ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, 1948 ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 15ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 5ನೇ ತಾರೀಕು. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:59. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಮುಂಜಾವಿನ ಈ ಪ್ರಸಾರ ಕಾರ್ಯಕ್ಕೆ ನಿಲಯದ ಪರವಾಗಿ ಅಂಜನ ಮಾಡುವ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನೀನಾ ಅರಕೆಲ್. Senior BJP leader and Prime Minister Narendra Modi has expressed gratitude to the people and party workers of West Bengal, Assam, Puducherry, Tamil Nadu and Kerala over victory in assembly elections. Addressing the party workers at the BJP headquarters in Delhi yesterday, Mr. Modi said the day heralds a new dawn for the nation.
2: Jai parajay loktantra aur chunavi rajneeti ka ek swabhavik hissa hota hai, lekin 5 pradeshon ki janta ne pure vishwa ko dikhaya hai ki ye hamara Bharat mother of democracy kyon hai. Loktantra democracy hamare liye sirf ek tantra nahi hai, ये हमारी रगों में दौड़ता हुआ संस्कार है और आज सिर्फ भारत

ಕಾರ್ಯಕ್ರಮದ ಕೊನೆಯದಾಗಿ ಸಂಗಡಿಗರೊಂದಿಗೆ ಹೆಚ್ ಕೆ ನಾರಾಯಣ ಮತ್ತು ಶಾಂತಾ ಜಯತೀರ್ಥ ಅವರು ಹಾಡಿರುವ ದೇಶಭಕ್ತಿ ಗೀತೆ ನಾನು ಕನ್ನಡಿಗ ನಾನು ಹಿಂದಿಯವ, ಜಯ ಸುದರ್ಶನ ಅವರ ರಚನೆ.

0: ಎಂತಹ ನಂಬಿಕೆ ಎಂದು ತೀರ್ಮಾನಿಸುವುದು ಹೇಗೆ? ಯಾವುದು ಪ್ರಕೃತಿಯ ನಿಯಮಗಳಿಗೆ ಬದ್ಧವಾಗಿರುವುದಿಲ್ಲವೋ ಅಂಥ ಸಂಗತಿ ಸನ್ನಿವೇಶ ಪರಿಕಲ್ಪನೆಗಳಲ್ಲಿ ಇಟ್ಟುಕೊಂಡಿರುವ ನಂಬಿಕೆಯನ್ನು ನಾವು ಮೂಢನಂಬಿಕೆ ಎಂದು ಭಾವಿಸಬಹುದು. ಪ್ರಕೃತಿಯಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಗೂ ಒಂದು ನಿರ್ದಿಷ್ಟ ಕಾರಣವಿರುತ್ತದೆ. ಕಾರ್ಯಕಾರಣ ಸಂಬಂಧ ಪ್ರಕೃತಿಯಲ್ಲಿ ಮೂಲಭೂತವಾದುದು, ಅದು ತರ್ಕಬದ್ಧವಾಗಿರುತ್ತದೆ. ಜಗತ್ತಿನಲ್ಲಿ ಇಂದ್ರಿಯಗೋಚರವಾದ ಕೋಟ್ಯಂತರ ವಿದ್ಯಮಾನಗಳಲ್ಲಿ ಅದು ಪ್ರಕಟವಾಗುತ್ತದೆ. ಮೂಢನಂಬಿಕೆ ಇರುವವರು ಅದನ್ನು ಗೌಣವಾಗಿ ಕಾಣುತ್ತಾರೆ, ಅಥವಾ ತಮ್ಮ ನಂಬಿಕೆಗೆ ಧಕ್ಕೆ ಬರುತ್ತದೆ ಎಂದು ಕಂಡುಬಂದಾಗ ಅದರಿಂದ ಮುಖ ತಿರುಗಿಸಿ ತಮ್ಮ ನಂಬಿಕೆಗೆ ಅಂಟಿಕೊಳ್ಳುತ್ತಾರೆ. ಆದರೆ ವಿಚಾರವಾದಿಗಳು ಪ್ರತಿಯೊಂದಕ್ಕೂ ನೈಜವಾದ ನಿರ್ದಿಷ್ಟ ಕಾರ್ಯಕಾರಣ ಸಂಬಂಧವಿರುತ್ತದೆ ಎಂಬ ಪರಿಕಲ್ಪನೆಯನ್ನು ಅನುಸರಿಸಿಯೇ ತಮ್ಮ ಸುತ್ತಲಿನ ಜಗತ್ತನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ನಂಬಿಕೆ ಬೇರೆ, ಜ್ಞಾನ ಬೇರೆ. ನಂಬಿಕೆ ನಿಜವಾದರೆ, ಎಂದರೆ ಸೂಕ್ತವಾದ ಸಮರ್ಥನೆ ಪುರಾವೆ ಇದ್ದರೆ ಅದು ಜ್ಞಾನವಾಗುತ್ತದೆ. ಸುಳ್ಳು ನಂಬಿಕೆಗಳು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ, ಎಷ್ಟೇ ಸಾಂತ್ವನಕಾರಿಯಾಗಿದ್ದರೂ ಅವು ಜ್ಞಾನವಾಗುವುದಿಲ್ಲ. ಪುರಾವೆ ಇಲ್ಲದಿದ್ದರೆ ನಂಬಿಕೆ ಕೇವಲ ಕುರುಡು ನಂಬಿಕೆಯಾಗುತ್ತದೆ. ನಂಬಿಕೆಗಳು ಕೇವಲ ಮಾನಸಿಕ ವ್ಯವಹಾರಗಳಲ್ಲ, ಅವು ವ್ಯಕ್ತಿಯ ವರ್ತನೆಯಲ್ಲಿಯೂ ಪ್ರಕಟಗೊಳ್ಳುತ್ತವೆ. ಹಾಗಾಗಿ ಅವು ಇತರರ ಮೇಲೆ ಪ್ರಭಾವ ಬೀರುತ್ತವೆ, ಇತರರ ನಂಬಿಕೆಗಳೊಂದಿಗೆ ತೊಡಗಿಕೊಳ್ಳುತ್ತವೆ, ಇತರ ವ್ಯಕ್ತಿಗಳ ಬದುಕಲ್ಲಿ ಒಳಗೊಳ್ಳುತ್ತವೆ. ಒಬ್ಬರ ನಂಬಿಕೆಗಳು ಇತರರ ಆನಂದಕ್ಕೂ ಆತಂಕಕ್ಕೂ ಕಾರಣವಾಗುತ್ತವೆ. ನಮ್ಮ ನಂಬಿಕೆಗಳು ಮೂಢನಂಬಿಕೆಗಳಾಗಿದ್ದರೆ ಅದು ಅಪಾಯಕಾರಿ, ಅದು ಇತರರಿಗೂ ಹಾನಿ ಮಾಡಬಹುದು. ಆದುದರಿಂದ ನಮ್ಮ ನಂಬಿಕೆಗಳನ್ನು ವೈಚಾರಿಕವಾಗಿ ವಿಮರ್ಶಿಸಿ ಅವು ಮೂಢವೆಂದು ಖಚಿತವಾದರೆ ಅಂಥವುಗಳನ್ನು ತ್ಯಜಿಸಿ ವೈಜ್ಞಾನಿಕ ತಳಹದಿಯಲ್ಲಿ ಸಾಗುವಂತಾಗಬೇಕು. ವೈಚಾರಿಕತೆ ಎಂದರೆ ಒಂದು ವಿಷಯವನ್ನು ವಿಮರ್ಶೆಯ ಹೊರೆಗಲ್ಲಿಗೆ ಹಚ್ಚಿ ಅದರ ಒಳಿತು ಕೆಡುಕುಗಳನ್ನು ಗುರುತಿಸಿ ಒಳಿತನ್ನು ಸ್ವೀಕರಿಸಿ ಕೆಡುಕನ್ನು ಬಿಟ್ಟು ಬಿಡುವ ಚಿಂತನಾಕ್ರಮ. ಯಾವುದು ಚಿಂತನೆ ಮನನಗಳಿಗೆ ಪ್ರೇರಣೆ ನೀಡುವುದೋ, ಚರ್ಚೆಗೆ ವಸ್ತುವಾಗುವುದೋ, ಮತ್ತು ಯಾವುದು ನಮ್ಮ ತಿಳುವಳಿಕೆಗೆ ಹೊಸದೊಂದು ಆಯಾಮ ನೀಡಿ ಹೊಸ ಹೊಸ ಕ್ಷಿತಿಜಗಳನ್ನು ತೆರೆದು ತೋರಿಸುವುದೋ, ಅದೇ ವೈಚಾರಿಕತೆ. ವೈಚಾರಿಕ ಪ್ರಜ್ಞೆ ಮೂಡಿಸಿಕೊಂಡಿರುವ ವ್ಯಕ್ತಿ ಯಾವುದೇ ವಿಷಯವನ್ನು ಸುಲಭದಲ್ಲಿ ಒಪ್ಪಲಾರ. ಪ್ರಪಂಚವೆಲ್ಲ ಹೌದೆಂದು ಹೇಳಿದರೂ ವೈಚಾರಿಕನು ಅದನ್ನು ವಿಮರ್ಶಿಸದೆ ಸಮ್ಮತಿಸಲಾರ. ಅವನ ಪ್ರಜ್ಞೆಗೆ ಒಪ್ಪಿತವಾದರೆ ಮಾತ್ರ ಲೋಕ ಅಲ್ಲಗಳೆದರೂ ಅವನು ತನ್ನ ಅಭಿಪ್ರಾಯವನ್ನು ಬದಲಿಸಲಾರ. ಗೆಲಿಲಿಯೋ, ಅರಿಸ್ಟಾಟಲ್ ಇದಕ್ಕೆ ಐತಿಹಾಸಿಕ ನಿದರ್ಶನಗಳು. ಪರಂಪರೆಯಿಂದ ಸಾಗಿ ಬಂದಿರುವ ಅಧ್ಯಾತ್ಮ, ಮತ ಧರ್ಮ, ಜಾತಿ ಪಂಥ ಇವುಗಳಲ್ಲಿಯೂ ಮೌಢ್ಯ, ಅರ್ಥರಹಿತವಾದ ವಿಧಿ ನಿಷೇಧಗಳು, ಮೂಢನಂಬಿಕೆಗಳು ಮತ್ತು ಅಂಧಸಂಪ್ರದಾಯಗಳು ನಮ್ಮ ಸಮಾಜದಲ್ಲಿ ಹಾಸುಹೊಕ್ಕಾಗಿವೆ. ವಿಜ್ಞಾನವು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಸರಿಸಿದ್ದು ಸ್ವಾತಂತ್ರ್ಯ ನಂತರವೇ ಎನ್ನಬಹುದು. ಕಳೆದ 75 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ವಿಜ್ಞಾನ ಶಿಕ್ಷಣವು ವ್ಯಾಪಕವಾಗಿ ಬೆಳೆದಿದ್ದರೂ ವೈಚಾರಿಕತೆಯು ಅದಕ್ಕೆ ತಕ್ಕಂತೆ ಬೆಳೆದಿಲ್ಲ. ವಿದ್ಯಾವಂತರು ಕೂಡ ನಿತ್ಯ ಜೀವನದಲ್ಲಿ ಅವೈಜ್ಞಾನಿಕ ಆಚರಣೆಗಳಿಗೆ ದಾಸರಾಗಿ ಪ್ರಗತಿಪರ ಬದಲಾವಣೆಗೆ ತಮ್ಮನ್ನು ತೆರೆದುಕೊಂಡಿಲ್ಲವೆಂದೇ ಅನಿಸುತ್ತದೆ. ವೈಚಾರಿಕತೆ ಎಂದೊಡನೆ ಪರಂಪರೆಯಿಂದ ಬಂದದ್ದನ್ನೆಲ್ಲ ಕಿತ್ತೊಗೆಯಬೇಕು ಎಂದು ಅರ್ಥವಲ್ಲ. ನಮ್ಮ ಅನುಸರಣೆಗಳಲ್ಲಿ ವೈಜ್ಞಾನಿಕ ಸತ್ವವಿದೆಯೇ ಎಂದು ವಿಮರ್ಶಿಸಿ ನಿರ್ಧರಿಸಬೇಕೆಂದು ಇದರ ಅರ್ಥ. ವೈಜ್ಞಾನಿಕ ತಳಹದಿ ಇಲ್ಲದ ಮೂಢನಂಬಿಕೆಗಳು ಪ್ರಗತಿಗೆ ಅಡಚಣೆಗಳಾಗಿವೆ. ಯಾವುದೋ ಕಾಲಘಟ್ಟದಲ್ಲಿ ಯಾವುದೋ ಕಾರಣಕ್ಕೆ ಪ್ರಾರಂಭವಾದ ಅಂತಹ ಆಚರಣೆಗಳಿಂದ ಹೊರಬರುವುದು ಇಂದಿನ ಅಗತ್ಯವಾಗಿದೆ.
1: ಇದುವರೆಗೆ ಗೋಪಾಲಕೃಷ್ಣ ಉಪಾಧ್ಯಾಯ ಅವರಿಂದ ಚಿಂತನೆ ಕೇಳಿದಿರಿ, ಆಕಾಶವಾಣಿ ಮಂಗಳೂರು. ಇದೀಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಚಿತ್ರಲೇಖ. 6:50 ರೈತರಿಗೆ ಸಲಹೆ, 7:15 ಜಂಡು ಆಯುರ್ಸಿಂಚನ, ಬೆನ್ನು ನೋವಿಗೆ ಆಯುರ್ವೇದ ಪರಿಹಾರ, ಎಸ್ಟಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ಪಾಡಿ ಇಲ್ಲಿನ ಡಾಕ್ಟರ್ ಯೋಗೇಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಗೋಪಾಲಕೃಷ್ಣ ಉಪಾಧ್ಯಾಯ ಅವರಿಂದ.
1: ನಮ್ಮೆಲ್ಲರಿಗೂ ಹಲವಾರು ನಂಬಿಕೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಅಗತ್ಯವೂ ಉಪಯುಕ್ತವೂ ಆಗಿರಬಹುದು, ಇನ್ನು ಕೆಲವು ಮೂಢನಂಬಿಕೆಗಳು ಆಗಿರಬಹುದು. ಅವು ಬಹುತೇಕ ಮತ ಧರ್ಮಗಳು ಅಥವಾ ದೇವರು ದೆವ್ವ ಇತ್ಯಾದಿಗಳ ಕುರಿತು ಇರಬಹುದು. ನಂಬಿಕೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತವೆ. ಒಬ್ಬನ ನಂಬಿಕೆ ಇನ್ನೊಬ್ಬನಿಗೆ ಮೂಢನಂಬಿಕೆ ಅನಿಸಬಹುದು.

7:45ಕ್ಕೆ ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30ಕ್ಕೆ ಚಿತ್ರಗೀತೆಗಳು, 9:00ಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, 9:20ಕ್ಕೆ ಹಿಂದಿ ಚಿತ್ರಗೀತೆಗಳು, 10:00ಗೆ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30ಕ್ಕೆ ಹೃದಯ ರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಜಿ ಜೋಗ್ ಅವರ ಪಿಟೀಲು ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಕೇಳುವಿರಿ. 12:05ಕ್ಕೆ ವನಿತಾ ವಿಹಾರ, ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳು ಈ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ.

ಜಾನಪದ ಜನ್ನೆಯರ ತಂಡದ ಸದಸ್ಯರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ. ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ, ಈ ಕುರಿತು ರೇಣುಕಾ ಮೇಟಿ ಅವರಿಂದ ಮಾಹಿತಿ. ಬಳಿಕ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಭೂಜಲ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಸ್ವರ ಮಾಧುರ್ಯ ಕಾರ್ಯಕ್ರಮದಲ್ಲಿ ರವೀಂದ್ರ ಸೊರಗಾವಿ ಹಾಡಿರುವ ವಚನಗಳು. 1 ಗಂಟೆ 30 ನಿಮಿಷಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 2 ಗಂಟೆ 40 ನಿಮಿಷಕ್ಕೆ ಗೋಪಾಲ್ ಶರ್ಮಾ ಮತ್ತು ಇತರರು ಹಾಡಿರುವ ಭಜನ್ಗಳು. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5 ಗಂಟೆ 30 ನಿಮಿಷಕ್ಕೆ ಸಂಸ್ಕೃತ ಪಾಠ. ಗುರುಗಳು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನ. 5 ಗಂಟೆ 40 ನಿಮಿಷಕ್ಕೆ ಚಿತ್ರಗೀತೆಗಳು, 6 ಗಂಟೆ 10 ನಿಮಿಷಕ್ಕೆ ಭಕ್ತಿಗೀತೆಗಳು, 6 ಗಂಟೆ 30 ನಿಮಿಷಕ್ಕೆ ಅವಲೋಕನ, 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ. ಗೃಹೋದ್ಯಮ, ಈ ಕುರಿತು ಸೀತಾ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು, 8 ಗಂಟೆಗೆ ಯುವವಾಣಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಕುರಿತು ಡಾಕ್ಟರ್ ಸುಧೀರ್ ರಾಜ್ಕೆ ಅವರ ಜೊತೆ ಮಾತುಕತೆ. ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. 8 ಗಂಟೆ 30 ನಿಮಿಷಕ್ಕೆ ಸಹಜಂ ಸೌಂದರ್ಯ ಸುಂದರಂ, ಈ ಕುರಿತು ಡಾಕ್ಟರ್ ಭುವನೇಶ್ವರಿ ಹೆಗಡೆ ಅವರಿಂದ ಲಘುದಾಠ್ಯ ಭಾಷಣ. 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಗಂಧ ಕಾಲಮೇಘಂ ಅವರ ಹಾಡುಗಾರಿಕೆ. 10 ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. 11 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

0: ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಶಿಶುನಾಳು ಶರೀಫರ ತತ್ವಪದ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಟಿಸಂನ ಗುಣಲಕ್ಷಣಗಳು ಹಾಗೂ ಪರಿಹಾರ ಮತ್ತು ಚಿಕಿತ್ಸಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ಚಿತ್ರಲೇಖಾ.
2: ಆಟಿಸಂ ಗುಣಲಕ್ಷಣಗಳನ್ನು ಸಾಮಾನ್ಯವಾಗಿ ಮಗುವಿನ ಮೊದಲ 3 ವರ್ಷಗಳಲ್ಲೇ ಗಮನಿಸಬಹುದು. ಈ ತೊಂದರೆಯ ಲಕ್ಷಣಗಳು ಸಾಧಾರಣ ಅಥವಾ ತೀವ್ರವಾಗಿರಬಹುದು ಮತ್ತು ಈ ತೊಂದರೆಯ ಲಕ್ಷಣಗಳು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಭಿನ್ನವಾಗಿರುತ್ತದೆ ಹಾಗೂ ಮಗು ಬೆಳೆದಂತೆ ಈ ಲಕ್ಷಣಗಳು ಕೂಡ ಬದಲಾಗಬಹುದು. ಈಗ ಗುಣಲಕ್ಷಣಗಳಂದ್ರೆ ಒಂದು ಸಾಮಾಜಿಕ ಸಂವಹನದಲ್ಲಿ ತೊಂದರೆಗಳು ಅಂದ್ರೆ ಬಿಹೇವಿಯರ್ ಮಿಂಗಲ್ ಇರಬಹುದು, ಮಿಂಗಲಿಂಗ್ ವಿತ್ ಅದರ್ ಚೈಲ್ಡ್ ಅಂತ ಹೇಳ್ತೇವೆ, ಅದರಲ್ಲಿ ತೊಂದರೆ ಕಾಣುವುದು. ಪುನರಾವರ್ತಿತ ಕ್ರಿಯೆಗಳು ಅಂದ್ರೆ ನಾ ಹೇಳಿದಾಗೆ ರಿಪೀಟೇಟಿವ್ ಬಿಹೇವಿಯರ್ಸ್. ಆಸಕ್ತಿಯ ವಿನೂತನತೆಗಳು ಅಂದ್ರೆ ಅಪರೂಪದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರಿಸುವುದು, ಉದಾಹರಣೆಗೆ ಫ್ಯಾನ್, ಲೈಟ್ ಇತ್ಯಾದಿ. ಕೆಲವು ವಸ್ತುಗಳ ಮೇಲೆ ಒತ್ತಾಯದ ಆಸಕ್ತಿ, ಇಂದ್ರಿಯ

0: ಸಮನ್ವಯದ ತೊಂದರೆಗಳು ಅಂದ್ರೆ ಜೋರಾದ ಶಬ್ದ ಅಥವಾ ಬೆಳಕು ತಾಳಲಾರಿಕೆ ಅಥವಾ ಸ್ಪರ್ಶತೆಯನ್ನು ಸಹಿಸದಿರುವುದು ಇತ್ಯಾದಿ. ಭಾವನಾತ್ಮಕ ಮತ್ತು ನಡವಳಿಕೆಯ ವ್ಯತ್ಯಾಸಗಳು ಅಂದ್ರೆ ಹೆಚ್ಚು ಅಸಹನೆ ಅಥವಾ ಮೌನತೆಯಲ್ಲಿರುವುದು, ಆಟ ಆಡುವಾಗ ಹೆಚ್ಚು ಇಂಟ್ರೆಸ್ಟ್ ತೋರಿಸದಿರುವುದು, ತಲೆಗೆ ಹೊಡೆಯುವುದು, ಹಾನಿ ಮಾಡುವುದು ಇತ್ಯಾದಿ, ಇದೆಲ್ಲ ಆಟಿಸಮಿನ ಗುಣಲಕ್ಷಣಗಳು ಎಂದು ಹೇಳುತ್ತೇವೆ. ಆಟಿಸಮ್ ಅನ್ನು ಒಂದು ಕಾಯಿಲೆಯಾಗಿ ಪರಿಗಣಿಸದೆ ಅದನ್ನು ಒಂದು ಭಿನ್ನತೆಯಾಗಿ ನೋಡಬೇಕು. ಸ್ವಲ್ಪ ಹೆಚ್ಚಿನ ಕಾಳಜಿ ಹಾಗೂ ಕೆಲ ವೃತ್ತಿಪರ ನೆರವಿನಿಂದ ಅವರ ಬದುಕನ್ನು ಸುಗಮವಾಗಿಸಬಹುದು. ಅದರ ಪರಿಹಾರಗಳಂದ್ರೆ ಈ ಮೊದಲನೇದಾಗಿ ಆಯುರ್ವೇದ ಚಿಕಿತ್ಸೆ, ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ, ವರ್ಬಲ್ ಥೆರಪಿ, ಪಾಲಕರಿಗೆ ತರಬೇತಿ ಅಂದ್ರೆ ಪ್ಯಾರೆಂಟ್ರಲ್ ಥೆರಪಿ, ವೃತ್ತಿ ಚಿಕಿತ್ಸೆ ಆಕ್ಯುಪೇಷನಲ್ ಥೆರಪಿ, ಸಂವೇದನಾ ಸಮನ್ವಯ ಚಿಕಿತ್ಸೆ, ಸ್ಪೀಚ್ ಥೆರಪಿ, ಮ್ಯೂಸಿಕ್ ಥೆರಪಿ, ಇದೆಲ್ಲದೂ ಆಟಿಸಮಿಗೆ ಲಭ್ಯವಿರುವ ಚಿಕಿತ್ಸೆಗಳು. ಆಯುರ್ವೇದವು ಮಾನವ ದೇಹ ಮನಸ್ಸು ಎಂಬ ಏಕೈಕ ತತ್ವದ ಆಧಾರದ ಮೇಲೆ ಶರೀರ ಮತ್ತು ಮನೋವೈಕಲ್ಯಗಳನ್ನು ವಿಶ್ಲೇಷಿಸುತ್ತದೆ. ಆಟಿಸಂನಂತಹ ಅಸ್ಥಿರತೆಗಳನ್ನು ಆಯುರ್ವೇದದಲ್ಲಿ ಉನ್ಮಾದ ಅಥವಾ ಬಾಲಗ್ರಹ ಎಂಬ ಮನೋವ್ಯಾಧಿಗೆ ವರ್ಣಿಸಲಾಗಿದೆ. ಆಟಿಸಂ ಇರುವ ಮಕ್ಕಳಲ್ಲಿ ಮುಖ್ಯವಾಗಿ ವಾತದೋಷದ ಅತಿ ಸಕ್ರಿಯತೆ ಕಂಡುಬರುವುದಾಗಿ ಆಯುರ್ವೇದ ಸಂಶೋಧನೆಗಳು ಸೂಚಿಸುತ್ತದೆ. ವಾತದೋಷದ ಅಸಮತೋಲನ ಅಂದ್ರೆ ಇಂಬ್ಯಾಲೆನ್ಸ್ ಇಂದ ಮಾತು, ಚಲನೆ ಮತ್ತು ಸಂವೇದಿ ಪ್ರತಿಕ್ರಿಯೆಗಳಲ್ಲಿ ಅಸಮಾನತೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಮೊದಲನೇದಾಗಿ ವಾತಶಮನ ಚಿಕಿತ್ಸೆಯನ್ನು ಮುಖ್ಯವಾಗಿ ನೀಡಲಾಗುತ್ತದೆ. ನಂತರ ಪಂಚಕರ್ಮ ಚಿಕಿತ್ಸೆ, ವಿಷ ಶುದ್ಧೀಕರಣ ಮತ್ತು ದೋಷ ಸ್ತಬ್ಧೀಕರಣಕ್ಕಾಗಿ ಆಯುರ್ವೇದದಲ್ಲಿ ನೀಡಲಾಗುವ ಪ್ರಮುಖ ಚಿಕಿತ್ಸಾ ವಿಧಾನ ಎಂದು ಹೇಳಬಹುದು. ಶರೀರದ ದೋಷಗಳನ್ನು ಶುದ್ಧೀಕರಿಸಲು ಉಪಯೋಗವಾಗುವ ಚಿಕಿತ್ಸಾ ವಿಧಾನ ಇದು ಪಂಚಕರ್ಮ ಚಿಕಿತ್ಸೆ. ಆಟಿಸಂ ಇರುವ ಮಕ್ಕಳಿಗೆ ಸೂಕ್ಷ್ಮವಾದ ಹಾಗೂ ಅವಶ್ಯಕವಾದ ರೂಪದಲ್ಲಿ ಇದನ್ನು ನೀಡಲಾಗುತ್ತದೆ. ಬಸ್ತಿ, ನಸ್ಯ ಇತ್ಯಾದಿ ಮುಂತಾದ ಚಿಕಿತ್ಸೆಗಳನ್ನು ಇಲ್ಲಿ ನೀಡಲಾಗುವುದು. ವಿಜ್ಞಾನಬದ್ಧ ಅಧ್ಯಯನಗಳು ಪಂಚಕರ್ಮದ ವಿವಿಧ ಹಂತಗಳು ಹಾಗೂ ಔಷಧ ಪ್ರಯೋಗದಿಂದ ನರಮಂಡಲದ ಚಟುವಟಿಕೆಗಳು ಸುಧಾರಿಸುತ್ತವೆ ಎಂದು ಕೂಡ ಹೇಳುತ್ತದೆ. ಮತ್ತೊಂದು ಚಿಕಿತ್ಸೆ ಲಭ್ಯವಿರುವುದಂದ್ರೆ ರಸಾಯನ ಚಿಕಿತ್ಸೆ ನಾವು ಆಯುರ್ವೇದದಲ್ಲಿ ಕೊಡ್ತೇವೆ. ಆಯುರ್ವೇದ ಔಷಧಿಗಳು ಉದ್ದೀಪಕ, ಮನೋಶಾಂತಿದಾಯಕ ಹಾಗೂ ದೋಷ ಶಮನಕಾರಿ ಗುಣಗಳನ್ನು ಕೂಡ ಹೊಂದಿರುತ್ತದೆ. ಮೇದ್ಯ ರಸಾಯನಗಳ ಪ್ರಯೋಗಗಳು ಬಹಳ ಉಪಯೋಗಕಾರಿ ಈ ಆಟಿಸಂ ಕಾಯಿಲೆಯಲ್ಲಿ. ಬ್ರಾಹ್ಮಿ, ಶಂಖಪುಷ್ಪಿ, ವಚ ಮುಂತಾದ ರಸಾಯನ ಔಷಧಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತೇವೆ ಟ್ರೀಟ್ಮೆಂಟ್ಗೆ. ಇದರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುವುದರ ಜೊತೆಗೆ ನ್ಯೂರೋ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲು ಕೂಡ ಈ ರಸಾಯನ ಚಿಕಿತ್ಸೆ ಸಹಾಯಕಾರಿಯಾಗಿದೆ. ಈ ಔಷಧಗಳನ್ನು ಮಕ್ಕಳಿಗೆ ನೀಡುವ ಮುನ್ನ ಮಕ್ಕಳ ದೋಷ ಸ್ಥಿತಿಯನ್ನು ಗಮನಿಸಿ ಆಯುರ್ವೇದ ಮಕ್ಕಳ ತಜ್ಞ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಇದೆಲ್ಲ ನಾವು ಆಯುರ್ವೇದದಲ್ಲಿ ನೀಡುವ ಚಿಕಿತ್ಸಾ ವಿಧಾನಗಳು. ಪೂರಾ ನಾವು ಹಿಸ್ಟ್ರಿ ತಕ್ಕೊಂಡು ಫ್ಯಾಮಿಲಿ ಹಿಸ್ಟ್ರಿ ಉಂಟಾ ಇದನ್ನೆಲ್ಲ ಪರಿಶೀಲಿಸಿ ನಂತರ ಎಕ್ಸಾಮಿನೇಷನ್ ಮಗುವನ್ನು ಎಕ್ಸಾಮಿನ್ ಮಾಡಿ ಡಯಾಗ್ನೋಸಿಸ್ ಬಂದು ನಾನು ಆಯುರ್ವೇದ ವೇಯಲ್ಲಿ ಹೇಳುವುದಾದ್ರೆ ನಾವು ದೋಷ ಇನ್ವಾಲ್ವ್ಮೆಂಟ್ ನೋಡ್ತೇವೆ. ಯಾವ ದೋಷ ಜಾಸ್ತಿಯಾಗಿ ಇಂಬ್ಯಾಲೆನ್ಸ್ ಉಂಟು, ಆಸ್ ಆಲ್ರೆಡಿ ಟೋಲ್ಡ್ ವಾತ ಅಸಮತೋಲನತೆ ಇರುವುದರಿಂದ ನಾವು ವಾತಶಾಮಕ ಚಿಕಿತ್ಸೆಯನ್ನು ಕೊಡುತ್ತೇವೆ. ಶೋಧನ ಚಿಕಿತ್ಸೆ, ಈಗ ಮಗುದು ಬಲ ಉತ್ತಮ ಉಂಟು, ಮಗು ಟ್ರೀಟ್ಮೆಂಟ್ ಟಾಲರೇಟ್ ಮಾಡ್ತದೆ ಅಂತ ಹೇಳಿದ್ರೆ ನಾವು ಶೋಧನ ಚಿಕಿತ್ಸೆಯನ್ನು ಕೂಡ ಅಡ್ವೈಸ್ ಮಾಡ್ತೇವೆ. ಅದರೊಂದಿಗೆ ಪಂಚಕರ್ಮ ಚಿಕಿತ್ಸೆಗಳು, ಬಸ್ತಿ, ನಸ್ಯ ಇದೆಲ್ಲ ತುಂಬಾ ಉಪಯೋಗಕಾರಿ ಚಿಕಿತ್ಸೆಗಳು.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಟಿಸಂನ ಗುಣಲಕ್ಷಣಗಳು ಹಾಗೂ ಪರಿಹಾರ ಮತ್ತು ಚಿಕಿತ್ಸಾ ಕ್ರಮಗಳು. ಪ್ರಸ್ತುತಿ ಡಾಕ್ಟರ್ ಚಿತ್ರಲೇಖಾ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
3: ಕನಕಾಂಬರ ಅನ್ನುವುದು ಹೂವಿನ ಬೆಳೆಗಳಲ್ಲಿ ಒಂದು ಮುಖ್ಯ ಹೂ. ಇದನ್ನ ಕೆಲವು ಕಡೆ ಅಬೋತಿ ಹೂ ಎಂತಲೂ ಕರೆಯುತ್ತಾರೆ. ಇದು ಬಿಡಿ ಹೂವಿಗಾಗಿ ಬೆಳೆಯುವಂತಹ ಗಿಡ. ಅದರ ಜೊತೆ ಹೂವಿನ ಗಿಡದ ಹಾರ ಕೇಶಾಲಂಕಾರಕ್ಕೆ ಹೆಚ್ಚು ಬಳಕೆಯಾಗುತ್ತದೆ. ಇದರಲ್ಲಿ ಹಳದಿ ಮತ್ತು ಕೇಸರಿ ಬಣ್ಣದ ಹೂಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಉತ್ತಮ ಮಾರುಕಟ್ಟೆ ಇದೆ. ಕನಕಾಂಬರ ಬೆಳೆಯನ್ನು ಎಲ್ಲ ಪ್ರಕಾರದ ಮಣ್ಣಿನಲ್ಲಿ ಬೆಳೆಯಬಹುದಾಗಿದ್ದು ನೀರು ಬಸಿದು ಹೋಗುವ ರಸಸಾರ 6-7 ಇರುವ ಕೆಂಪು ಗೋಡು ಮಣ್ಣಿದ್ದರೆ ಹೆಚ್ಚು ಸೂಕ್ತ. ಕನಕಾಂಬರ ಹೂವಿನ ಗಿಡಗಳು ಬಹುವಾರ್ಷಿಕ ಪೊದೆಯಂತಹ ಸಸ್ಯಗಳಾಗಿದ್ದು ತಂಪು ಹವಾಮಾನದ ತಿಂಗಳುಗಳಲ್ಲಿ ಚೆನ್ನಾಗಿ ಹೂಗಳನ್ನು ಕೊಡುತ್ತವೆ. ಜುಲೈಯಿಂದ ಅಕ್ಟೋಬರ್ ತಿಂಗಳು ಈ ಬೆಳೆಯ ನಾಟಿಗೆ ಅತಿ ಸೂಕ್ತವಾದ ಕಾಲ ಎಂದು ಹೇಳಬಹುದು. ಕನಕಾಂಬರದಲ್ಲಿ ಹಳದಿ, ಕೇಸರಿ, ಕಡು ಕೇಸರಿ ಮುಂತಾದಂತಹ ಜನಪ್ರಿಯ ತಳಿಗಳು ಇವೆ. ಸಸಿಗಳನ್ನು ಕಾಂಡದ ತುದಿ ತುಂಡು ಮಾಡಿಕೊಂಡು ಬಳಸಿಕೊಂಡು ಬೀಜಗಳನ್ನು ಮಡಿಯಲ್ಲಿ ತಯಾರಿಸಿಕೊಂಡು ಅಥವಾ ಸಸಿ ಮಾಡಿಯೂ ಸಸ್ಯಾಭಿವೃದ್ಧಿಯನ್ನು ಮಾಡಿಕೊಂಡು ಬೇಸಾಯ

0: ಮಾಡಬಹುದು. ಕನಕಾಂಬರ ಕೃಷಿಗೆ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 5-6 ಕಿಲೋಗ್ರಾಂ ಬೀಜ ಬೇಕಾಗುತ್ತದೆ. ಈ ಬೆಳೆ ಮಾಡುವ ಭೂಮಿಗೆ ಪ್ರತಿ ಹೆಕ್ಟೇರಿಗೆ ಸುಮಾರು 25 ಟನ್ ಕೊಟ್ಟಿಗೆ ಗೊಬ್ಬರವನ್ನು 60 ಸೆಂಟಿಮೀಟರ್ ಅಂತರದಲ್ಲಿ ಬದುಗಳನ್ನು ರಚಿಸಿಕೊಂಡು ಸಸಿಗಳನ್ನು ನಾಟಿ ಮಾಡಬೇಕು. ಬೇರು ಬಿಟ್ಟ ಕಾಂಡದ ತುಂಡುಗಳನ್ನು ಸಹ ನಾಟಿಗೆ ಬಳಸಿಕೊಳ್ಳಬಹುದು. ನಾಟಿ ಮಾಡುವಾಗ ಸಸಿಯಿಂದ ಸಸಿಗೆ ಸುಮಾರು 30 ಸೆಂಟಿಮೀಟರ್ ಅಂತರವನ್ನು ಕೊಡಬೇಕು. ನಾಟಿಯ ಸಮಯದಲ್ಲಿ ಕನಕಾಂಬರ ಬೆಳೆಗೆ ಶಿಫಾರಸು ಮಾಡಿದಂತೆ ಪ್ರತಿ ಹೆಕ್ಟೇರಿಗೆ ಸುಮಾರು 33.5 ಕಿಲೋಗ್ರಾಂ ಸಾರಜನಕ, 60 ಕಿಲೋಗ್ರಾಂ ರಂಜಕ ಹಾಗೂ 60 ಕಿಲೋಗ್ರಾಂ ಪೊಟ್ಯಾಷ್ ಇವು ಇರುವ ರಾಸಾಯನಿಕ ಗೊಬ್ಬರವನ್ನು ನಾಟಿಗೆ ಮುಂಚೆಯೇ ಮಣ್ಣಿನಲ್ಲಿ ಬೆರೆಸಿ ಕೊಡಬೇಕಾಗುತ್ತದೆ. ಬೆಳೆ ನಾಟಿಯ ತಿಂಗಳಲ್ಲಿ 3 ತಿಂಗಳ ಬೆಳೆಗೆ 33.3 ಕಿಲೋಗ್ರಾಂ ಸಾರಜನಕ ಇರುವ ಪೋಷಕಾಂಶಗಳನ್ನು ನೀಡಿ ಉತ್ತಮ ಫಸಲನ್ನು ಪಡೆಯಬಹುದು. ಕನಕಾಂಬರ ಹೂವಿನ ಬೆಳೆಗೆ ಪ್ರತಿ 4-5 ತಿಂಗಳಿಗೊಮ್ಮೆ ಮಣ್ಣು ಮತ್ತು ಹವಾಗುಣಕ್ಕೆ ಅನುಸಾರವಾಗಿ ನೀರನ್ನು ಒದಗಿಸಿ ಕಳೆ ಕಸಗಳು ಈ ಬೆಳೆ ಪ್ರದೇಶದಲ್ಲಿ ಇರದಂತೆ ಕಾಳಜಿ ವಹಿಸಬೇಕು. ಈ ಕನಕಾಂಬರದ ಕೃಷಿಯಲ್ಲಿ ಹೂಗಳ ಸಸಿ ಅಥವಾ ಕಂದುಗಳನ್ನು ನಾಟಿ ಮಾಡಿದ 3 ತಿಂಗಳಲ್ಲಿ ಹೂಗಳು ಕೊಯ್ಲಿಗೆ ಸಿದ್ಧವಾಗುತ್ತವೆ. ಪ್ರತಿ ಹೆಕ್ಟೇರಿಗೆ ಸುಮಾರು 5 ಟನ್ ಪ್ರಮಾಣದ ಕನಕಾಂಬರದ ಹೂಗಳನ್ನು ಇಳುವರಿಯಾಗಿ ಪಡೆಯಬಹುದು. ಈ ಬೆಳೆಗೆ ಬಾಧಿಸುವ ಕೀಟ ರೋಗಗಳನ್ನು ಸೂಕ್ತವಾಗಿ ನಿಯಂತ್ರಿಸಿ ಉತ್ತಮ ವಿಧಾನ ಅನುಸರಿಸಿದಲ್ಲಿ ಉತ್ತಮವಾದ ಲಾಭ ಪಡೆದು ಮಾರಿಕೊಳ್ಳಲು ಸಾಧ್ಯವಾಗುತ್ತದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇಂದು ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೃಹೋದ್ಯಮ ಈ ಕುರಿತು ಸೀತಾ ರಘು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಈ ಕುರಿತು ಡಾ ಸುಧೀರ್ ರಾಜ್ಕೆ ಅವರ ಜೊತೆ ಮಾತುಕತೆ ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ.

0: ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಭಾರತೀಯ ಜನತಾ ಪಾರ್ಟಿ ತಿದ್ದಲೇನ ಪಶ್ಚಿಮ ಬಂಗಾಳ ರಾಜ್ಯ 94 ಸದಸ್ಯೀಯ ರಾಜ್ಯ ವಿಧಾನಸಭಾಯಾಂ ಪ್ರಚಂಡಂ ಜನಾದೇಶಂ ಪ್ರಾಪ್ಯ ಇತಿಹಾಸ ವಿನಿರ್ಮಿತಃ. ಅನೇನ ಸ್ವಾಧೀನತಾನಂತರಂ ಪ್ರಥಮವಾರಂ ಪಶ್ಚಿಮ ಬಂಗಾಳ ರಾಜ್ಯ ಭಾಜಪಾದಲಂ ಬಹುಮತೇನ ಸತ್ತಾಯಾಂ ಆಗತಮಸ್ತಿ. ಅಸಂ ರಾಜ್ಯ ಸತ್ತಾಧಾರಿ ಭಾಜಪಾ ನೇತೃತ್ವಯುಕ್ತೇನ ಎನ್ಡಿಎ ದಲೇನ ಪುನರೇಕವಾರಂ ಜನಾದೇಶಂ ಪ್ರಾಪ್ಯ ತೃತೀಯವಾರಂ ಸತ್ತಾಯಾಂ ಆಗಮ್ಯತೆ. ಯತ್ರ ಹಿ ಭಾಜಪಾದಲೇನ 73 ಆಸನಾನಿ ವಿಜಿತಾನಿ. ಕೇರಳಂ ರಾಜ್ಯೆ ಕಾಂಗ್ರೆಸ್ ನೇತೃತ್ವೇನ ಯುಡಿಎಫ್ ಇತಿ ಸಂಯುಕ್ತ ಲೋಕತಾಂತ್ರಿಕ ಘಟಬಂಧನೇನ 100 ಆಸನೇಷು ವಿಜಯಂ ಪ್ರಾಪ್ಯ ನಿರ್ಣಾಯಕರೂಪೇಣ ಸತ್ತಾಂ ಪ್ರತಿ ಪ್ರತ್ಯಾಗಮನಸ್ಯ ಸಂಕೇತಃ ಪ್ರದತ್ತಃ. ಯತ್ರ ಚ ಕಾಂಗ್ರೆಸ್ ದಲೇನ 63 ಆಸನಾನಿ ವಿಜಿತಾನಿ. ಪುದುಚೇರಿತ್ಯತ್ರ ರಾಷ್ಟ್ರೀಯ ಪ್ರಜಾತಾಂತ್ರಿಕ ಘಟಬಂಧನೇನ ಎನ್ಡಿಎ ಇತ್ಯನೇನ 30 ಆಸನೇಷು 18 ಆಸನಾನಿ ವಿಜಿತ್ಯ ಸರ್ವಕಾರಂ ರಚಯಿತುಂ ಸ್ಪಷ್ಟ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭವಾನಿಪುರ ವಿಧಾನಸಭಾ ಕ್ಷೇತ್ರೆ ಭಾಜಪಾ ಪ್ರತ್ಯಾಶಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರೀಂ ಟಿಎಂಸಿ ನೇತ್ರೀಂ ಮಮತಾ ಬ್ಯಾನರ್ಜೀಂ 15,000 ಮತೈ ಪರಾಜಿತವಾನ್. ನಿರ್ವಾಚನ ಸೂಚಿ ವಿಶೇಷ ಸಘನ ಪುನರೀಕ್ಷಣಸ್ಯ ಎಸ್ಐಆರ್ ಇತ್ಯಸ್ಯ ಅನಂತರಂ ಪ್ರಥಮ ನಿರ್ವಾಚನೆ ಮಮತಾ ಬ್ಯಾನರ್ಜಿ ನೇತೃತ್ವೇನ ತೃಣಮೂಲ ಕಾಂಗ್ರೆಸ್ ಇತ್ಯಸ್ಯ 15-ವರ್ಷೀಯಂ ಶಾಸನಂ ಸಮಾಪ್ತಂ ಕೃತ್ವಾ ಭಾಜಪಾದಲೇನ ಬಹುಮತಂ ಪ್ರಾಪ್ತಮಸ್ತಿ. ಪಶ್ಚಿಮ ಬಂಗಾಳ ರಾಜ್ಯೆ ಭಾಜಪಾದಲೇನ 60, ತೃಣಮೂಲ ಕಾಂಗ್ರೆಸ್ ದಲೇನ 80 ಆಸನಾನಿ ಚ ವಿಜಿತಾನಿ. ಅಭಿನೇತಾ ಪರಿವರ್ತಿತ ರಾಜನೇತಾ

0: ಚ ಚಂದ್ರಶೇಖರನ್ ಜೋಸೆಫ್ ವಿಜಯಸ್ಯ ನೇತೃತ್ವೇ ತಮಿಳಗ್ ವೇತ್ರಿ ಖಜಗಂ ಟಿವಿಕೆ ಇತಿ ದಲೇನ ತಮಿಳುನಾಡು ವಿಧಾನಸಭಾ ನಿರ್ವಾಚನೆ ಏಕೈಕ ಬೃಹತ್ತಮ ದಲರೂಪೇಣ ಉದ್ಭವನ್ ಇತಿಹಾಸಃ ವಿನಿರ್ಮಿತಃ. ರಾಜ್ಯೆ ಚತುಸ್ತ್ರಿಂಶದುತ್ತರ ದ್ವಿಶತಂ ನಿರ್ವಾಚನ ಕ್ಷೇತ್ರೇಷು ಟಿವಿಕೆ ದಲೇನ ಅಷ್ಟೋತ್ತರ ಶತಂ ಆಸನಾನಿ ಪ್ರಾಪ್ತಾನಿ. ಭಾಜಪಾದಲಸ್ಯ ವರಿಷ್ಠನೇತ್ರ ಅಥ ಪ್ರಧಾನಮಂತ್ರಿಣಾ ಶ್ರೀ ನರೇಂದ್ರ ಮೋದಿನ ಐತಿಹಾಸಿಕಃ ಅಭೂತಪೂರ್ವಃ ದಿವಸೋಯಮಿತಿ ಉಕ್ತ್ವಾ ಪಶ್ಚಿಮ ಬಂಗಾಳ ಅಸಂ ಪುದುಚೇರಿ ತಮಿಳುನಾಡು ಕೇರಳಂ ರಾಜ್ಯಾನಾಂ ಜನಾನಾಂ ದಲಕಾರ್ಯಕರ್ತೃಣಾಂಚ ಪ್ರತಿ ಆಭಾರಃ ಪ್ರಕಟಿತಃ. ಹ್ಯಃ ನವದಿಲ್ಲ್ಯಾಂ ಭಾಜಪಾ ಮುಖ್ಯಾಲಯೇ ದಲಕಾರ್ಯಕರ್ತೃನ್ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಅಯಂ ರಾಷ್ಟ್ರಸ್ಯ ಕೃತೆ ನೂತನ ಪ್ರಭಾತಸ್ಯ ಸೂಚಕಃ ಅಸ್ತಿ ತಥಾ ಚ ಜನಾಃ ಭಾರತಸ್ಯ ಮಹಾಲೋಕತಂತ್ರೇ ಕಾರ್ಯಪ್ರದರ್ಶನಸ್ಯ ರಾಜನೀತಿಷು ಏಕ ಭಾರತ ಶ್ರೇಷ್ಠ ಭಾರತಸ್ಯ ಭಾವನಾಯಾಂಚ ವಿಶ್ವಾಸಂ ಸ್ಥಾಪಿತವಂತಃ.
1: जय पराजय लोकतंत्र और चुनावी राजनीति का एक स्वाभाविक हिस्सा होता है, लेकिन पांच प्रदेशों की जनता ने पूरे विश्व को दिखाया है कि ये हमारा भारत मदर ऑफ डेमोक्रेसी क्यों है. लोकतंत्र डेमोक्रेसी हमारे लिए सिर्फ एक तंत्र नहीं है, ये हमारी रगों में दौड़ता हुआ संस्कार है. और आज सिर्फ भारत का लोकतंत्र ही नहीं जीता है, आज भारत का संविधान भी जीता है.
0: ಪ್ರಧಾನಮಂತ್ರಿಣಾ ಶ್ರೀ ಮೋದಿನಾ ಉಕ್ತಂ ಯತ್ ದೇಶಸ್ಯ ವಿಂಶತ್ಯಧಿಕೇಷು ರಾಜ್ಯೇಷು ಭಾಜಪಾ ಎನ್ಡಿಎ ಸರ್ವಕಾರಾಃ ಸತ್ತಾಯಾಂ ಸಂತಿ ತಥಾ ಚ ಭಾಜಪಾಯಾಃ ಮಂತ್ರಃ ಜನತಾ ಏವ ಜನಾರ್ದನಃ ಇತಿ. ಭಾಜಪಾದಲೇನ ಪುದುಚೇರಿತ್ಯತ್ರ ವಿಧಾನಸಭಾಯಾಃ ನೇತಾರಂ ನಿರ್ವಾಚಯಿತುಂ ದಲಸ್ಯ ವರಿಷ್ಠನೇತಾ ಏವಂ ಕೇಂದ್ರೀಯ ಮಂತ್ರಿ ಡಾಕ್ಟರ್ ಮನಸುಖ್ ಮಾಂಡವಿಯ ಏವಂ ಪುದುಚೇರಿತ್ಯತ್ರ ದಲಸ್ಯ ಪ್ರಭಾರಿ ನಿರ್ಮಲ ಕುಮಾರ್ ಸುರಾನ ಚ ಕೇಂದ್ರೀಯ ಪರ್ಯವೇಕ್ಷಕ ರೂಪೇಣ ಚಿತವಂತೌ. ನಾಮದ್ವಯಮಪಿ ಭಾಜಪಾ ಸಂಸದೀಯ ಮಂಡಲಸ್ಯ ಕೇಂದ್ರೀಯ ಪರ್ಯವೇಕ್ಷಕ ಮಂಡಲೇನ ಅನುಮೋದಿತಮಾಸೀತ್. ಐಪಿಎಲ್ ಇತಿ ವಿಂಶತಿಂ ಪ್ರತಿವಿಂಶತಿಃ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾಯಾಂ ಮುಂಬೈ ನಗರಸ್ಯ ವಾನ್ಖೇಡೆ ಕ್ರೀಡಾಂಗಣೆ ಗತರಾತ್ರೌ ಮುಂಬೈ ಇಂಡಿಯನ್ಸ್ ದಲೇನ ಲಖನೌ ಸೂಪರ್ ಜಾಯಿಂಟ್ಸ್ ದಲಂ ಷಟ್ಸ್ತೋಭೈಃ ಪರಾಜಿತಂ. ಅದ್ಯ ಸಾಯಂ ಸಾರ್ಧ ಸಪ್ತವಾದನೆ ದಿಲ್ಲಿ ಕ್ಯಾಪಿಟಲ್ಸ್ ಅಥ ಚೆನ್ನೈ ಸೂಪರ್ ಕಿಂಗ್ಸ್ ದಲಯೋರ್ ಮಧ್ಯೆ ದಿಲ್ಲ್ಯಾಃ ಅರುಣ್ ಜೇಟ್ಲಿ ಕ್ರೀಡಾಂಗಣೆ ಕ್ರಿಕೆಟ್ ಲೀಗ್ ಪ್ರತಿಸ್ಪರ್ಧಾ ನಿಶ್ಚಿತ ವರ್ತತೆ. ಇತಿ ವಾರ್ತಾಃ.
2: ಆಕಾಶವಾಣಿ ಮಂಗಳೂರು.

ಕೇಳುಗರೆ, ಇಂದು ಬೆಳಗ್ಗೆ 7:15 ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿಗೆ ಆಯುರ್ವೇದ ಪರಿಹಾರ ಈ ಕುರಿತು ಎಸ್ಡಿಎಂ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಉಡುಪಿ ಕುತ್ಪಾಡಿ ಇಲ್ಲಿನ ವೈದ್ಯರಾದ ಡಾಕ್ಟರ್ ಯೋಗೀಶ್ ಆಚಾರ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಾಡಬೇಕಾದದಿಷ್ಟೇ ಸ್ನೇಹಿತರೆ. ರಜಾಕಾಲದಲ್ಲಿ ಮಕ್ಕಳು ಆಡಬಹುದಾದ ಒಳಾಂಗಣ ಆಟಗಳು ಅಥವಾ ಚಟುವಟಿಕೆಗಳು, ಈ ವಿಷಯದ ಕುರಿತು ನಿಮ್ಮ ಅನುಭವ ಅಥವಾ ಅನಿಸಿಕೆಯನ್ನು, ನಿಮ್ಮ ನೆಚ್ಚಿನ ಚಿತ್ರಗೀತೆ ಹಾಗೂ ನಿಮ್ಮ ನೆಚ್ಚಿನ ಚಿತ್ರಗೀತೆ ಆಲಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2222611, 2211999, STD ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30 11:30

ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಕ್ಕೆ

0: ಕಷ್ಟದೊಳನ್ನವ ದುರಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ. ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ.

0: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟೀಯ ಜೀವನೋಪಾಯ ಮಿಷನ್ ಎನ್ಆರ್ಎಲ್ಎಂ ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಅಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1 ಕೋಟಿ 50 ಲಕ್ಷ ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರಬಹುದು, ಸಾಕು ಪ್ರಾಣಿಗಳ ರೋಮಗಳಿರ್ಬೋದು, ಶೀತ ಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸುವಂತೆ ಕೋರಿದರು. ಕಲಬುರಗಿ ಹಾಗೂ ಹುಬ್ಬಳ್ಳಿಯಲ್ಲಿ ಹಜ್ ಭವನಗಳನ್ನು ಶೀಘ್ರ ನಿರ್ಮಿಸುವುದಾಗಿ ತಿಳಿಸಿದರು. ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ಧತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ

0: ವಿರುದ್ದ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿರುವ ಸಚಿವರು, ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಿಸಲು ಸೂಕ್ತ ಸಿದ್ದತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. 9ನೇ ರಾಷ್ಟೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ದದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾಕ್ಟರ್ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
1: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋ ಪ್ಲಾನ್ ಅನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
0: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು 5 ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8-12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15 ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20ನೇ ತಾರೀಖಿನಿಂದ ರಾತ್ರಿ 11:40 ಹೊರಡಲಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಮಂಗಳೂರು. ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಜಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂನ ಪ್ಯಾಕ್ನಲ್ಲಿ ಲಭ್ಯವಿದೆ. 24/7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
2: ಇಂದಿನ ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಯೋಗೀಶ್ ಆಚಾರ್ಯ, ಸಹ ಪ್ರಾಧ್ಯಾಪಕರು, ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಎಸ್ಡಿಎಂ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ.
4: ಡಾಕ್ಟರ್, ಈಗ ಈ ಸಾಮಾನ್ಯವಾಗಿ ಬೆನ್ನು ನೋವು ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಲ್ಲೂ

0: ಕಂಡು ಬರ್ತಾ ಇದೆ ಅಂತ ಹೇಳಬಹುದು.
1: ಹೌದು,
0: ಈ ಒಂದು ಬೆನ್ನು ನೋವು ಇದರ ಒಂದು ಇದಕ್ಕೆ ನಾವ್ ಯಾಕೆ ಗಮನವನ್ನು ಹರಿಸಬೇಕು, ಇವತ್ತಿನ ಪರಿಸ್ಥಿತಿಯಲ್ಲಿ ಇದರ ಒಂದು ಪ್ರಾಮುಖ್ಯತೆ ಏನು, ಇದರ ಬಗ್ಗೆ ಮೊದಲು ನಮಗೆ ತಿಳಿಸಿ ಡಾಕ್ಟರ್.
1: ಈಗಿನ ಈ ಒಂದು ಯಾಂತ್ರೀಕೃತ ಯುಗದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕಾಣುವಂತಹ ಒಂದು ಪ್ರಮುಖವಾದಂತಹ ತೊಂದರೆ ಅಂತ ಹೇಳಿದ್ರೆ ಬೆನ್ನು ನೋವು. ಅದು ಸಣ್ಣ ಮಕ್ಕಳಿರ್ಬೋದು, ಅಥವಾ ಕೆಲಸಕ್ಕೆ ಹೋಗುವಂತಿರ್ಬೋದು, ಅಥವಾ ಹೆಂಗಸರು ಇರ್ಬೋದು, ಅಥವಾ ವಯಸ್ಸಾದವರು ಇರ್ಬೋದು, ಯಾರಲ್ಲಿಯೂ ಕೇಳಿದ್ರೆ ಒಂದು ಒಂದು ತೊಂದರೆ ಏನು ಅಂತ ಹೇಳಿದ್ರೆ ಬೆನ್ನು ನೋವು ಉಂಟು ಅಂತ. ಹಾಗಾದ್ರೆ ಬೆನ್ನು ನೋವಿಗೆ ನಾವು ಯಾಕೆ ಅದನ್ನು ಗಮನ ಹರಿಸಬೇಕು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೆಲಸವನ್ನ ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬೆನ್ನು ಎನ್ನುವಂಥದ್ದು ಸಮರ್ಪಕವಾಗಿರಬೇಕು ಅಂತ. ಈಗ ಉದಾಹರಣೆಗೆ ಒಬ್ರು ಡ್ರೈವರ್ ಇರ್ತಾರನ್ನು ಮಾಡಿ, ಅವರು ಸರಿಯಾಗಿ ಅವರು ಕಾರನ್ನು ಚಲಾಯಿಸಬೇಕು ಅಂತಾದ್ರೆ ಬೆನ್ನು ಎನ್ನುವಂಥದ್ದು ಸರಿಯಾಗಿರಬೇಕು, ನೋವುಂಟು ಅಂತ ಹೇಳಿದ್ರೆ ಸರಿಯಾಗಿ ಮಾಡ್ಲಿಕ್ಕಾಗುದಿಲ್ಲ ಅಂತ. ಅದೇ ರೀತಿ ಸಣ್ಣ ಮಕ್ಕಳಿಗೆ ಆಟ ಆಡುವವರು ಅಥವಾ ಓದುವ ಮಕ್ಕಳು ಏನಾಗ್ತದೆ ಹೇಳಿದ್ರೆ, ಸರಿಯಾಗಿ ಕೆಲವೊಮ್ಮೆ ಓದ್ಲಿಕ್ಕೆ ಕುತ್ಕೊಳ್ತಾರೆ, ಬೆನ್ನು ನೋವು ಪ್ರಾರಂಭ ಆಗ್ತದೆ, ಅವರಿಗೆ ಓದ್ಲಿಕ್ಕೆ ಆಗದೇ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ಯಾವುದೇ ಒಂದು ಕೆಲಸಗಳನ್ನ ನಾವು ಸರಿಯಾಗಿ ಮಾಡಬೇಕು ಅಂತಾದ್ರೆ ನಮ್ಮ ಬೆನ್ನಿನ ಆರೋಗ್ಯ ಬಹಳ ಮುಖ್ಯ. ಪ್ರತಿಶತವನ್ನ ನೋಡ್ತಾ ಹೋದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಇದು ಅಧಿಕವಾಗಿ ಈಗೀಗ ಕಂಡು ಬರ್ತಾ ಇದೆ. ಮೊದಲಾದ್ರೆ ಅಷ್ಟ ಪ್ರಮಾಣದಲ್ಲಿ ಇರಲಿಲ್ಲ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯ ಬದಲಾವಣೆ ಇರಬಹುದು, ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಬೆನ್ನು ನೋವಿನ ಪ್ರಮಾಣ ಎನ್ನುವಂಥದ್ದು ಬಹಳ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಈಗಿನ ಕಾಲದಲ್ಲಿ ನಾವು ಏನು ಈಗ 21st century ಅಂತ ಏನು ಹೇಳ್ತೇವೆ, ಅದರಲ್ಲಿ ಖಂಡಿತವಾಗಿಯೂ ಕೂಡ ನಾವು ಪ್ರತಿಯೊಬ್ಬರೂ ಕೂಡ ಬೆನ್ನು ನೋವಿನ ಬಗ್ಗೆ ಗಮನವನ್ನು ಹರಿಸಲೇಬೇಕಾಗಿದೆ ಅಂತ ನಾನು ಹೇಳಲಿಕ್ಕಾಗ್ತದೆ.
0: ಈಗ ತಾವು ಹೇಳಿದ್ರೆ ಇತ್ತೀಚಿನ ಜೀವನ ಶೈಲಿಯಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳಿ,
1: ಹೌದು,
0: ನಿರ್ದಿಷ್ಟವಾಗಿ ಕಾರಣಗಳನ್ನು ಪಟ್ಟಿ ಮಾಡೋದಾದ್ರೆ ಯಾಕಾಗಿ ಈ ಬೆನ್ನು ನೋವು ಬರ್ತಾ ಇರುತ್ತೆ?
1: ಬೆನ್ನು ಯಾವ ರೀತಿ ಅಂತ ಹೇಳಿದ್ರೆ ಅದು ಸುಲಭವಾಗಿ ತೊಂದರೆಗೆ ಒಳಗಾಗುವಂತ ಒಂದು ಭಾಗ ಅಂತ ಹೇಳ್ಬೋದು ನಾವು. ಯಾಕಂತ ಹೇಳಿದ್ರೆ ನಾವು ರಿಲ್ಯಾಕ್ಸೇಷನ್ ಅಂತ ಹೇಳ್ತೇವೆ ಅಥವಾ ಸ್ಟಿಫ್ನೆಸ್ ಅಂತ ಹೇಳ್ತೇವೆ, ಅದನ್ನು ಒತ್ತಡ ಆಗುವಂಥದ್ದು ಅಥವಾ ತುಂಬ ರಿಲ್ಯಾಕ್ಸ್ ಆಗುವಂಥದ್ದು ಎರಡೂ ಕೂಡ ಬೆನ್ನಿಗೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಉದಾಹರಣೆಗೆ ತುಂಬ ಕೆಲಸ ಮಾಡೋರಿದ್ದಾರೆ ಅಂತ ಮಾಡಿ, ಅವರು ಬಹಳ ಭಾರವನ್ನು ಎತ್ತುತ್ತಾರೆ, ಸಾಮಾನ್ಯ ಕೆಲವೊಮ್ಮೆ ಹೇಳ್ತಾರೆ 50 kg ಒಬ್ಬರೇ ಎತ್ತುವಂತಹ ಪ್ರಯತ್ನ ಮಾಡ್ತಾರೆ, ಅಷ್ಟು ಬೆನ್ನು ಅದನ್ನು ತಡೆದುಕೊಳ್ಳುತ್ತದ ಎನ್ನುವಂಥದ್ದನ್ನು ಆಲೋಚನೆ ಮಾಡದೆ ಅವರು ಭಾರವನ್ನು ಎತ್ತುದುಂಟಲ್ಲ, ಅದು ಒಂದು ಮುಖ್ಯವಾದ ಕಾರಣ ಆಗ್ತದೆ. ಅದೇ ರೀತಿ ಕೆಲವರು ಏನಾಗ್ತಾ ಹೇಳಿದ್ರೆ ಸುಮಾರು ಹೊತ್ತು ಒಂದು ಕೆಲಸದಲ್ಲಿ ಕುತ್ಕೊಳ್ತಾರೆ, ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಯಾವ ಭಂಗಿಯಲ್ಲಿ ಕುಳಿತುಕೊಂಡಿದ್ದೇನೆ ಎನ್ನುವಂಥ ಆಲೋಚನೆ ಇಲ್ಲದೆ ಒಂದು 2-3 hours ಕೂಡ ಕುತ್ಕೊಂಡು ಕೆಲಸವನ್ನು ಮಾಡುವ ಅಭ್ಯಾಸ ಇರ್ತದೆ. ಅವಾಗ ಏನಾಗ್ತದೆ, ನಾವು ಮೆಕ್ಯಾನಿಕಲ್ ಸ್ಟ್ರೈನಿಂಗ್ ಅಂತ ಹೇಳ್ತೇವೆ, ನಾವು ಒತ್ತಡ ಬೀಳ್ತದೆ ಬೆನ್ನಿನ ಮೇಲೆ, ಅದರಿಂದಲೂ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆಗಳಿದೆ. ಅದು ಎರಡನೇ ಕಾರಣ. ಮೂರನೇ ಕಾರಣ ಯಾವುದು ಅಂತ ಹೇಳಿದ್ರೆ ಕೆಲವೊಮ್ಮೆ ಹೊಟ್ಟೆಯಲ್ಲಿ ಬೇರೆಯಾದಂಥ ಕಾಯಿಲೆಗಳಿರ್ಬೋದು, ತೊಂದರೆ ಇರ್ಬೋದು, ಅದರಿಂದಾಗಿಯೂ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆಗಳಿರ್ತದೆ, ಅದೊಂದು. ಅಥವಾ ವಯಸ್ಸಾದವರಲ್ಲಿ ನಾವು ಬೆನ್ನು ಹುರಿ ಅಥವಾ ಬೆನ್ನು ಮೂಳೆ ಎನ್ನುವಂತೆ ಸವಿಯುವುದು ಅಂತ ಹೇಳ್ತೇವೆ ನಾವು, ಆ ಸವೆದಾಗ ಏನಾಗ್ತದೆ ಅದರಿಂದಲೂ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆಗಳಿರ್ತವೆ. ಅಥವಾ ನಾವು ಟ್ರೋಮಾ ಅಂತ ಹೇಳ್ತೇವೆ, ಇಂಜುರಿ, ಎಲ್ಲ ಹೋಗ್ತಾ ಇರ್ತಾರೆ, ಬೀಳ್ತಾರೆ, ಬೆನ್ನಿಗೆ ಆಘಾತವಾಗ್ತದೆ, ಅವಾಗ ಕೂಡ ಬೆನ್ನು ನೋವು ಬರುವಂತಹ ಸಾಧ್ಯತೆಗಳಿರ್ತದೆ. ಹೀಗೆ ನಾವು ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಒಂದು 10-15 ಕಾರಣಗಳನ್ನು ನಾವಿಲ್ಲಿ ಹೇಳ್ತಾ ಹೋಗಬಹುದು. ಅದರಲ್ಲಿ ಯಾವುದಾದ್ರೂ ಒಂದು ಕಾರಣ ಬೆನ್ನು ನೋವು ಇರುವವರಿಗೆ ಖಂಡಿತ ಇದು ನನಗೆ ಇರುವಂತಹ ಕಾರಣ ಎನ್ನುವಂತಹ ಆಲೋಚನೆ ಖಂಡಿತವಾಗಿ ಕೂಡ ಬರ್ತದೆ. ಯಾಕೆಂತ ಹೇಳಿದ್ರೆ ಬೆನ್ನು ನೋವಿನ ಪ್ರಮಾಣ ಈಗ ಅಷ್ಟು ಜಾಸ್ತಿ ಆಗ್ತಾ ಉಂಟು ಅಂತ ಹೇಳಲಿಕ್ಕಾಗ್ತದೆ.
0: ಈಗ ತಾವು ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದ ಬೆನ್ನು ನೋವು ಬರ್ತದೆ ಅಂತ.
1: ಹೌದು,
0: ಈಗ ಈ ಬೆನ್ನು ನೋವಿನ ಒಂದು ಲಕ್ಷಣಗಳು ಎಲ್ಲಾ ನೋವು ಅಂದ್ರೆ ಎಲ್ಲಾ ರೀತಿಯ ಕಾರಣಗಳಿಂದ ಆಗುವುದರಲ್ಲಿ ಒಂದೇ ರೀತಿ ಇರ್ತದೆ ಅಥವಾ ಇದರಲ್ಲಿ ಏನಾದ್ರೂ ವ್ಯತ್ಯಾಸಗಳಿರ್ತದೆ ಹೇಗೆ?
1: ಖಂಡಿತ ವ್ಯತ್ಯಾಸ ಇರ್ತದೆ. ಯಾಕಂತ ಹೇಳಿದ್ರೆ ನಾನು ಒಂದು ಕಾರಣ ಹೇಳಿದೆ, ಹೊಟ್ಟೆ ನೋವಿನಿಂದಾಗಿ ಬೆನ್ನು ನೋವು ಬರ್ತದೆ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಉದಾಹರಣೆಗೆ ಕೆಲವರಿಗೆ ಹೊಟ್ಟೆಯಲ್ಲಿ ಹುಣ್ಣು ಇರ್ತದೆ ಅಂತ ಹೇಳ್ತೇವೆ, ಹೊಟ್ಟೆಯಲ್ಲಿ ಹುಣ್ಣು ಇದ್ದಾಗ ಕೂಡ ವಿಪರೀತವಾದಾಗ ಬೆನ್ನು ನೋವು ಬರ್ತದೆ ಅಂತ. ಅದು ಹೇಳಿದ್ರೆ ಬರೀ ಬೆನ್ನಿನಲ್ಲಿ ಮಾತ್ರ ನೋವು, ಅದು ಯಾವಾಗ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಹೊಟ್ಟೆ ನೋವು ಬಂದಾಗ ಬೆನ್ನು ನೋವು ಬರ್ತದೆ, ನಾವು ಅದನ್ನು ರೆಫರ್ಡ್ ಪೇಯ್ನ್ ಅಂತ ಹೇಳ್ತೇವೆ ನಾವು. ಹೊಟ್ಟೆ ನೋವು ಬಂದಾಗ ಬೆನ್ನು ನೋವು ಬರುವಂತ, ಅದು ಒಂದು. ಮತ್ತೊಂದು ಏನು ಹೇಳ್ತೇವೆ ನಾವು, ಭಾರವನ್ನು ಎತ್ತಿದಾಗ ಬೆನ್ನು ನೋವು ಬರುವಂತಹ ಸಾಧ್ಯತೆಗಳಿರ್ತದೆ ಅಂತ. ಅವಾಗ ಏನು ಹೇಳ್ತೇವೆ ನಾವು, ಎರಡು ಬೆನ್ನು ಮೂಳೆಯ ಮಧ್ಯದಲ್ಲಿ ನಾವು ಡಿಸ್ಕ್ ಅಂತ ಹೇಳ್ತೇವೆ, ಅದು ಬಹಳ ಸ್ಟಿಫ್ ಆಗಿದೆ, ನಮ್ಮ ಬೆನ್ನಿನ ಏನು ಮೂಮೆಂಟ್ ಏನಿದೆ ಅದಕ್ಕೆ ಬಹಳ ಪ್ರಾಮುಖ್ಯವಾದ ಅಂಶ. ಏನಾಗ್ತದೆ, ಒಮ್ಮೆ ನಾವು ಭಾರವನ್ನು ಎತ್ತಿದಾಗ ಅದನ್ನು ನಾವು ಜಾರುವಂತಹ ಸಾಧ್ಯತೆಗಳಿದೆ. ಜಾರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಬೆನ್ನು ಹುರಿಯ ಎರಡು ಬದಿಯಲ್ಲಿ ಕಾಲಿಗೆ ಹೋಗುವಂತಹ ನರಗಳೇನಿದೆ ಅವುಗಳ ಮೇಲೆ ಒತ್ತಡ ಬೀಳ್ತದೆ. ಹಾಗಾದ್ರೆ ಈ ಸಮಯದಲ್ಲಿ ಏನಾಗುವುದು ಅಂತ ಹೇಳಿದ್ರೆ ಬೆನ್ನಿನಲ್ಲಿ ನೋವು ಮತ್ತು ಎಲ್ಲಿ ಎಲ್ಲಿ ಆ ನರವು ಹೋಗ್ತದೋ ಅಲ್ಲೆಲ್ಲ ನೋವು ಹೋಗ್ತದೆ ಅಂತ ಹೇಳಿದ್ರೆ ನಾವು ಅದನ್ನ ಕರೆಂಟ್ ಹೊಡೆದಾಗ ಆಗ್ತದೆ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಮ್ಮ ಕ್ಲಿನಿಕ್ಗೆ ಯಾರಾದರೂ ರೋಗಿಗಳು ಬಂದ್ರೆ ಬೆನ್ನು ನೋವು ನಾವು ಕೇಳ್ತೇವೆ, ನಿಮ್ಗೆ ಕರೆಂಟ್ ಹೋದಾಗೆ ಬೆನ್ನಿನಿಂದ ಕಾಲಿಗೆ ನೋವು ಹೋಗ್ತದೆ ಕೇಳಿದ್ರೆ ಅವ್ರು ಹೌದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಆ ಏನು ಡಿಸ್ಕ್ ಜಾರುವುದರಿಂದಾಗಿ ಅದೇನು ಒತ್ತಡ ಉಂಟಾಗ್ತದೆ, ಅದರಿಂದಾಗಿ ಆ ನರ್ವ್ ರೂಟ್ ಅಂತ ಫುಲ್ ಹೇಳ್ತೇವೆ ನಾವು, ಅದರ ಸಂಪೂರ್ಣವಾದ ಕೋರ್ಸ್ ಏನಿದೆ ಅದರಲ್ಲಿ ನೋವು ಬರ್ತದೆ ಅಂತ ಹೇಳಿದ್ರೆ, ಬೆನ್ನು ನೋವು ಒಂದು ಲಕ್ಷಣ, ಬೆನ್ನಿನಿಂದ ಕಾಲಿಗೆ ಬರುವಂಥದ್ದು ಇನ್ನೊಂದು ಲಕ್ಷಣ. ಅದೇ ರೀತಿ ಅಂತ ಹೇಳ್ತಾರೆ ಜುಮ್ ಜುಮ್ ಆಗ್ತದೆ ಅಂತ ಹೇಳ್ತಾರೆ ಕೆಲವರು, ಹೇಳ್ತಾರೆ ನನಗೆ ಏನಾಗ್ತದೆ ಕಾಲಲ್ಲಿ ಇರುವೆ ಹರಿದಾಗೆ ಆಗ್ತದೆ ಅಂತ ಹೇಳ್ತಾರೆ, ನಾವು ಅದನ್ನು ಟಿಂಗ್ಲಿಂಗ್ ಸೆನ್ಸೇಷನ್ ಅದು ಕೂಡ ಇನ್ನೊಂದು ಕಾರಣ. ಇನ್ನೊಂದು ಲಕ್ಷಣ ಏನಂತ ಹೇಳಿದ್ರೆ ನನಗೆ ನಡೆಯುವಾಗ ಕಾಲು ಭಾರ ಆಗ್ತದೆ ಅಂತ. ಅಂದರೆ ಹೇಳಿದರೆ ಹೆವಿನೆಸ್ ಅಂತ.

0: ಹೇಳಿದ್ರು, ಭಾರವಾಗುವುದು ಕೂಡ ಅದು ಒಂದು ಮತ್ತೊಂದು ಕಾರಣ. ಅದೇ ರೀತಿ ಬಹಳ ವಿಪರೀತವಾಗಿ ತೊಂದರೆ ಆಯಿತು ಅಂತ ಹೇಳಿದ್ರೆ, ಕೆಲವರಿಗೆ ಹೇಳ್ತಾರೆ ನಾನು ನಡೆಯುವಾಗ ನಾನು ಹಾಕಿದ ಚಪ್ಪಲಿ ನನ್ನ ಕಾಲಿನಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ನಾವು ಅದನ್ನು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳುವುದಾದ್ರೆ ನಾವು ಅದನ್ನು ಫುಡ್ ಡ್ರಾಪ್ ಅಂತ ಹೇಳ್ತೇವೆ. ಅದು ಕೂಡ ಯಾವಾಗ ಹೇಳಿದ್ರೆ ಈ ಬೆನ್ನು ನೋವಿನ ತೊಂದರೆಯಿಂದಾಗಿ ಬರುವಂತಹ ಲಕ್ಷಣಗಳು. ಅದೇ ರೀತಿ ಮತ್ತು ವಿಪರೀತವಾಗಿ ಆದ್ರೆ ಹೇಳಿದ್ರೆ ಬಿಸಿನೀರು ಮತ್ತು ತಣ್ಣೀರು ಕಾಲಿಗೆ ಬಿದ್ದರೆ ಅದನ್ನು ಡಿಫರೆನ್ಷಿಯೇಟ್ ವ್ಯತ್ಯಾಸ ಮಾಡುವಂಥದ್ದು ಕೂಡ ಆಗದೇ ಇರೋದು. ಅದು ಪ್ರಾರಂಭದಲ್ಲಿ ಅಲ್ಲ, ನಾವು ಬೆನ್ನು ನೋವು ಬಂದು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಈ ಎಲ್ಲ ನಾನು ಹೇಳಿದ ಏನೊಂದು ಲಕ್ಷಣಗಳಿದೆ ಅದು ಒಂದಾದ ನಂತರ ಬರಬಹುದು ಅಥವಾ ಒಟ್ಟಿಗೆಯೂ ಬರಬಹುದು. ಆದರೆ ಏನು ಬಿಸಿನೀರು ಅಥವಾ ಚಪ್ಪೆ ನೀರು ಬಿದ್ದಾಗ ಗೊತ್ತಾಗದೇ ಇರುವಂಥ ಏನೊಂದು ಇದೆಯಲ್ಲ, ಅದು ನಾವು ನಿರ್ಲಕ್ಷ್ಯ ಮಾಡಿದಾಗ ಆಗುವಂತಹ ತೊಂದರೆಗಳು ಅಂತೇಳಿದ್ರೆ, ನಾವೀಗ ಪಟ್ಟಿ ಮಾಡೋದು ಅಂತಾದರೆ ಲಕ್ಷಣಗಳು, ಒಂದು ಬೆನ್ನು ನೋವು, ಬೆನ್ನಿನಲ್ಲಿ ಮಾತ್ರ ನೋವು. ಎರಡನೇದೇನು ಹೇಳಿದ್ರೆ ಬೆನ್ನಿನಿಂದ ಕಾಲಿಗೆ ಬರುವನು, ಅದು ಎರಡು ಕಾಲಿಗೂ ಬರಬಹುದು, ಒಂದು ಕಾಲಿಗೆ ಅಥವಾ ಬಲ ಕಾಲಿಗೆ ಅಥವಾ ಎಡಕಾಲಿಗೂ ಬರುವಂತಹ ಸಾಧ್ಯತೆಗಳು, ಅದು ಎರಡನೇದು. ಮೂರನೇದು ಯಾವುದು ಅಂತ ಹೇಳಿದ್ರೆ ಹೆವಿನೆಸ್ ಅಂತ ಹೇಳ್ತೇವೆ ನಾವು, ಭಾರವಾಗುವಂಥದ್ದು ಇರಬಹುದು, ಅಥವಾ ನಾವು ಜುಮ್ ಜುಮ್ ಅಂತ ಹೇಳ್ತೇವೆ, ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳಿದ್ರೆ ಅದು ಇರಬಹುದು, ಅಥವಾ ಫುಡ್ ಡ್ರಾಪ್ ಅಂತೇಳಿ ಚಪ್ಪಲಿ ಹಾಕಿದ್ರೆ ಚಪ್ಪಲಿ ಜಾರಿ ಹೋಗುವಂಥದ್ದು ಅಥವಾ ನಡಿಲಿಕ್ಕೆ ಆಗದೇ ಇರುವಂಥ ಸಾಧ್ಯತೆಗಳು ಇರುತ್ತದೆ. ಅದೇ ರೀತಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಬಿಸಿನೀರು ಮತ್ತು ಚಪ್ಪೆ ನೀರು ಬೀಳುವಾಗ ಅದನ್ನು ವ್ಯತ್ಯಾಸ ಮಾಡಲಿಕ್ಕೆ ಆಗದೇ ಇರುವಂಥ ಲಕ್ಷಣವು, ಇವುಗಳನ್ನು ನಾವು ಸಾಮಾನ್ಯವಾಗಿ ಬೆನ್ನು ನೋವಿನಿಂದಾಗಿ ಬರುವಂತಹ ಲಕ್ಷಣಗಳು ಅಂತ ಹೇಳಬಹುದು ನಾವು.
1: ಈಗ ನಾವು ಇದರ ಚಿಕಿತ್ಸೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಒಂದು ಬೆನ್ನು ನೋವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ?
0: ಖಂಡಿತವಾಗಿ ಕೂಡ ಇದೆ. ನಾವು ಆಯುರ್ವೇದದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ನಿಧಾನಸ್ಯ ಪರಿವರ್ಜನ ಅಂತ ಹೇಳ್ತೇವೆ ನಾವು. ನಿಧಾನ ಅಂತ ಹೇಳಿದ್ರೆ ಯಾವ ಕಾಯಿಲೆಗಳಿಗೆ ಯಾವುದು ಕಾರಣವೋ ಅದನ್ನು ನಾವು ನಿಧಾನ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಕಾರಣ. ಹಾಗಾದರೆ ನಾವು ಬೆನ್ನು ನೋವನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ, ತಡೆಗಟ್ಟಬೇಕು ಅಂತ ಹೇಳಿದ್ರೆ ಆ ನಿಧಾನಗಳನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಅಂತ. ಉದಾಹರಣೆಗೆ ನಾವು ಹೇಳ್ತೇವೆ, ಪೇಷಂಟ್ ಬರ್ತಾರೆ ಕ್ಲಿನಿಕ್ ಆಸ್ಪತ್ರೆಗೆ ಬರ್ತಾರೆ, ನಾವು ಏನು ಮಾಡ್ಬೋದು ಅಂತ ಕೇಳ್ತೇವೆ. ನಾವು ಮೊದಲಿಗೆ ಕೇಳ್ತೇವೆ ನೀವು ಏನು ಕೆಲಸವನ್ನು ಮಾಡ್ತೀರಿ ಅಂತ. ಅವ್ರು ಹೇಳ್ತಾರೆ ನಾವು ಭಾರವನ್ನು ಎತ್ತುತ್ತೇವೆ, ಅಥವಾ ಅವರು ಸಾಮಾನ್ಯವಾಗಿ ಈ ಕೋಸ್ಟಲ್ ಬೆಲ್ಟನ್ನು ಹೇಳಿದರೆ ಈ ಮತ್ಸ್ಯೋದ್ಯಮ ಅಂತ ಹೇಳ್ತೇವೆ, ಅದರಲ್ಲಿ ಏನು ಮಾಡ್ತಾ ಇರ್ತಾರೆ ಬೋಟಲ್ಲಿ ಹೋಗ್ತಾರೆ, ಬಲೆಯನ್ನು ಹಾಕಿ ಎಳಿತಾರೆ. ಆ ಬಲೆಯನ್ನು ಹಾಕಿ ಎಳೆಯುವಾಗ ಏನಿದೆ ಅದು ಪ್ರೆಷರ್ ತುಂಬ ಬೀಳ್ತದೆ ಬೆನ್ನಿಗೆ, ಅದರಿಂದಾಗಿ ನೋವು ಜಾಸ್ತಿ ಆಗ್ತದೆ. ನಾವು ಮೊದಲು ಕೇಳ್ತೇವೆ ನೀವು ಏನು ಕೆಲಸವನ್ನು ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ ಅಂತ ಕೇಳಿ, ತದನಂತರದಲ್ಲಿ ನಾವು ಏನು ಹೇಳ್ತೇವೆ ಹೇಳಿದ್ರೆ ನೀವು ಆದಷ್ಟು ನಿಮ್ಮ ಬೆನ್ನಿಗೆ ಸಪೋರ್ಟ್ ಕೊಟ್ಟು ಕೆಲಸ ಮಾಡಿ ಅಂತ. ಅವ್ರು ಕೇಳ್ತಾರೆ ಹೇಗೆ ಮಾಡು ಅಂತ ಹೇಳಿದ್ರೆ, ಒಬ್ಬರೇ 50 ಕೆಜಿಯನ್ನು ಎತ್ತುವ ಬದಲಿಗೆ ಇಬ್ಬರ ಒಬ್ಬ ಇನ್ನೊಬ್ಬರ ಸಹಕಾರದಿಂದ ಎತ್ತಿದರೆ ಅವಾಗ ನಿಮ್ಮ ಬೆನ್ನಿಗೆ ವರ್ಕ್ ಲೋಡ್ ಎನ್ನುವಂಥದ್ದು ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಮತ್ತೊಂದು ಸಾಮಾನ್ಯ ಏನು ಮಾಡ್ತಾರೆ, ಭಾರವನ್ನು ಎತ್ತುವಾಗ ಗೊತ್ತಿರ್ಬೋದು ಬೆನ್ನನ್ನು ಬಗ್ಸಿ ಎತ್ತುತ್ತಾರೆ, ಅವಾಗ ಸಂಪೂರ್ಣವಾಗಿ ಏನು ಅದರ ಇಫೆಕ್ಟ್ ಏನಿದೆ ಅದು ಬೆನ್ನಿಗೆ ಬೀಳುತ್ತೆ. ನಾವು ಸಾಮಾನ್ಯ ಏನು ಹೇಳ್ತೇವೆ, ನೀವು ಕೂತು ಸ್ವಲ್ಪ ಕೂತು ತದನಂತರದಲ್ಲಿ ಎತ್ತಿ ಅಂತ, ಅವಾಗ ಬೆನ್ನಿಗೆ ಅಷ್ಟು ಪ್ರಮಾಣದಲ್ಲಿ ಇಫೆಕ್ಟ್ ಬೀಳುವುದಿಲ್ಲ ಅಂತ. ಅದು ಒಂದು ರೀತಿಯಲ್ಲಿ ತಡೆಗಟ್ಟುವಂಥದ್ದು. ಇನ್ನೊಂದು ಕಾರಣ ಬೆನ್ನು ನೋವಿಗೆ ನಾನು ಹೇಳಿದ್ದು ಹೇಳಿದರೆ ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳದೇ ಇರುವಂಥದ್ದು. 10 ನಿಮಿಷ 20 ನಿಮಿಷ ಕುಳಿತುಕೊಳ್ಳುವಂಥದ್ದು ಅಷ್ಟು ನಿಮಗೆ ಬೆನ್ನಿಗೆ ಪ್ರಾಮುಖ್ಯವಾಗಿ ಬೀಳುವುದಿಲ್ಲ. ಆದರೆ ಕೆಲವೊಮ್ಮೆ ಏನು ಮಾಡ್ತಾರೆ, 3 ಗಂಟೆ 4 ಗಂಟೆಯೂ ಕೂಡ ಒಂದು ಕೆಲಸದ ಒತ್ತಡ ಇರುವಾಗ ಅವರಿಗೆ ಅಲ್ಲಿಂದ ಹೋಗ್ಲಿಕ್ಕೂ ಕೂಡ ಸಮಯ ಇಲ್ಲದೆ ಇರುವಾಗ ನಾವು ಮೆಕ್ಯಾನಿಕಲ್ ಸ್ಟ್ರೈನ್ ಅಂತ ಹೇಳ್ತೇವೆ. ಹಾಗಾಗಿ ನಾವು ಹೇಳುವಂತ ಹೇಳಿದ್ರೆ ನೀವು ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳಿ ಅಂತ. ಕೆಲವರು ಏನು ಮಾಡ್ತಾ ಹೇಳಿದ್ರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಸುಲಭವಾಗಿ ಯಾವ ರೀತಿ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಅವರ ಕೆಲಸವನ್ನು ಕೂತ್ಕೊಂಡು ಕೆಲಸ ಮಾಡ್ತಾರೆ, ಅದರಿಂದ ಕೂಡ ಮೆಕ್ಯಾನಿಕಲ್ ಸ್ಟ್ರೈನಿಂಗ್ ಅಂತ ಹೇಳಿ ಅದರಿಂದ ಕೂಡ ತೊಂದರೆ ಆಗ್ತದೆ. ಹಾಗಾಗಿ ನೀವು ಅದನ್ನು ಸರಿ ಮಾಡಿ ಅಂತ. ಕೆಲವರು ಹೇಳ್ತಾರೆ ಕುರ್ಚಿ ಏನು ಹೇಳ್ತಾರೆ ಮೂವ್ ಆಗುವಂತಹ ಕುರ್ಚಿ ತಗೊಳ್ತದೆ, ಅದರಿಂದ ಕೂಡ ಬೆನ್ನು ನೋವು. ಹಾಗಾಗಿ ಅವುಗಳನ್ನು ಸರಿ ಮಾಡಿ ಅಂತ ಹೇಳ್ತೇನೆ. ಎರಡನೇದು, ಮೂರನೆಯದ್ದು ಮಕ್ಕಳಲ್ಲಿ ಬೆನ್ನು ನೋವು ಬರ್ತದೆ, ವಿಪರೀತವಾಗಿ ಆಟ ಆಡುವಂಥದ್ದು ಮಕ್ಕಳು, ಆಮೇಲೆ ರೆಸ್ಟ್ ಮಾಡದೇ ಇರುವಂಥದ್ದು. ಹಾಗಾಗಿ ನಾವು ಏನೇಳಿದ್ರೆ ನೀವು ಎಷ್ಟು ಆಟವಾಡ್ತೀರೋ ಅದಕ್ಕೆ ಸರಿಯಾಗಿ ಸ್ವಲ್ಪ ಪ್ರಮಾಣದ ವಿಶ್ರಾಮವನ್ನು ಮಾಡಬೇಕು, ಇಲ್ಲ ಅದು ಬೆನ್ನಿಗೆ ಪೆಟ್ಟು ಬೀಳ್ತದೆ ಅಂತ ಹೇಳ್ತೇವೆ ನಾವು. ಮತ್ತೆ ಇನ್ನೊಂದು, ಸುಮಾರು ಉದ್ದದವರೆಗೆ ವಾಹನಗಳನ್ನು ಚಲಾಯಿಸಿಕೊಂಡು ಹೋಗುವಂಥದ್ದು. ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಇಲ್ಲಿ ಒಂದು ಪೇಷಂಟ್ ಬಂದಿದ್ರು, ಅವ್ರು ಹೇಳಿದ್ರೆ ಕಾರು ಚಾಲಕ, ಅವನಿಗೆ ವಿಪರೀತವಾದಂತಹ ಬೆನ್ನು. ವಿಪರೀತವಾದಂಥ ಬೆನ್ನು ನಾವು ಎಲ್ಲ ಕಾರಣಗಳನ್ನು ಕೇಳಿತು, ಯಾವುದನ್ನು ಕೇಳಿದ್ರೂ ಇಲ್ಲ, ಸಮರ್ಪಕವಾಗಿದೆ. ಮತ್ತೆ ಕೊನೆಯಲ್ಲಿ ಕೇಳಿದ್ದೇನು ಅಂತ ಹೇಳಿದ್ರೆ, ನೀವು ಕಾರ್ ಬಿಡ್ತೀರಿ? ಹೌದು. ಎಷ್ಟು ಸಮಯ ಬಿಡ್ತೀರಿ? ಒಂದು 4 ಗಂಟೆವರೆಗೆ ಬಿಡ್ತೀರಿ ಅಂತ ಹೇಳಿದ್ರು. ಮತ್ತೆ ಎಲ್ಲವನ್ನು ಕೇಳಿದಾಗ ಅವರದ್ದು ಕ್ಲಚ್ ಏನಿದೆ ಅದು ಬಹಳ ಟೈಟ್ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ ಬಹಳ ಒತ್ತುವಂಥದ್ದು, ಅಂದರೆ ಕ್ಲಚ್ಚನ್ನು ಬಹಳ ಒತ್ತುವಂಥದ್ದು. ಏನಾಗ್ತದೆ, ಆವಾಗ ಪ್ರೆಷರ್ ಎನ್ನುವಂಥದ್ದು ಬೆನ್ನಿಗೆ ಬೀಳುತ್ತೆ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ರೋಗಿ ಬಂದಾಗ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳದೆ ನಾವು ತಡೆಗಟ್ಟುವ ವಿಧಾನವನ್ನು ಖಂಡಿತವಾಗಿ ಕೂಡ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ವೈದ್ಯರಲ್ಲಿ ಒಬ್ಬರು ರೋಗಿ ಬಂದಾಗ ಬೆನ್ನು ಅಂತ ಹೇಳಿದ್ರೆ ನಾವೇನು ಮಾಡ್ತೇವೆ ಹೇಳಿದ್ರೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಿ ಅದರೊಂದಿಗೆ ಹಾಗಾದರೆ ಇದನ್ನು ನೀವು ಬಿಡಬೇಕು ಎನ್ನುವಂಥದ್ದನ್ನು ನಾವು ಹೇಳ್ತೇವೆ. ನನ್ನ ಮಾತೇನಂತ ಹೇಳಿದ್ರೆ, ಬೆನ್ನು ನೋವು ಬಂದಾಗ ಮನೆಯಲ್ಲೇ ನೀವು ಔಷಧವನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ಅದು ಯಾಕೆ ಆಗ್ತದೆ ಎನ್ನುವಂಥದ್ದನ್ನು ಅರಿಯುವಂಥದ್ದು ಎಲ್ಲಿ ಹೇಳಿದ್ರೆ ವೈದ್ಯರು. ಹಾಗಾಗಿ ವೈದ್ಯರನ್ನು ಭೇಟಿಯಾಗಿ ಅವರು ಅದನ್ನು ಕೂಲಂಕುಷವಾಗಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ಮಾಡಿ ನಾ ಇದನ್ನು ಬಿಡಬೇಕೆನ್ನುವಂಥದ್ದು ಹೇಳ್ತಾರೆ. ಹಾಗಾಗಿ ಅದನ್ನು ನಾವು ಫಾಲೋ ಮಾಡುವಂಥದ್ದು ಬಹಳ ಅಗತ್ಯ. ಹಾಗಾಗಿ ಈ ಎಲ್ಲ ಕೆಲಸಗಳೇನಿದೆ, ನಿಧಾನಗಳೇನಿದೆ, ಅವುಗಳನ್ನು ನಾವು ವರ್ಜನೆ ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಬೆನ್ನು ನೋವನ್ನು ತಡೆಗಟ್ಟಲಿಕ್ಕಾಗ್ತದೆ ಅಂತ.
1: ಅಂದ್ರೆ ಒಂದು ಸಣ್ಣ ಬದಲಾವಣೆಯಿಂದ ಬೆನ್ನು ನೋವನ್ನು ತಡೆಗಟ್ಟ,
0: ಖಂಡಿತ ಆ ಬದಲಾವಣೆಯನ್ನ ನಾವು ಆಲೋಚನೆ

0: ಪರಿಶೋಧನೆ ಮಾಡಬೇಕು ಅಂತಾದ್ರೆ ಖಂಡಿತವಾಗಿಯೂ ಕೂಡ ನಾವು ವೈದ್ಯರನ್ನ ಭೇಟಿ ಆಗಲೇಬೇಕು.
1: ಈ ಆಯುರ್ವೇದದಲ್ಲಿ ಬೆನ್ನು ನೋವಿನ ಬಗ್ಗೆ ಉಲ್ಲೇಖಗಳು ಇದೆಯಾ?
0: ಆಯುರ್ವೇದದಲ್ಲಿ ಬೆನ್ನು ನೋವಿನ ಬಗ್ಗೆ ಉಲ್ಲೇಖ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಇದೆ. ಬಹಳ ವಿಸ್ತಾರವಾಗಿ ಅದನ್ನು ಹೇಳಿದ್ದಾರೆ. ನಾವು ಕೆಲವು ಆಯುರ್ವೇದ ಪದಗಳನ್ನು ನಾನಿಲ್ಲಿ ಉಪಯೋಗ ಮಾಡಲಿಕ್ಕೆ ಬಳಸ್ತೇನೆ. ಒಂದು ಕಟಿಶೂಲ ಅಂತ ಹೇಳ್ತೇವೆ ನಾವು. ಕಟಿಶೂಲ ಅಂತ ಹೇಳಿದ್ರೆ ಬೆನ್ನಿನಲ್ಲಿ ಆಗುವಂತಹ ನೋವು. ಮತ್ತೊಂದು ಗೃದ್ರಸಿ ಅಂತ ಹೇಳ್ತೇವೆ ನಾವು. ಗೃದ್ರಸಿ ಅಂತ ಹೇಳಿದ್ರೆ ಬೆನ್ನಿನಲ್ಲಿ ನೋವು, ಅದು ಕಾಲಿಗೆ ಹೋಗುವಂಥದ್ದು ಅಂತ ಹೇಳ್ತೇವೆ ನಾವು. ಅದನ್ನು ಕೂಡ ನಾವು ಗೃದ್ರಸಿ ಅಂತ ಹೇಳ್ತೇವೆ.

0: ಆಯುರ್ವೇದದಲ್ಲಿ ಯಾವುದೇ ಒಂದು ಕಾಯಿಲೆ ಬಂದಾಗ ನಾವು ಮೂರು ರೀತಿಯಾಗಿ ನಾವು ಚಿಕಿತ್ಸೆಯನ್ನು ಹೇಳ್ತೇವೆ. ಒಂದು ನಾನು ಈಗಲೇ ಹೇಳಿದ ಹಾಗೆ ನಿಧಾನ ಪರಿವರ್ಜನ ಅಂತ ಹೇಳ್ತೇನೆ. ಅಂತ ಹೇಳಿದರೆ ಯಾವುದು ಕಾರಣವಿದೆ ಅದು ಬರದಂತೆ ತಡೆಗಟ್ಟುವಂಥ ಒಂದು ವಿಧಾನ ಪ್ರಮುಖವಾಗಿ ನಾವು ಅದಕ್ಕೆ ಕೊಡ್ತೇವೆ. ಎರಡನೇದ್ದು ಯಾವುದು ಹೇಳಿದರೆ ಶಮನ ಅಂತ ಹೇಳ್ತೇನೆ. ಅಂತ ಹೇಳಿದರೆ ಕಡಿಮೆಯಾಗಲಿಕ್ಕೆ ಔಷಧಗಳನ್ನು ಕೊಡುವಂಥದ್ದು. ಮೂರನೇದ್ದು ಯಾವುದು ಅಂತ ಹೇಳಿದರೆ ನಾವು ಶೋಧನ ಅಥವಾ ಪಂಚಕರ್ಮ ಅಂತ ಹೇಳ್ತೇವೆ. ಇವುಗಳಲ್ಲಿ ಬೆನ್ನು ನೋವಿಗೆ ಖಂಡಿತವಾಗಿಯೂ ಕೂಡ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಲೇಬೇಕಾಗ್ತದೆ. ಖಂಡಿತ. ಯಾಕಂತ ಹೇಳಿದ್ರೆ ಆಯುರ್ವೇದದಲ್ಲಿ ಏನು ಹೇಳ್ತಾರಂತ ಹೇಳಿದ್ರೆ ವಯಸ್ಸು ಅನುಸಾರವಾಗಿ ನಾವು ಚಿಕಿತ್ಸೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ನಾನು ಉದಾಹರಣೆ ಒಂದೇ ಉದಾಹರಣೆ ಹೇಳಿದ್ರೆ ಬಸ್ತಿ ಅಂತ ಹೇಳ್ತೇವೆ ನಾವು. ಈಗ ಸಣ್ಣ ಮಕ್ಕಳಲ್ಲಿ ಹೇಳಿ ನಾನು, ಸಣ್ಣ ಮಕ್ಕಳಲ್ಲಿ ಆಗ್ಬೋದು, ಮಧ್ಯ ವಯಸ್ಕರಲ್ಲಿ ಆಗ್ಬೋದು, ಅಥವಾ ವಯಸ್ಸಾದವರಲ್ಲಿ ಆಗ್ಬೋದು ಅಂತ. ಸಣ್ಣ ಮಕ್ಕಳಲ್ಲಿ ನಾವು ಯಾವ ರೀತಿಯ ಒಂದು ಸ್ಟೀಮ್ ಚಿಕಿತ್ಸೆಯನ್ನು ಮಾಡ್ತೇವೋ ಅಥವಾ ಮಧ್ಯ ವಯಸ್ಕರಲ್ಲಿ ಅದು ಬೇರೆ ಬೇರೆಯಾಗಿದೆ ಅಂತ ಹೇಳಿದ್ರೆ ವಯಸ್ಸಿಗೆ ಅನುಸಾರವಾಗಿ ಖಂಡಿತವಾಗಿ ಕೂಡ ನಾವು ಚಿಕಿತ್ಸೆಯನ್ನು ಬದಲಾವಣೆ ಮಾಡ್ತೇವೆ. ಇದು ಯಾವುದಲ್ಲಿ ಪಂಚಕರ್ಮದಲ್ಲಿ.
1: ಧನ್ಯವಾದಗಳು ಡಾಕ್ಟ್ರೆ, ಈ ಬೆನ್ನು ನೋವಿನ ಕುರಿತು ನಮಗೆ ಮಾಹಿತಿಯನ್ನು ಇದುವರೆಗೆ ಹಂಚಿಕೊಂಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಬೆನ್ನು ನೋವಿಗೆ ಆಯುರ್ವೇದ ಪರಿಹಾರ ಈ ವಿಷಯದ ಕುರಿತು ಉಡುಪಿ ಕುತ್ಪಾಡಿಯ ಎಸ್ಡಿಎಂ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗೇಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಝಂಡು.
3: ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಪರಿಹರಿಸಲು ಪ್ರತಿಯೊಬ್ಬರಿಗೂ ದೈನಂದಿನ ಆರೋಗ್ಯ ಮತ್ತು ಫಿಟ್ನೆಸ್ನ ಅಗತ್ಯವಿದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಝಂಡು ಸೋನಪ್ರಾಶ್ ಅನ್ನು ಆರಿಸಿ. ಸೋನಪ್ರಾಶ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ದೇಹದ ಅಂಗಾಂಶಗಳನ್ನು ಪೋಷಿಸುವುದು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಅಷ್ಟೇ ಅಲ್ಲದೆ ಬೇಗನೆ ವಯಸ್ಸಾಗುವಿಕೆಯನ್ನು ತಡೆದು ಯೌವನವನ್ನು ಕಾಪಿಡುತ್ತದೆ. ಸೋನಪ್ರಾಶ್ ನಿಮ್ಮ ಹತ್ತಿರದ ಔಷಧಾಲಯಗಳಲ್ಲಿ 450 ಗ್ರಾಂ ಪ್ಯಾಕ್ನಲ್ಲಿ ಲಭ್ಯವಿದೆ. 24x7 ಆರೋಗ್ಯಕ್ಕಾಗಿ ಸೋನಪ್ರಾಶನ್ನ ಆರಿಸಿ.
4: ತರಂಗಾಂತರ 275.5 ಮೀಟರ್, 1089 kHz ಹಾಗೂ ಎಫ್ಎಂ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
5: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
6: 100.3 FM ಫೋನ್ ಇನ್ ಟೆಲಿಕ್ವಿಜ್.
5: ಮೇ 19th ಪ್ರತಿ ಮಂಗಳವಾರ ರಾತ್ರಿ 9:30 10:30
7: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
5: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
6: ಕರೆ ಮಾಡಿ, ಸರಿ ಉತ್ತರ ನೀಡಿ, ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
5: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
7: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
6: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

11:30 ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ರಜಾಕಾಲದಲ್ಲಿ ಮಕ್ಕಳು ಆಡಬಹುದಾದ ಒಳಾಂಗಣ ಆಟಗಳು ಅಥವಾ ಚಟುವಟಿಕೆಗಳು. ಈ ವಿಷಯದ ಕುರಿತು ನಿಮ್ಮ ಅನುಭವ ಅಥವಾ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳುವುದರೊಂದಿಗೆ ನಿಮ್ಮ ನೆಚ್ಚಿನ ಚಿತ್ರಗೀತೆ ಆಲಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2222611, 2211999, STD ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ, ಇಂದು ಬೆಳಗ್ಗೆ 10:30

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ, ಜಾಗತಿಕ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು, ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳಂ, ತಮಿಳುನಾಡು ಹಾಗೂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಕಾರ್ಯಕ್ಷಮತೆಯ ರಾಜಕೀಯದ ಮೇಲೆ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದ ಅವರು, ಜನರ ವಿಶ್ವಾಸದಿಂದ ಮತ್ತೊಮ್ಮೆ ಕಮಲ ಅರಳಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನದ ಪ್ರಮಾಣ ದೇಶದ ಪ್ರಜಾಪ್ರಭುತ್ವದ ಉಜ್ವಲ ಚಿತ್ರಣವನ್ನು ನೀಡುತ್ತದೆ ಎಂದ ಅವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
1: ಪಾಂಚ್ ಪ್ರದೇಶೋ ಕಿ ಜನತಾ ನೇ ಪೂರೇ ವಿಶ್ವಕೋ ದಿಖಾಯಾ ಹೈ ಯೇ ಹಮಾರಾ ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೆ ಲಿಯೆ ಸಿರ್ಫ್ ಏ ತಂತ್ರ ನಹೀ ಹೈ ಯೆ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ್ ಕಾ ಲೋಕತಂತ್ರ ಹಿ ನಹೀ ಜೀತಾ ಹೈ ಆಜ್ ಭಾರತ್ ಕಾ ಸಂವಿಧಾನ್ ಭಿ ಜೀತಾ ಹೈ.
0: ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನವೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರೀ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು, ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು

0: ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ 1/2 ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ದ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ 2 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದರೆ ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದ್ದು, ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು, ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18ರಲ್ಲಿ ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ, ಡಿಜಿಟಲ್ ಪ್ರವಾಸೋದ್ಯಮ, ಕ್ರೀಡೆ, ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಮಿಲಿಟರಿ ಸಂಘರ್ಷ ತೀವ್ರಗೊಂಡಿದ್ದು, ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ದ ನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟಗಳ ಹಡಗುಗಳು ಸಿಲುಕಿಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ.

0: ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ಧ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು ಶೇಕಡ 0.6 ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77 ತಲುಪಿದೆ. ಅದೇ ರೀತಿ ಡಬ್ಲ್ಯೂಟಿಐ ಕಚ್ಚಾ ತೈಲ ಬೆಲೆ ಶೇಕಡ 1.35 ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ

ಇದೀಗ ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಹೆತ್ತವರ ಕನಸು ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಲಕ್ಷ್ಮಿ ಅವರು ಹಾಡಿರುವ ಗೀತೆ, ಕೆ ಕಲ್ಯಾಣವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಮಹೇಶ್.

ಸಂಗಡಿಗರೊಂದಿಗೆ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಹೃದಯ ಹಾಡಿತು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಕಾರ್ಯಕ್ರಮದ ಕೊನೆಯದಾಗಿ ಖುಷಿ ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಮತ್ತು ಚಿತ್ರ, ಸಂಗೀತ ನೀಡಿದ್ದಾರೆ ಗುರು ಕಿರಣ್.

ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ಕಿಂದರಿ ಜೋಗಿ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

ಕಾರ್ಯಕ್ರಮದ ಮುಂದಿನ ಗೀತೆ ಸ್ವಾತಿ ಮುತ್ತು ಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ, ಸಂಗೀತ ರಾಜೇಶ್ ರಾಮನಾಥ್.

ಸಂಯುಕ್ತ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ. ಸಂಗೀತ ನೀಡಿದರೆ ಸಂಗೀತಂ ಶ್ರೀನಿವಾಸರಾವ್.

ಕಾರ್ಯಕ್ರಮದ ಮುಂದಿನ ಗೀತೆ ಸುಪ್ರಭಾತ ಚಿತ್ರದಿಂದ ಚಿ ಉದಯ ಶಂಕರ್ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಸಂಗೀತ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯದಾಗಿ ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿರುವ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರಾ.

ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದೀಗ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ವೈಕೆ ಮುದ್ದುಕೃಷ್ಣ ಮತ್ತು ಬಿಆರ್ ಛಾಯಾ ಅವರು ಹಾಡಿರುವ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ ಎಲ್ಲ ದಾರಿ ಗೊಂದೇ ಗುರಿ.

ಕಾರ್ಯಕ್ರಮದ ಕೊನೆಯದಾಗಿ ವಿದ್ಯಾಮೂರ್ತಿ ಮತ್ತು ಸಂಗಡಿಗರು ಹಾಡಿರುವ ರಂಜನಿ ಪ್ರಭು ಅವರ ಕವನ ನುಡಿದರೆ ಮುತ್ತಿನ ಮಾಲೆ.

ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.

ಪ್ರೀತಿಯ ಕೇಳುಗರೆ, ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳುವಿರಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ರಜಾಕಾಲದಲ್ಲಿ ಮಕ್ಕಳು ಆಡಬಹುದಾದ ಒಳಾಂಗಣ ಆಟಗಳು ಅಥವಾ ಚಟುವಟಿಕೆಗಳು, ಈ ವಿಷಯದ ಕುರಿತು ನಮ್ಮ ಜೊತೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2222611, 2211999, STD ಸಂಖ್ಯೆ 0824, ಹಾಗೆ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ನಿಮ್ಮ ನೆಚ್ಚಿನ ಗೀತೆಯನ್ನು ಆಲಿಸಿ ಸ್ನೇಹಿತರೆ. ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ 30 ನಿಮಿಷದವರೆಗೆ

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 ಎಫ್ಎಂ ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30.
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿ ಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿಯುತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30.
1: 100.3 FM ಫೋನ್ ಇನ್ ಟೆಲಿ ಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
3: ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ದಿಲ್ ಸೆ ಚಿತ್ರದ ಗೀತೆ. ಗುಲ್ಜಾರ್ ಅವರ ರಚನೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಮಹಾಲಕ್ಷ್ಮಿ ಅಯ್ಯರ್. ಸಂಗೀತ ಎ ಆರ್ ರೆಹಮಾನ್.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರದ್ದೇ ಧ್ವನಿಯಲ್ಲಿ ದಿಲ್ ಹೇ ತುಮಾರಾ ಚಿತ್ರದ ಗೀತೆ. ಗೀತರಚನೆ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕಾರ್ಯಕ್ರಮದ ಮುಂದಿನ ಗೀತೆ ಮೊಹ್ರಾ ಚಿತ್ರದಿಂದ ಆನಂದ್ ಭಕ್ಷಿ ಅವರ ರಚನೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್, ಸಂಗೀತ ವಿಜು ಶಾ.

ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರದ್ದೇ ಧ್ವನಿಯಲ್ಲಿ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯ, ಸಂಗೀತ ನದೀಮ್ ಶ್ರವಣ್.

0: ಜೋಕರ್.
1: ಕಾರ್ಯಕ್ರಮದ ಕೊನೆಯದಾಗಿ ಸಾಜನ್ ಚಿತ್ರದ ಗೀತೆ, ಫಯಾಜ್ ಅನ್ವರ್ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನದೀಮ್ ಶ್ರವಣ್.

ಕೇಳುಗರೆ, ಇಂದು ಬೆಳಗ್ಗೆ 10:30 11:30 ಹೃದಯರಾಗ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಕೇಳುವಿರಿ. ಇಂದಿನ ವಿಷಯ, ರಜಾಕಾಲದಲ್ಲಿ ಮಕ್ಕಳು ಆಡಬಹುದಾದ ಒಳಾಂಗಣ ಆಟಗಳು ಅಥವಾ ಚಟುವಟಿಕೆಗಳು. ಈ ವಿಷಯದ ಕುರಿತು ನಿಮ್ಮ ಅನುಭವ ಅಥವಾ ಅನಿಸಿಕೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಸ್ನೇಹಿತರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2226111 2211999, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಿ ಸ್ನೇಹಿತರೆ. ಇಂದು ಬೆಳಗ್ಗೆ 10:30 ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೆ

0: ಆತ್ಮೀಯ ಶ್ರೋತೃಬಂಧವರಿಗೆಲ್ಲ ಇಂದಿನ ಹೃದಯರಾಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವಿಷಯ ನಿಮಗೆ ಗೊತ್ತೇ ಇರಬಹುದಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆಲ್ಲ ಶಾಲೆಗೆ ರಜೆ, ಈಗ ಪರೀಕ್ಷೆಗೆ ತಯಾರಿ ನಡೆಸುವ ಅಗತ್ಯವಂತೂ ಇಲ್ಲವೇ ಇಲ್ಲ. ಮನೆಯಿಂದ ಹೊರಗಡೆ ಹೋಗಲಂತೂ ಈ ಬಿಸಿಲಿನ ಝಳಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಇನ್ನೂ ಮೊಬೈಲ್ ಟಿವಿ ಇದ್ದೇ ಇದೆ, ಅದರ ದಾಸರಾಗುವ ದಿನ ದೂರ ಇಲ್ಲ. ಮಕ್ಕಳೆಲ್ಲ ಚಟುವಟಿಕೆಯಿಂದಿರಲು ಏನು ಮಾಡಬಹುದು? ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಸ್ನೇಹಿತರೆ. ಈಗ ಮೊದಲಿಗೆ ಯಾರು ಕರೆ ಬಂದಿದೆ ಅಂಥೇಳಿ ನೋಡುವ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡೋದು ಮೇಡಮ್.
0: ನಮಸ್ತೆ ಸರಸ್ವತಿ ಅವರೇ, ಹೇಳಿ. ಈಗ ನೀವು ವಿಷಯ ಗೊತ್ತುಂಟಲ್ಲ?
1: ಗೊತ್ತುಂಟು ಮೇಡಮ್. ನಾವು ಹೊರಾಂಗಣ ಆಟ ಮಕ್ಕಳು ಈಗ ನೋಡಿ, ಮಕ್ಕಳು ಮೊಬೈಲ್ ಅಲ್ಲಿ ನೋಡಿಕೊಳ್ಳು ಇರುವುದು ಮೇಡಮ್. ಆದ್ರೆ ನಾವು ಮನೆಯಲ್ಲಿ ಈಗ ಕಬಡ್ಡಿ ಆಟ ಆಡ್ಬಹುದು ಮಕ್ಕಳಿಗೆ, ವಾಲಿಬಾಲ್ ಆಡ್ಬಹುದು ಮನೆಯಲ್ಲಿ, ಒಂದು ಬಾಲ್ ಎಲ್ಲ ಆಟ ಆಡ್ಬಹುದು, ರಿಂಗ್ ಆಟ ಆಡ್ಬಹುದು.
0: ಅದೀಗ ಹೊರಗೆ ಅಂತೂ ಆಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ ಸರಸ್ವತಿ ಅವರೇ, ಬಿಸಿಲು ಸಿಕ್ಕಾಪಟ್ಟೆ ಉಂಟು, ಬಿಸಿಲಿಗಂತೂ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಸಾಧ್ಯವೇ ಇಲ್ಲ ಮೇಡಮ್.
0: ಹೌದು,
1: ಮನೆಯಲ್ಲಿ ನಾವು ಆದಷ್ಟು ನಾವು ಮನೆಯಲ್ಲಿ ಬಿಸಿಲಿಗೆ ಹೋಗ್ಬಾರ್ದು ಮೇಡಮ್. ಮನೆಯಲ್ಲಿ ಏನಾದ್ರೂ ನಮ್ಮ ಹೊರಾಂಗಣದಲ್ಲಿ ಆಟ ಆಡಿಕೊಂಡು ಇರ್ಬೋದು.
0: ಅದೇ ಮಕ್ಕಳನ್ನ ಯಾವ ಆಟ ಆಡ್ಲಿಸ್ಲಿಕ್ಕೆ ಹೇಗೆ ಪ್ರೇರೇಪಿಸಬಹುದು, ಯಾವ ಆಟ ಆಡಬಹುದು ಅವರು ಮನೆಯೊಳಗೆ ಕೂತ್ಕೊಂಡು?
1: ಅವರ ಮನೆಯೊಳಗೆ ಆಟ ಈಗ ಅಡಗಿಸಿಕೊಂಡು ಕೂತ್ಕೊಂಡು ಅಜ್ಜ ಆಟ ಆಡ್ತಾರೆ. ಮತ್ತೆ ಹೌದು ಮೇಡಮ್, ಕಣ್ಣು ಮುಚ್ಚಾದ ಆಟ ಆಡ್ತಾರೆ. ಮತ್ತೆ ಕೊಕ್ಕಾಟ ಆಡ್ತಾರೆ ಮನೆಯ ಅಂಗಳದಲ್ಲಿ, ಇದರಲ್ಲಿ ಕೊಕ್ಕಾಟ ಆಡ್ತಾರೆ ಅವರು.
0: ಹೌದು ಹೌದು. ನಿಮ್ಗೆ ಯಾವ್ದಾದ್ರು ನೆನಪಿದ್ಯಾ ನೀವು ಸಣ್ಣವರು ಇರುವಾಗ ಆಟ ಆಡಿದ್ದು?
1: ಮೇಡಮ್, ನಾನು ಕೊಕ್ಕಾಟ ಆಡಿಕೊಂಡಿದ್ದೆ. ಮತ್ತೆ ಪಿಳ್ಳೆ ಒಂದು ಒಂದು ಅಂಗಳದಲ್ಲಿ ಒಂದು ಗೀಟ ಹಾಕಿ ಒಂದು ಒಂದು ಪಳ್ಳೆಯನ್ನು ತೆಗೆದುಕೊಂಡು ಅದರಲ್ಲಿ ಆಟ ಆಡಿಕೊಂಡಿದ್ದೆ. ಕುಂಟೆಬಿಲ್ಲೆ ಆಟ.
0: ಕುಂಟೆಬಿಲ್ಲೆ, ಹೌದು.
1: ಅದು ಆಟ ಆಡಿ ಇವೆಲ್ಲ ನಾವು ಆಟ ಆಡಿಕೊಂಡಿದ್ದೇವೆ ಮೇಡಮ್. ಈಗ ಮಕ್ಕಳು ಮೊಬೈಲ್ ನೋಡಿದಂದ್ರೆ ಇದು ನಾವು ಬೇಡ ನೋಡ್ಬೇಡಿ, ಮೊಬೈಲ್ ನೋಡಿದ್ರೆ ಕಣ್ಣಿಗೆ ಅಪಾಯವು, ನೋಡ್ಬೇಡಿ ಅಂತಲ್ಲ. ಒಂದ್ ಸ್ವಲ್ಪ
0: ಹಿತಮಿತವಾಗಿರ್ಬೇಕಲ್ವಾ.
1: ನಾವು ಮನೆಯಲ್ಲಿ ಆಟ ಆಡಿದ್ರೆ ನಮ್ಮ ವ್ಯಾಯಾಮ ಆಗ್ತದೆ ಮೇಡಮ್, ನಮ್ಮ ಆರೋಗ್ಯ ಸಹ ಒಳ್ಳೇದ ಆಗ್ತದೆ ನಮಗೆ. ನೋಡಿ, ರೋಗ ರುಜಿನ ಬರೋದಿಲ್ಲ ನಾವು ವ್ಯಾಯಾಮ ಮಾಡಿದ್ರೆ.
0: ಹೌದು ಹೌದು,
1: ಒಳ್ಳೆ. ನಾವು ಕೂತ್ಕೊಂಡು ಅಲ್ಲಿ ಇಲ್ಲಿ ಓಡಾಡುದಕ್ಕೆ ನಾವು ಏನಾದ್ರೂ ಆಟ ಆಡಿದ್ರೆ, ಈ
0: ಮತ್ತೆ ಚೌಕಬಾರ ಉಂಟು, ಮತ್ತೆ ಹಾಗೆ
1: ಹೌದು
0: ಅದು ಆಟ ಆಡ್ಬೋದು.
1: ಬಾಳು ಚೆಂಡು ಹೊಡೆಯುವುದು ಉಂಟು ಮೇಡಮ್. ಪಿಳ್ಳೆ ಎಲ್ಲ ಇಟ್ಟು ಒಂದು ಕಲ್ಲೊಡಿಯುದು ಉಂಟು, ಮತ್ತೆ ಗೇರು ಬೀಜವನ್ನು ಇಟ್ಟು ಕಲ್ಲೊಡಿಯುದು ಉಂಟು. ಅದೆಲ್ಲ ಮಾಡಿದ್ರೆ ಒಳ್ಳೇದು ಮಕ್ಕಳು.
0: ಹೌದು, ಅದಕ್ಕೆಲ್ಲ ಅಂಗಳ ಎಲ್ಲ ಬೇಕಾಗ್ತದೆ, ದೊಡ್ಡ ಅಂಗಳಗಳೆಲ್ಲ ಇರ್ಬೇಕಾಗ್ತದೆ ಅದಕ್ಕೆ.
1: ಉಂಟು ಮೇಡಮ್, ಅಂಗಳ ಇದ್ರೆ ಒಳ್ಳೇದು. ಆದ್ರೆ ಅಂಗಳ ಇಲ್ಲದಿದ್ರೆ
0: ಈಗ
1: ತೋಟದ ಬದಿಯನ್ನು ಇದು ಇರ್ತದೆ ಮೇಡಮ್. ತೋಟಕ್ಕೆ ನೆರಳು ಅಲ್ಲ ಮೇಡಮ್.
0: ತೋಟ ಎಲ್ಲ ಇದ್ರೆ ಹೌದು, ಈಗ ಫ್ಲಾಟ್ ಗಳಲ್ಲಿ ಈಗ ಇರುವವರಿಗೆ ತೋಟವೂ ಇಲ್ಲ, ಅಂಗಳವೂ ಇಲ್ಲ, ಏನು ಇಲ್ಲ.
1: ಕಣ್ಣು ಮುಚ್ಚಲು ಆಟ ಆಡುವುದು ಒಳ್ಳೇದು ಮೇಡಮ್.
0: ಹೌದು, ಅದು ಮತ್ತೆ ಚೆಸ್ ಆಡ್ಬೋದು.
1: ಈಗ ಬೋರ್ಡ್ ತಂದು ಅದರಲ್ಲಿ ಆಟ ಆಡ್ಬೋದಲ್ಲ ಮೇಡಮ್.
0: ಹೌದು ಹೌದು,
1: ಕ್ಯಾರಮ್ ಬೋರ್ಡ್ ಉಂಟಲ್ಲ ಮೇಡಮ್.
0: ಹೌದು ಹೌದು ಹೌದು, ಸತ್ಯ.
1: ಅದು ಒಳ್ಳೇದು ಮೇಡಮ್, ಅದು ಕೂತ್ಕೊಂಡು ಮನೆಯಲ್ಲಿ ವ್ಯಾಯಾಮ ಅಲ್ಲ, ಅದು ಸಹ ಆಟ ಆಡೋದು ಒಂದು ವ್ಯಾಯಾಮ.
0: ಹೌದು ಹೌದು ಹೌದು.

0: ಮಾನಸಿಕವಾಗಿ ಅವರಿಗೆ ವ್ಯಾಯಾಮ ಸಿಗ್ತದೆ ಅಲ್ವಾ?
1: ಹೌದು ಮೇಡಮ್,
0: ಹೌದು.
1: ಹೌದು.
0: ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನಿಮ್ಗೆ ಯಾವ ಗೀತೆ ಬೇಕಿತ್ತು ಸರಸ್ವತಿ ಅವರೇ?
1: ನನಗೆ ಜೀವನದ ಚಿತ್ರದಿಂದ ಮಳೆ ಶಾಂತ ಒಂದು ಹಾಡು ಉಂಟಲ್ಲ ಮೇಡಮ್.
0: ಹೌದು, ರಾಜೇಶ್ ಮತ್ತೆ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ ಈ ಗೀತೆಯನ್ನು.
1: ಹೌದು ಮೇಡಮ್,
0: ಕೇಳಿಸ್ತೇವೆ ಸರಸ್ವತಿ ಅವರೇ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಇದೀಗ ಜೀವನದ ಚಿತ್ರಕ್ಕಾಗಿ ರಾಜೇಶ್ ಮತ್ತು ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಕೋಟಿ.

0: ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡುವ. ಹಲೋ,
1: ಮೇಡಮ್ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ವರಂಗದಿಂದ ರಾಮಣ್ಣ ಅಂತ.
0: ರಾಮಣ್ಣ ಅವರು, ಹೇಳಿ, ನೀವು ನಿಮ್ಮ ಬಾಲ್ಯವನ್ನು ಹೇಗೆ ಕಳೆದಿದ್ರಿ? ನಿಮ್ಮ ಅನುಭವ ಹೇಳಿ ಈಗ ಮೊದಲಿಗೆ ರಾಮಣ್ಣ ಅವರೇ.
1: ಬಾಲ್ಯ ಮಕ್ಕಳ ಶಾಲೆ ರಜೆ ಟೈಮ್ ಅಲ್ಲ ಮೇಡಮ್?
0: ಹೌದು.
1: ಹೌದು, ರಜೆಗೆ ಮಕ್ಕಳಿಗೆ ಆಡ್ಲಿಕ್ಕೆ ಬಿಡ್ಬೇಕು.
0: ಅದೇ,
1: ಮತ್ತೆ ಎಂತ ಮೇಡಮ್?
0: ಈಗ ಆಡ್ಲಿಕ್ಕೆ ಹೇಳಿದ್ರೆ ಹೊರಗಡೆ ಹೋಗಿ ಆಡ್ಲಿಕ್ಕಂತೂ ಈಗ ಸಾಧ್ಯವೇ ಇಲ್ಲ, ತುಂಬಾ ಬಿಸಿಲು ಈಗ. ಹೌದು
1: ಸಾಧ್ಯವೇ ಇಲ್ಲ,
0: ಹೌದು,
1: ಒಳಗಡೆ
0: ಮನೆ
1: ಆಡ್ಬೇಕು.
0: ಒಳಗಡೆನೆ
1: ಮತ್ತೆ
0: ಆಡಬೇಕು.
1: ಹೌದೌದು,
0: ಯಾವ ಆಟಗಳನ್ನೆಲ್ಲ ಆಡಬಹುದು ಅವರು ಮನೆಯಲ್ಲಿ? ಹೇಗೆ ಮಾಡ್ಬೋದು ಆಟ ಆಡೋದಲ್ವಾ, ಹೀಗೆ ಬೇರೆ ಏನಾದರೂ ಚಟುವಟಿಕೆಯಲ್ಲಿ, ಯಾವ
1: ಬೇರೆ
0: ಚಟುವಟಿಕೆಯಲ್ಲೆಲ್ಲ
1: ಚಟುವಟಿಕೆ
0: ಇರಬಹುದು?
1: ಆದ್ರೆ ಮನೆಗೆ ಸ್ವಲ್ಪ ದೊಡ್ಡವರಿಗೆ ಹೆಲ್ಪ್ ಮಾಡ್ಬೇಕು ಮೇಡಮ್.
0: ಅದು ಸತ್ಯ. ಹೇಳಿ
1: ಹೌದು,
0: ಮತ್ತೆ. ಹೌದು,
1: ಅಡಿಗೆಗೆ ಅಂತ
0: ಖಂಡಿತ.
1: ಮಕ್ಕಳು ಒಂದು ಸ್ವಲ್ಪ ದೊಡ್ಡದಾದ್ರೆ
0: ಹೌದು ಹೌದು.
1: ಒಂದು ಅಡುಗೆಗೆ ಹೆಲ್ಪ್ ಮಾಡ್ಬೇಕು. ಮತ್ತೆ ಪಾಠವನ್ನು ಓದ್ಲೇಬೇಕು.
0: ಪಾಠ ಓದ್ಲಿಕ್ಕಂತ ಅವ್ರು ಖಂಡಿತವಾಗಿ ಓದ್ಲಿಕ್ಕೆ ಸಾಧ್ಯವಿಲ್ಲ, ಯಾಕೇಳಿದ್ರೆ ಅವರು ಆಲ್ರೆಡಿ
1: ಹೌದು
0: ಪರೀಕ್ಷೆ ಮುಗಿಸಿಡ್ತಾರೆ ಮುಂದಿನ
1: ಹೌದೌದು,
0: ತರಗತಿ.
1: ಮರೆತು ಬಿಡಬಾರದು ಮೇಡಮ್. ಮತ್ತೊಂದು
0: ಹೌದು
1: ಕ್ಲಾಸಿಗೆ ಹೋಗುವಾಗ ಮಕ್ಕಳು
0: ಖಂಡಿತ. ಹೌದು
1: ಮರೆತು
0: ಹೌದು.
1: ಬಿಡಬಾರದು.
0: ಹೌದು,
1: ಹೌದು,
0: ಓದಿಕೊಂಡು
1: ಮತ್ತು
0: ಭಾಷಾ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬಹುದು. ಈಗ ಕನ್ನಡ ಬೇರೆ ಬೇರೆ
1: ಹೌದು
0: ಕತೆಗಳನ್ನು ಓದ್ಬೋದಲ್ವಾ ಅವರು?
1: ಹೌದು, ಕತೆಗಳನ್ನು ಓದಬೇಕು.
0: ಹೌದು, ಬೇರೆ ಪುಸ್ತಕಗಳನ್ನು
1: ಪುಸ್ತಕ ರಂಗ
0: ಓದ್ಬೋದು.
1: ಕಥೆಯನ್ನು
0: ಖಂಡಿತ.
1: ಎಲ್ಲ ಓದಬೇಕು, ಅದು
0: ಹೌದು
1: ಮರೆಯುವುದಿಲ್ಲಲ್ಲ ಮೇಡಮ್.
0: ಹೌದು ಹೌದು ಸತ್ಯ.
1: ಮತ್ತೆ ಮೊಬೈಲು ಮಕ್ಕಳಿಗೆ ಒಳ್ಳೇದಲ್ಲ
0: ಹೌದು, ಅದು
1: ನನ್ನ
0: ಗೊತ್ತದೆ ಅದು
1: ಅಭಿಪ್ರಾಯ.
0: ವಿಷಯ.
1: ಮೊಬೈಲ್ ಕೊಡಬಾರ್ದು,
0: ಹೌದು. ಮತ್ತೆ ಬೇರೆ, ನೀವು ಹೇಗೆ
1: ಶಿಕ್ಷಣವು
0: ಕಳೆದಿದ್ರಿ?
1: ಇರಬೇಕು ಮೇಡಮ್.
0: ನಿಮ್ಮ ಬಾಲ್ಯವನ್ನು ಹೇಗೆ ಕಳೆದದ್ದು ನಿಮಗೆ ನೆನಪಿದೆ?
1: ನನಗೆ ನಾನು ಬ್ಲೈಂಡ್ ಅಲ್ಲ ಮೇಡಮ್, ನಾನು ರಜೆಯಲ್ಲಿ ನಾನು ಹೇಳಿದೆ ಅಷ್ಟೇ ಮಕ್ಕಳಿಗೆ.
0: ಸರಿ ಸರಿ.
1: ಹೌದೌದು.
0: ನಿಮಗೆ ಯಾವ ಗೀತೆ ಬೇಕಿತ್ತು ರಾಮಣ್ಣ ಅವರೇ?
1: ನನಗೆ ಅಭಿಮಾನ ಫಿಲ್ಮ್ ಅಲ್ಲಿ ಮೇಡಮ್

0: ಓಹ್, ತುಂಬಾ ಚಂದವಾಗಿ ಹಾಡಿದಿರಿ ರಾಮಾಯಣ ಅವರದ್ದು.
1: ಹೌದು, ಇದು ಎಸ್ ಜಾನಕಿ ಹಾಡಿದ ಗೀತೆ ಅಲ್ಲ ಮೇಡಮ್,
0: ಹೌದು ಹೌದು,
1: ಅಭಿಮಾನದಲ್ಲಿ.
0: ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ಇದು.
1: ಹೌದು,
0: ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಓಕೆ ಮೇಡಮ್,
0: ಓಕೆ
1: ಓಕೆ,
0: ಓಕೆ.
1: ಥ್ಯಾಂಕ್ಸ್. ಟ್ರಾಫಿಕ್ ಕೊಟ್ಟಿದ್ದೆ ತುಂಬಾ.
0: ಇದೀಗ ಅಭಿಮಾನ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಂಗೀತ ಎಂ ರಂಗರಾವ್.

0: ಈಗ ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡುವ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಅಬ್ದುಲ್ ಕರೀಂ, ಕೋಟೆ ಮೂಡುಗಿಳಿಯಾರ.
0: ಅಬ್ದುಲ್ ಕರೀಂ ಅವರು ಎಲ್ಲಿಂದ?
1: ಕೋಟದಿಂದ, ಮೂಡುಗಿಳಿಯಾರದಿಂದ.
0: ಕೋಟದಿಂದ? ಹಾ ಸರಿ. ಅಬ್ದುಲ್ ಕರೀಂ ಅವರು, ನಿಮ್ಗೆ ಯಾವ ಗೀತೆ ಬೇಕಿತ್ತು?
1: ನೆರಳನ್ನು ಕಾಣದಲತೆಯಂತೆ, ಬಿಸಿಲಿಗೆ ಬಾಡಿದ ಹೂವಂತೆ, ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ ಅಂತ ಹಾಡುಂಟಲ್ಲ,
0: ಅವಳ ಹೆಜ್ಜೆ ಚಿತ್ರದ್ದು. ಸರಿ, ಈಗ ಈಗ ನಿಮ್ಮ ಚಿಂತೆ ಹೇಳಿ ಅಬ್ದುಲ್ ಕರೀಂ ಅವರೇ.
1: ನಮ್ಮ ಚಿಂತೆ ಏನಿಲ್ಲ, ಮಕ್ಕಳು ಮಾತ್ರ ಬಿಸಿಲಲ್ಲಿ ಹೋಗಿ ಆಡುದು
0: ಅದೇ ಚಿಂತೆ.
1: ಈಗ ತುಂಬಾ ಬಿಸಿಲಲ್ಲ ಹೊರಗಡೆ.
0: ಹೌದು ಹೌದು, ತುಂಬಾ
1: ಅದಕ್ಕೆ ಒಳಗಡೆ ಕ್ಯಾರಮ್ ಬೋರ್ಡ್, ಲೂಡೋ, ಮತ್ತೆ ಮೊದಲೆಲ್ಲ ಇರ್ತಿತ್ತು ಚೆನ್ನಮಣಿ ಅಂತ.
0: ಹೌದು ಹೌದು,
1: ಈಗ ಎಲ್ಲ ಯಾರು ಆಡ್ತಾರೆ? ಈಗ ಆಡುದಿಲ್ಲ. ಈಗ ಎಲ್ಲ ಲೂಡೋ, ಕ್ಯಾರಮ್ ಬೋರ್ಡ್ ಇದ ಆಡಿದ್ರೆ ಅವೆಲ್ಲ ಒಂದ್ ನೆರಳಲ್ಲಿ ಒಂದು ಫ್ಯಾನ್ ಹಾಕೊಂಡು.
0: ಹೌದು ಹೌದು, ಮನೆ ಒಳಗೆ.
1: ಹೌದು
0: ಹೌದು ಹೌದು
1: ಹೌದು, ಮತ್ತೆ ತುಂಬಾ ಜನ ಇದ್ರೆ ಅಂತಾಕ್ಷರಿ ಆಡ್ಬಹುದು.
0: ಹೌದು, ಈಗ ಇನ್ನೊಂದು ಸಮಸ್ಯೆ ಹೇಳಿದ್ರೆ, ಮನೆಯಲ್ಲಿ ಒಬ್ರು ತಪ್ಪಿದ್ರೆ ಇಬ್ರು ಇರ್ತಾರೆ
1: ಅಷ್ಟೇ. ಅಲ್ಲ, ಅತೇಜಿ ಮನೆಯವ್ರ ಹತ್ರ ಒಳ್ಳೆಯವ್ರು ಇದ್ರೆ ಅವ್ರು
0: ಅದು ಅದು ಸತ್ಯ, ಅದು ಸತ್ಯ. ಹೌದು
1: ಹೌದು, ಅತೇಜಿ ನೆರೆ ಮನೆಯವರು ಆಚೆ ಒಂದು ಮೂರು ನಾಲ್ಕು ಜನ ಇದ್ರೆ ಕ್ಯಾರಮ್ ಬೋರ್ಡ್, ಮತ್ತೆ ಗಂಡಸರಾದ್ರೆ 20 ಇಸ್ಪೀಟ್ ಆಡ್ತಾರಲ್ಲ ಮ್ಯಾಂಡಿಕೋಟ್.
0: ಹೌದು, ಅದೆಲ್ಲ ತುಂಬಾ ದೊಡ್ಡ ದೊಡ್ಡವರಾದ್ರೆ.
1: ಹೌದು, ದೊಡ್ಡವ್ರು ಮಕ್ಕಳಾಡ್ಲಿಕ್ಕೆ. ಆ ಮಕ್ಕಳಂದ್ರೆ ಈಗಿನ ಮಕ್ಕಳು ಮೊಬೈಲ್ ಬಿಟ್ರೆ ಯಾರು ಆಡ್ತಾರಮ್ಮ?
0: ಅಲ್ಲ, ಆಡಿಸುವ ಹಾಗೆ ಮಾಡ್ಬೇಕಲ್ವಾ ದೊಡ್ಡವರು? ಅವರು ಏನಾದ್ರೂ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡ್ಬೇಕು ಅವರನ್ನು. ಅದು ದೊಡ್ಡ, ಅದು ಸವಾಲು ಇರೋದು. ಈಗ ನಮ್ಮ ಮುಂದಿರುವಂತ ಸವಾಲು ಅದೇ.
1: ಹೌದು, ಅಲ್ಲದೆ ಈಗ ಆಟ ಸಾಮಾನು ತುಂಬಾ ಸಿಗ್ತದೆ ಈ ಕಿಡ್ಸ್ ಅಂಗಡಿಯಲ್ಲಿ. ಆಟದ್ದು ಆ ಪ್ಲಾಸ್ಟಿಕ್ ಇಂದ ಬೇರೆ ಬೇರೆ ಮಾಡುದು, ಪುನಃ ಒಟ್ಟು ಮಾಡುದು.
0: ಹೌದು ಹೌದು ಹೌದು,
1: ಸ್ಲೇಟಿನಲ್ಲಿ ಮಣಿಗಳು ಬರ್ತವೆ, ಅದನ್ನ ಕೂಡಿಸೋದು, ಕಳಿಯುವುದು, ಹಾಗೆಲ್ಲ ಮಾಡಿದ್ದು ಮಾಡ್ಲಿಕ್ಕೆ ಮಾಡಿಸ್ಬಹುದು.
0: ಹೌದು, ತುಂಬಾ ಮನಸ್ಸಿಗೆ ತುಂಬಾ ಕಸರತ್ತು ಕೊಡುವಂತದ್ದು ಆಟಗಳು ಯಾವ್ದಾದ್ರು ಇದ್ರೆ ಇಂಥದೆಲ್ಲ ಆಡಬಹುದಲ್ವಾ?
1: ಅಂತದೆಲ್ಲ ಆಡಿ ಅದ್ರಲ್ಲ ದಣಿ ಆಗುದಿಲ್ಲ, ಬೆವರು ಹೋಗುದಿಲ್ಲ.
0: ಹೌದು, ಮನಸ್ಸಿಗೂ ಅವರಿಗೆ ಒಂದ್ ಯೋಚನೆ ಮಾಡುವಂತದ್ದು ಇದು ಬೆಳೀತದೆ, ಕ್ರಿಯೇಟಿವಿಟಿ, ಸೃಜನಾತ್ಮಕ ಅವರಲ್ಲಿ ಇದಾಗ್ತದೆ, ಬೆಳವಣಿಗೆ ಆಗ್ತದೆ.
1: ಅಂತದೆಲ್ಲ ಕಲಿಸಬಹುದು ಅವ್ರು. ಅದು ಅವರಿಗೆ ಕಲಿಸ್ಲಿಕ್ಕೆ ಒಟ್ಟಿಗೆ ಜನ ಇರ್ಬೇಕು, ಮನೆಯವರು ಸೇರಿದ್ರೆ ಆಗ್ತದೆ, ಮನೆಯವರಿಗೆ ಕೆಲಸ ಎಲ್ಲ ಇರ್ತದಲ್ಲ.
0: ಹೌದು ಹೌದು,
1: ಇದೆಲ್ಲ ಕ್ಯಾರಮ್ ನಲ್ಲಿ ಲೂಡೋದಲ್ಲಿ ಯಾರು ಬೇಕಾಗಿಲ್ಲ, ಅವ್ರ ಮೈಂಡ್ ಅಲ್ಲಿ ಅವ್ರು ಆಡ್ಬಹುದು.
0: ಹೌದು ಸತ್ಯ.
1: ಮತ್ತೆ ಇದ್ರಲ್ಲಿ ಹಾಗೆ ಇಸ್ಪೀಟ್ ಅಲ್ಲಿ ಹಾಗೆ ಮಕ್ಕಳು, ಸಣ್ಣ ಮಕ್ಕಳೆಲ್ಲ ಆಡುವಂತದ್ದು ಕಿಡ್ಸ್ ಅಂತ ಬರ್ತದೆ, ಅದನ್ನ ಹಿಡ್ಕೊಂಡು ಆಡ್ಬಹುದು, ಗಣಿಮಾಗುದಿಲ್ಲ.
0: ಹೌದು ಹೌದು ಹೌದು,

0: ಬೆವರು ಹೋಗುದಿಲ್ಲ. ಈಗಲಿನ ಬಿಸಿಲಂದ್ರೆ ತುಂಬಾ ಶಾಖ ಬೆಂಕಿಯಲ್ಲಿ
1: ಹೌದು ಹೌದು, ತುಂಬಾ ಸುಡು ಬಿಸಿಲಿದೆ ಈಗ.
0: ಹೌದು,
1: ಹೌದು.
0: ಅದರಿಂದ ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು. ಮತ್ತೆ ಹೊರಗಡೆ ಹೋಗುದೇ ತುಂಬಾ ಕಷ್ಟ ಆಗ್ತದೆ ಈಗ ಮದ್ವೆ ಗಿದ್ವಿಗೆಲ್ಲ, ನಮ್ಗೆ ಎಲ್ಲ ಹೋಗಿ ಬರ್ಲಿಕ್ಕೆ ಸಾಕಾಗ್ತದೆ
1: ಹೌದು.
0: ಅಲ್ವಾ?
1: ಹೌದು.
0: ಆಗಿರುವಾಗ ಮಕ್ಕಳ ಜಾಗ್ರತೆಯನ್ನು ನೋಡ್ಕೊಳ್ಬೇಕು. ಈ ಕಬಡ್ಡಿ ಕ್ರಿಕೆಟ್ ಎಲ್ಲ ಸಾಯಂಕಾಲ ಆಡಿದ್ರೆ ಅಡ್ಡಿಲ್ಲ, ವಾಲಿಬಾಲ್ ಟೆನ್ನಿಸ್ ಅದೆಲ್ಲ.
1: ಹೌದು, ಈಗ ಹಗಲು ಹೊತ್ತಲ್ಲಿ ಸಾಧ್ಯವೇ ಇಲ್ಲ ಅದೆಲ್ಲ ಆಡ್ಲಿಕ್ಕೆ,
0: ಇಲ್ಲ ಇಲ್ಲ
1: ಸಾಯಂಕಾಲದ ನಂತರ ಅದೆಲ್ಲ. ಹೌದು,
0: ಒಂದು 8-9 ಗಂಟೆ ನಂತರ ಬಿಸಿಲು ಏರ್ತದಲ್ಲ.
1: ಹೌದು ಹೌದು ಹೌದು.
0: 5 ಗಂಟೆ ತನಕ, 5 ಗಂಟೆ ಬಿಸಿಲು ನೋಡಿ ಎಷ್ಟು
1: ಕಾವು ತುಂಬಾ ತುಂಬಿರ್ತದೆ. ಹೌದು.
0: ಹಾಗಾಗಿ
1: ಹೌದು,
0: ಕಲರ್ ಸಹ ಚೇಂಜ್ ಆಗ್ತಾ ಇದೆ. ಮಕ್ಕಳು ಬಿಳಿ ಇದ್ದವರು ಕಪ್ಪ ಆಗ್ತಾರೆ, ಕಪ್ಪ ಅಲ್ವಾ
1: ನಿಮ್ಮ ಚಿಂತೆ? ಅದು ಈಗ ಗೊತ್ತಾಯ್ತು ಈಗ.
0: ಅಲ್ಲ, ಚಂದ ಇರುವ ಮಕ್ಕಳು ಹೋಗಿ ಬಿಸಿಲಲ್ಲಿ ಆಡಿ ಬರುವಾಗ ನೋಡ್ಲಿಕ್ಕೆ
1: ಅಂತ ನಿಮ್ಮ ಚಿಂತೆ
0: ಕಪ್ಪಾಯ್ತಲ್ಲ, ಮತ್ತೆ ಅವ್ರ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಅಬ್ಬಿ ಅವರೆಲ್ಲ ಇರ್ತೋ, ನಾನೇ ಜೋರ್ ಮಾಡ್ತೇನೆ, ಎಂತ ಮರೆ ಈಗ ಎಲ್ಲ ಹೋಗಿ ಆಡುದು ನೀವು, ತಣ್ಣಗಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗುವಾಗ ಆಡ್ಬೇಕಲ್ಲ ಎಲ್ಲ ಹೇಳ್ತೇನೆ. ಮಕ್ಕಳಿಗೆ ನೋಡ್ಲಿಕ್ಕೆ ಆಗುದಿಲ್ಲ, ತಂದೆ ಇರುವ ಮಕ್ಕಳು ಹಾಗೆ ಹೋಗಿ ಆಡ್ಲಿಕ್ಕೆ ಆಡಿದ್ರೆ ನೋಡ್ಲಿಕ್ಕೆ ಆಗುದಿಲ್ಲ.
1: ಅದು ರೋಗ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳ್ತದೆ ಅದು.
0: ಮತ್ತೆ
1: ಹೌದು
0: ಹೌದು
1: ಹೌದು ಹೌದು,
0: ತಲೆ ಸುತ್ತು
1: ಹೌದು, ತಲೆ ಸುತ್ತು ಬರ್ತದೆ. ಹೌದು,
0: ಮತ್ತೆ ಅತಿಯಾಗಿ ಬೆವರು ಹೋದ್ರೆ ವೀಕ್ನೆಸ್ ಆಗುದು,
1: ಮೈಯಲ್ಲಿರುವ ನೀರಿನ ಅಂಶ ಎಲ್ಲ ಅದು ತುಂಬಾ ಹೊರಗೆ ಹಾಕ್ತದೆ. ಹೌದು,
0: ಹೋಗುದು. ಈಗ ನೋಡಿ ಮೂತ್ರ ಎಲ್ಲ ಕಡಿಮೆ ಹೋಗುದು, ಚಳಿಯಲ್ಲಿ ಆಗಲ್ಲ ಮೂತ್ರ ಪದೇ ಪದೇ.
1: ಹೌದು ಹೌದು ಹೌದು,
0: ಬೆವರಿನ ಮೂಲಕ ಎಲ್ಲ ಹೋಗ್ತದೆ.
1: ಹೌದು,
0: ಮೈಯಲ್ಲಿ ರಕ್ತ ಸಹ ಒಳಗೆ.
1: ಹೌದು,
0: ಅಂದ್ರೆ ತಿನ್ನಲಿಕ್ಕೆ ಆಗುದಿಲ್ಲ, ಕುಡಿಯುವ ಮನ್ಸ ಆಗುದು.
1: ಹೌದು ಹೌದು. ಅದಕ್ಕೆ ಈಗಿನ ಈಗ ಬೇಸಿಗೆಯಲ್ಲಿ ತುಂಬಾ ಹಣ್ಣುಗಳು ತುಂಬಾ ಬರ್ತಾ ಇದೆ ನೋಡಿ, ಕಲ್ಲಂಗಡಿ, ಕರ್ಬೂಜ.
0: ಕಲ್ಲಂಗಡಿ ಮತ್ತೊಂದರ ಹಣ್ಣು ಬರ್ತದೆ.
1: ಹೌದು, ಕರ್ಬೂಜ, ಇದೆಲ್ಲ ನೀರಿನ ಅಂಶ ಇರುವಂತಹ ಹಣ್ಣುಗಳೆಲ್ಲ ಈಗ ತುಂಬಾ ಸಿಗ್ತಾ ಇದಾವೆ ಈಗ. ಅದು ಬೇಸಿಗೆಗಾಲದಲ್ಲಿ ಇದಕ್ಕೋಸ್ಕರನೇ ಸೃಷ್ಟಿಯಾಗಿರೋದು, ಅದು ಪ್ರಕೃತಿ ನಿಯಮವೇ ಹಾಗೆ ಅದು.
0: ಅಲ್ವಾ?
1: ಹೌದು,
0: ಕಬ್ಬಿನ ಹಾಲು.
1: ಹೌದು, ಸತ್ಯ.
0: ಕಬ್ಬಿನ ಹಾಲು ಕುಡಿದ್ರೆ ತುಂಬಾ ಒಳ್ಳೇದು, ನೆತ್ರ ಸಹ ಕ್ಲೀನ್ ಆಗ್ತದೆ, ಬೆವರಿಗೆಲ್ಲ ತುಂಬಾ ಒಳ್ಳೇದು, ಅದು ಹೊಟ್ಟೆ ಎಲ್ಲ ಕ್ಲೀನ್ ಆಗ್ತದೆ.
1: ಹೌದು ಹೌದು,
0: ಅದೆಲ್ಲ ಉಪಯೋಗಿಸ್ಬೇಕು ಮಕ್ಕಳಿಗೆ.
1: ಹೌದು, ಸತ್ಯ.
0: ಹೌದು ಅಲ್ವಾ?
1: ಹೌದು ಹೌದು. ಸರಿ,
0: ಧನ್ಯವಾದ, ಚೆನ್ನಾಗಿ ಮಾತಾಡ್ತೀವಿ.
1: ನಿಮ್ಗೂ ಧನ್ಯವಾದಗಳು, ತುಂಬಾ ಒಳ್ಳೆ ವಿಷಯಗಳನ್ನೆಲ್ಲ ಹೇಳಿದ್ರಿ ನೀವು, ನಿಮ್ಮ ಅನಿಸಿಕೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ, ಇದೀಗ ಕೇಳಿ.
0: ಚೆನ್ನಾಗಿರಿ, ಆಕಾಶವಾಣಿಯವರು ತುಂಬಾ ಚೆನ್ನಾಗಿರಲಿ, ಎಲ್ಲರಿಗೂ ಸಂತೋಷ ಕೊಡ್ತಾರೆ.
1: ಧನ್ಯವಾದಗಳು ನಿಮ್ಗೆ.
0: ಹೌದು, ಧನ್ಯವಾದ, ತುಂಬಾ ಧನ್ಯವಾದ.
1: ಈಗ ಅವಳ ಹೆಜ್ಜೆ ಚಿತ್ರಕ್ಕಾಗಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

0: ಈಗ ಮುಂದಿನ ಕರೆ ಯಾರ್ದು ಅಂತೇಳಿ ನೋಡುವ. ಹಲೋ
1: ಹಲೋ, ನಾನು ಕುಂದಾಪುರದಿಂದ ಸುನಿಲ್ ಹಳೇಪೈದ. ನಾವು ಬಾಲ್ಯದ ದಿನಗಳನ್ನು ಕ್ರಿಕೆಟ್, ಲಗೋರಿ, ಕಬಡ್ಡಿ ಆಟ ಇಷ್ಟು ಆಟ ಆಡ್ತಿದ್ವಿ.
0: ಇದು ಬಯಲಲ್ಲಿ ಹೊರಗಡೆ
1: ಹೊರಗಡೆ
0: ಹೌದು. ಮತ್ತೆ ಮನೆ ಮನೆ ಒಳಗೆ ಯಾವ್ದಾದ್ರು ಆಟ ಆಡಿದ್ದು ನೆನಪಿದೆಯಾ ನಿಮ್ಗೆ? ಯಾವ್ದು ಹೇಳಿ?
1: ಈಗ ಬಿಸಿಲು ತುಂಬಾ ಆಗಿದೆ, 34-35 ತನಕ ಹೋಗಿದೆ.
0: ಹೌದು ಹೌದು, ಅಯ್ಯೋ ಅದಕ್ಕಿಂತ ಜಾಸ್ತಿ ಇದೆ ಈಗ.
1: ಹೌದು,
0: ಮಂಗಳೂರಲ್ಲಿ ಅದಕ್ಕಿಂತ ಜಾಸ್ತಿ ಇದೆ, ನಿಮ್ಮ ಊರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು.
1: ಇಲ್ಲ ಅಲ್ಲ, ಆ ಟೈಮ್ನಲ್ಲಿ ನಾವು ಚಿಕ್ಕದಿರುವಾಗ 30 ಒಳಗಡೆ.
0: ಹೌದು ಹೌದು ಹೌದು, ಇಷ್ಟಿದಿರ್ಲಿಲ್ಲ. ಹೌದು, ನಮಗೂ ಗೊತ್ತಾದು. ಹೌದು ಹೌದು, ಇಷ್ಟಿರ್ಲಿಲ್ಲ. ನಿಮ್ಗೆ ಯಾವ್ದೆಲ್ಲ, ನೀವು ಒಳಗಡೆ ಮನೆ ಒಳಗಡೆ ಯಾವ್ದೆಲ್ಲ ಆಟ ಆಡಿದ್ದು ನಿಮ್ಗೆ ನೆನಪಿದೆ?
1: ಕ್ಯಾರಮ್ ಮೇನ್ಲಿ, ಮತ್ತೆ ಚೆಸ್, ಮತ್ತೆ ಆಗಲೇ ಲೂಡೋ ಇತ್ತು.
0: ಈಗಲೂ ಲೂಡೋ ಈಗಲೂ ಇದೆ ಅದು. ಈಗ ಇನ್ನೊಂದು
1: ಕಂಪ್ಯೂಟರ್ ಗೇಮ್ ಆಗಿದೆ ಅದು.
0: ಹೌದು, ಈಗ ಮತ್ತೆ ಇನ್ನೊಂದು, ಈಗ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಒಂದು ಮಗು ತಪ್ಪಿದ್ರೆ ಎರಡು ಮಗು ಇರೋದು. ಹೌದು, ಅದರಿಂದ ಅವರು ಮೊಬೈಲ್ ಒಟ್ಟಿಗೆ ಆಟ ಆಡೋದಾಗಿದೆ. ಅವರು ಆಟ ಆಡಿದ್ರು ಮೊಬೈಲ್, ಓದಿದ್ರು ಮೊಬೈಲ್, ಏನ್ ಮಾಡಿದ್ರು ಮೊಬೈಲ್ ಅಲ್ವಾ? ಹೌದು, ಅದು ಹೌದು. ನಿಮ್ಗೆ ಯಾವ ಗೀತೆ ಬೇಕಿತ್ತು ಸುನಿಲ್ ಅವರೇ?
1: ನನಗೆ ಗಾಳಿ ಮತ್ತೆ ಚಿತ್ರದಿಂದ ಬಯಸದೆ ಬಳಿ ಬಂದು
0: ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೀಗ ಗಾಳಿ ಮಾತು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜ ನಾಗೇಂದ್ರ.

0: ಹೃದಯ ರಾಗ ನೇರ ಫೋನಿನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಇಸ್ಮಾಯಿಲ್ ಕಲ್ಲಾಡಿ.
0: ಹೇಗಿದ್ದೀರಿ ಸರ್?
1: ಸೌಖ್ಯ ಮೇಡಮ್, ಚೆನ್ನಾಗಿದ್ದೇವೆ. ನೀವೆಲ್ಲ ಹಾಗೇನೇ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ ಮೇಡಮ್.
0: ಖಂಡಿತ, ಸತ್ಯ. ಹಾಗಿದ್ರೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡುವ ಅಲ್ಲ? ವಿಷಯದ
1: ಹೌದು
0: ಬಗ್ಗೆ
1: ಮೇಡಮ್, ಈಗ ವಿಷಯ ಗೊತ್ತುಂಟು. ಆದ್ರೆ ನೋಡಿ, ನಿನ್ನೆ ರಜೆಯ ಮಜದಲ್ಲಿ ಚಿಕ್ಕಮಗಳೂರಿನಲ್ಲಿ 4-6 ಮಕ್ಕಳು ಈಜಲು ಹೋಗಿ 4 ಮಕ್ಕಳು ಮೃತರಾಗಿ ಒಂದು ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ. ಒಂದು ಮಗವನ್ನು ಸ್ಥಳೀಯರು ಅಂತ ಪತ್ರಿಕೆಯಲ್ಲಿ ನೋಡಿದ ವಾರ್ತೆಯಲ್ಲೂ ಬಂತದು.
0: ಹೌದು
1: ಹಲೋ.
0: ಹೌದು ಸರ್, ಹೌದು ಹೌದು.
1: ಆದ್ರೆ ನೋಡಿ, ಈಗ ಯಾವ ಒಳಾಂಗಣ ಆಟನೋ ಹೊರಾಂಗಣ ಆಟನೋ ಮೇಡಮ್, ಆಯುಷ ಮುಗಿದ್ರೆ ದೇವರು ಕಾಪಾಡಲಾರಂತಾಗಿದೆ.
0: ಹೌದು ಹೌದು, ನಿಜ. ಎಲ್ಲಿ ಏನು ಬೇಕಾದ್ರೂ
1: ಬಾರಿ ಜಾಗೃತಿಯಲ್ಲಿ ಇರಬೇಕು. ಈಗಿನ 1-2 ಮಕ್ಕಳು ಇರುವುದು.
0: ಹೌದು ಹೌದು, ಕರೆಕ್ಟ್.
1: ಮತ್ತೊಂದು ಮೇಡಮ್, ಇದು ಈಗಿನ ಮಕ್ಕಳು ನೋಡಿ, ಒಳಾಂಗಣ ಆಟ ಅಂದ್ರೆ ಕ್ಯಾರಮ್ ಮತ್ತು ಎಂತ ಮೊಬೈಲ್ ಅಲ್ಲಿ ಲೂಡಾನೋ ಅದು ಮಾತ್ರ ಆಡ್ತಾರೆ. ನಾವು ಚಿಕ್ಕಂದಿನಲ್ಲಿ ಇರುವಾಗ ಆಡಿದ ಆಟ ಉಂಟಲ್ವಾ, ಯಾವುದು ಕಲ್ಲಾಟನೋ, ಗೇರು ಬೀಜ ಸರಿ ಮುಗುಲಿ ಆಟನೋ,
0: ಮತ್ತೆ
1: ಗಿಲಿ ಕಾಗೆ ಆಟನೋ, ಮತ್ತೆ ದನ ಬಂತದ, ಅದು ಯಾವುದು ಆಡುದಿಲ್ಲ ಈ ಮಕ್ಕಳಿಗೆ ಹೇಳಿದ್ರೆ. ಅದು ಯಾರಿಗೆ ಬೇಕು ಅಂತಾರೆ. ಹಾಗೆ ಮೇಡಮ್,
0: ಹೌದು.
1: ಮಕ್ಕಳೆಲ್ಲ ತೀರಿ ಹೋದ್ರಲ್ಲ, ಅವರಿಗಾಗಿ ಇದೊಂದು ಹಾಡುವನ್ನು ಸಮರ್ಪಣೆ ಮಾಡ್ತೀನಿ ಮೇಡಮ್. ಎಂತದ್ದು ಪುಟಾಣಿ ಏಜೆಂಟ್ 1-2-3, ಅದರಲ್ಲಿ ಮಕ್ಕಳದೇ ವೇಷ ಹಾಕಿ ಹಾಡು. ಎಲ್ಲರೂ ಹಾಡೋಣ ಅಂತ. ಅದರಲ್ಲಿ ಒಂದು ಸಾಲು ಉಂಟು ಮೇಡಮ್, ಕಂದ ನೀ ಬಲಿಯಾದೆಯ ತಂದೆ ತಾಯಿಯ ತೊರೆದೆಯ ಅಂತ. ಈ ಹಾಡು ಆ ಮಕ್ಕಳಿಗಾಗಿ ಅದೇ ಅರ್ಪಣೆ ಮಾಡ್ತೀನಿ ಅಷ್ಟೇ ಮೇಡಮ್.
0: ಖಂಡಿತ ಖಂಡಿತ, ಖುಷಿ ಆಯ್ತು. ಸರಿ ಸರಿ, ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಆಯ್ತು ಮೇಡಮ್, ಧನ್ಯವಾದ.
0: ನಮಸ್ತೆ ನಮಸ್ತೆ. ಸಂಗಡಿಗರೊಂದಿಗೆ ಎಸ್ ಜಾನಕಿ ಹಾಡಿರುವ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಗೀತೆ ಇದೀಗ.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ.
0: ಯಾರಿದು, ಯಾವ ಊರಿಂದ?
1: ಹಲೋ.
0: ಹಾ ನಮಸ್ತೆ ಮೇಡಮ್. ಯಾವ
1: ಬಿಕನಟ್ಟೆಯಿಂದ ನಾಗರತ್ನ ಮಾತಾಡೋದು.
0: ನಾಗರತ್ನ ಮೇಡಮ್, ಹಾ, ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮಗೆ?
1: ಗೊತ್ತಾಯ್ತು.
0: ಹಾ, ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಹಲೋ.
0: ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಒಳಾಂಗಣದಲ್ಲಿ ಆದ್ರೆ ಒಂದು ಮಕ್ಕಳು ಕ್ಯಾರಮ್, ಟೇಬಲ್ ಟೆನಿಸ್, ಲಗೋರಿ ಸದನ ಸ್ವಲ್ಪ ಅಂಗಳಿದ್ರೆ ಲಗೋರಿ ಎಲ್ಲ ಆಡ್ಬೋದು. ನಾವು ಚಕ್ಕರ್ ಆಗೆಲ್ಲ ಆಡ್ತಿದ್ವಿ.
0: ಹೌದು,
1: ಹಾವು ಏಣಿ
0: ಆಟ
1: ಇದು ಅಂತದೆಲ್ಲ ಆಡ್ಬೋದು.
0: ತುಂಬಾ ಜನ ಮಕ್ಕಳಿದ್ರೆ, ಈಗ ಮಕ್ಕಳು, ಮರಿ ಮಕ್ಕಳು, ಅವರ ಫ್ರೆಂಡ್ಸ್ ಎಲ್ಲ
1: ಮನೆ ದೊಡ್ಡದಿರ್ಬೇಕಾಗ್ತದೆ.
0: ಅಲ್ಲ, ಕಂಬಾಟ ಇದೆ, ಬೇರೆ ಏನೆಲ್ಲ ಆಡ್ಬೋದು?
1: ಹೌದು.
0: ಬೇರೆ ಯಾವ ರೀತಿಯಾಗಿ ಆಟಗಳನ್ನು ಆಡ್ಬೋದು ಅವರು?
1: ಬೇರೆ
0: ಖೋಖೋ ಹಾಗಿರೋದೆಲ್ಲ ಆಡ್ಬೋದಲ್ಲ, ಒಳಗಡೆ ಜಾಗ ಇದ್ರೆ. ಹಾ, ಸರಿ. ಕೇಳ್ತಾ ಇಲ್ಲ. ಈಗ ಕೇಳ್ತಾ ಇದೆಯಾ?
1: ಸ್ವಲ್ಪ ಕೇಳ್ತದೆ.
0: ಹಾ, ಸರಿ ಸರಿ. ಇವತ್ತು ಯಾವ ಗೀತೆ ಪ್ರಸಾರ ಮಾಡುವ ನಿಮಗೆ?
1: ಅದು ಶ್ರಾವಣ ಬಂತಲ್ಲಿ, ಹೊಸ ಬಾಳಿನ ಹೊಸಿಲಲ್ಲಿ ನಿಂತ ಹೊಸ ಜೋಡಿಗೆ.
0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ ಇದು, ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಹಾ ಹಾ.

0: ಮುಂದಿನ ಕರೆ. ನಮಸ್ತೆ. ನಮಸ್ತೆ. ಹಲೋ. ನಮಸ್ತೆ, ಮಂಗಳೂರು ಆಕಾಶವಾಣಿಗೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು, ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಿ?
1: ನಾನು ಜಿ ಸುರೇಶ್ ಆಚಾರ್ಗುಣ್ಮೆ ಅಂತೇಳಿ.
0: ಹಾ ಹಾ ಹಾ, ಹೇಗಿದ್ದೀರಿ ಸರ್?
1: ಹಾ, ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಿ?
0: ಚೆನ್ನಾಗಿದ್ದೇವೆ. ಇವತ್ತಿನ ವಿಷಯ ಗೊತ್ತಾಯ್ತಾ?
1: ಹೌದು ಮೇಡಮ್, ಹೌದು ಹೌದು.
0: ಹಾ, ಹೇಳಿ ಸರ್.
1: ಈಗಾಗಲೇ ಎಲ್ಲ ಹೇಳಿದ್ರು ಮೇಡಮ್.
0: ಹೌದು ಹೌದು, ನೀವೇನಾದ್ರೂ ಬಿಟ್ಟಿದ್ದೀರಾ ಅಥವಾ ನಿಮಗೇನಾದ್ರು ಅದನ್ನ ಸೇರಿಸ್ಲಿಕ್ಕೆ ಏನಾದ್ರೂ ಇಷ್ಟ ಇದೆಯಾ? ಹೇಗೆ ನೀವು ಯಾವ ರೀತಿ ಕಲಿತಿದ್ರಿ, ಅಥವಾ ನಿಮ್ಮ ಮಕ್ಕಳು, ಮನೆಯವರು, ಮನೆ ಮಂದಿ ಹೇಗೆ ಕಲಿತಾರೆ ಬೇಸಿಗೆ ರಜವನ್ನು?

0: ಮಳೆಗಾಲದಲ್ಲಿ ಚೆನ್ನೈ ಮಣೆ, ಪಗಡೆ ಇದೆಲ್ಲ ಆಡುವಂತ ಆಟ ಇದೆ. ಮತ್ತೆ ಈಗ ಈಗ ಆಡುವಂತ ಆಟ ಎಲ್ಲ ಹೇಳಿದ್ರು ಮೇಡಮ್.
1: ಹೌದು ಹೌದು,
0: ಲೂಡೋ, ಅವು ಏಣಿ.
1: ಮತ್ತೆ ಬೇಸಿಗೆಯಲ್ಲಿ, ಮಳೆಗಾಲದಲ್ಲಿ ಹೇಳಿದ್ರಿ, ಬೇಸಿಗೆಯಲ್ಲಿ?
0: ಹಾ, ಬೇಸಿಗೆ ಬಾರೇ ಸೆಕೆ ಮೇಡಮ್.
1: ಹೌದು, ಹಾಗಿರೋದ್ರಿಂದ ಒಳಗಡೆ ಆಟ ಆಡೋದೇ ಒಳ್ಳೇದಲ್ಲ, ಹೊರಗಡೆ ಬಿಸಿಲಿ.
0: ಹೌದು,
1: ಸರಿ ಸರಿ ಸರಿ ಸರ್. ನಿಮಗೆ ಇವತ್ತು ಯಾವ ಗೀತೆ ಪ್ರಸಾರ ಮಾಡುವ?
0: ಇವತ್ತು ಒಲವಿನ ಉಡುಗೊರೆಯಿಂದ ಕಣ್ಣಿಗೆ ಕಾಣದ ನಾಟಕಕಾರ.
1: ಒಳ್ಳೆಯ ಹಾಡು. ಪ್ರಸಾರ ಮಾಡ್ತೇವೆ ಸಂಗಡಿಗರೊಂದಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದು. ಧನ್ಯವಾದ. ಹಾ ಹಾ.

0: ನಮಸ್ತೆ, ಮುಂದಿನ ಕರೆ.
1: ನಮಸ್ತೆ. ನಮಸ್ತೆ
0: ನಮಸ್ತೆ ಸರ್. ಸರ್, ತಾವು ರೇಡಿಯೋದಿಂದ ಸ್ವಲ್ಪ ದೂರ ಬರ್ಬೋದಾ? ರೇಡಿಯೋದಿಂದ ದೂರ ಬರ್ಬೋದಾ?
1: ತುಂಬಾ ದೂರ ಇದ್ದೇನೆ.
0: ತುಂಬಾ ದೂರ ಇದೆ.

0: ಒಳ್ಳೆದಾಯ್ತು. ನಿಮ್ಮ ಹೆಸರು?
1: ನನ್ನ ಹೆಸರು ಸೀನಾ, ಪುತ್ತೂರಿಂದ.
0: ಹಾ ಹಾ ಹಾ, ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತೀರಾ ಸರ್?
1: ಇವತ್ತಿನ ವಿಷಯದಲ್ಲಿ ಅದೇ ಮಕ್ಕಳೆಲ್ಲ ಹೊರಗಡೆ ಬಿಟ್ಟು ಅಲ್ಲೇ ಎಲ್ಲ ನದಿಗೆ ಕೆರೆಗೆ ಹೋಗಿ ತುಂಬಾ ಅಪಾಯ ಅದೆಲ್ಲ. ತಂದೆಯಾಗೆಲ್ಲ ಕಳಿಸಲೂಬಾರ್ದು,
0: ಮಕ್ಕಳನ್ನೇ ಕಳಿಸಬಾರ್ದು.
1: ಮನೆಯಲ್ಲೇ ಏನಾದ್ರು ಒಂದು ಆಟ ವಾಸದ ಅವರೇ ಇದು ಮಾಡಿ ಆಟ ಆಡಿಸ್ಬೇಕು. ನಾವೆಲ್ಲ ಸಣ್ಣದಿರುವಾಗ ಇದು ಸೆಕ್ಸ್ ಮತ್ತೆ ಲೋಡ್ ಅದೆಲ್ಲ ಆಡ್ತಿದ್ವಿ ಮನೆಯೊಳಗೇನೆ. ಮತ್ತೆ ಬೇರೊಂದು ಇದು ಬೈನೆ ಮರದ ಕಾಯಿ ಉಂಟಲ್ಲ, ಅದೆರಡು ಭಾಗವಾದ ತರ ಆಗ್ತದೆ, ಅದನ್ನು ತಕೊಂಡು ಒಂದು ನಾಲ್ಕು ಕಾಯಿ ತಗೊಂಡು ಅದನ್ನ ಹೀಗೆ ಹಾಕೋದು ನೆಲಕ್ಕೆ. ಅದು ಕೌಂಟಿ ಬಿದ್ರೆ ಅದು ಎಂಟು ಅಂತ ಲೆಕ್ಕ, ಮೇಲೆ ಮುಖ ಮಾಡಿದ್ರೆ ಅದು ನಾಲ್ಕು ಅಂತ ಲೆಕ್ಕ. ಮತ್ತೆ ಮೂರು ಕೌಂಚಿ ಬಿಟ್ಟು ಒಂದು ಮೇಲೆ ಬಿದ್ರೆ ಆಟ ಇಲ್ಲ, ಹೋಯ್ತು, ಇನ್ನೊಬ್ಬನಿಗೆ ಕೊಡ್ಬೇಕು ಅದನ್ನ. ನಾಲ್ಕು ಅಲ್ಲ, ಮೂರು ಮೇಲೆ ಮುಖ ಮಾಡಿ ಒಂದು ಕೌಂಚಿ ಬಿದ್ರೆ ಅದ್ರಲ್ಲಿ ಹೊಡಿಬೇಕು ಅದಕ್ಕೆ ಒಂದಕ್ಕೆ,
0: ನಂಗೊತ್ತಿಲ್ಲ ಇದು. ಈ ಆಟ ಚೆನ್ನಾಗಿದೆ. ಹಾ, ಅದು ಪ್ರಕೃತಿಯಲ್ಲಿ ಸಿಗೋದನ್ನೇ ನಾವು ಬಳಸ್ಕೊಂಡು ಮಾಡುವಂತ ಒಂದು ಆಟ ಅಲ್ಲ ಇದು, ತುಂಬಾ ಚೆನ್ನಾಗಿದೆ. ಹಾ, ಮತ್ತೆ ಯಾರು ವಿನ್ನರ್ ಕೊನೆಗೆ, ಯಾರು ಗೆಲ್ಲೋದು ಯಾರು ಇದ್ರಲ್ಲಿ?
1: ಗೆಲ್ಲದೊಂದು ಲೆಕ್ಕ ಉಂಟು, 50 ಯಾರ್ದು ಫಸ್ಟ್ ಆಗ್ತದೆ ಅವರ ಗೆದ್ರು ಅಂತ ಲೆಕ್ಕ.
0: ಅಷ್ಟೊತ್ತು ಆಡ್ಬೇಕು. ಹಾ, ಅಷ್ಟೊತ್ತು ಆಡ್ಬೇಕು, ಮೂರು ನಾಲ್ಕು ಅಂತ ಹೇಳ್ಕೊಂಡು ಅಲ್ಲ.
1: ಹೌದೌದೌದು.
0: ಚೆನ್ನಾಗಿದೆ.
1: ಮತ್ತೆ ಅದನ್ನ ಮಧ್ಯದಲ್ಲಿ ಮಡ್ಗಕ್ಕೆ ಉಂಟು, ಗೆದ್ದವನು ಬೆಳ್ತಾನೆ, ಸೋತವನು ಅದ್ರಲ್ಲಿ ಒಂದೊಂದು ಕಾಯಿ ತೆಗಿಬೇಕು, ಅವನು ಕೈ ಹಾಕುವ ಮಾಡಿದಾನೆ ಪೆಟ್ಟು,
0: ಅವನಿಗೆ ಪೆಟ್ಟು ಗುದ್ದು ಅಲ್ವಾ, ಒಂದು ಅದೊಂದು
1: ಕೈಗೆ ಹೊಡೆಯೋದು, ಬೇರೆ ಎಲ್ಲಿಗೆ ಹೊಡೆಯಂಗಿಲ್ಲ.
0: ಹೌದು ಹೌದು, ಹೊಡೆಯೋರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ, ತಯಾರು ಮಾಡ್ಕೊಂಡಿರ್ತಾರೆ ಸರಿಯಾಗಿ ಗುದ್ದಬೇಕು ಅಂತ ಅಲ್ಲ, ಮುಷ್ಟಿ ಹಿಡ್ಕೊಂಡು.
1: ಹೌದು, ಅವನು ತಪ್ಪಿಸ್ಬಿಟ್ಟ ಒಂದು ಕಾಯಿ ತೆಗಿಬೇಕು. ಹಾಗೆ ನಾಲ್ಕು ಕಾಯಿ ತೆಗೆದ್ರೆ ಅವನು ಗೆದ್ದ ಅಂತ.
0: ಯಾವ ಮರದ ಕಾಯಿ ಇದು?
1: ಬೈನೆ ಮರದು.
0: ಹಾ ಹಾ ಹಾ, ಸರಿ ಸರಿ ಸರಿ ಸರಿ.
1: ಅದು ಎರಡು ಭಾಗದಾಗೆ ಸಿಕ್ತದೆ, ಕಾಪಿದು ಬೇಳೆ ಉಂಟಲ್ಲ.
0: ಹೌದು ಹೌದು ಹೌದು,
1: ಕಡಲೆ ತರ.
0: ಹೌದು ಹೌದು,
1: ಕಡಲೆ ಎರಡು ಭಾಗ ಆಗಿ ಸಿಕ್ತದೆ ಅಲ್ಲ. ಅದೇ ತರ ಇರ್ತದೆ.
0: ಸರಿ ಸರಿ ಸರಿ ಸರಿ, ಖುಷಿ ಆಯ್ತು, ಒಂದು ಹೊಸ ಆಟ ಗೊತ್ತಾದಾಗಾಯ್ತು ನನಗಂತೂ, ಹಳೇದಾಗಿದ್ರು ಕೂಡ. ಯಾವ ಗೀತೆ ಪ್ರಸಾರ ಮಾಡುವ ಸರ್?
1: ಕ್ಷೇತ್ರದ ಪ್ರೇಮಾಂಜಲಿಂದ. ಉಂಟಲ್ಲ,
0: ನಿಮಗೆ ಡ್ಯಾನ್ಸ್ ಅಂದ್ರೆ ಇಷ್ಟನಾ?
1: ಹೌದು, ನಮ್ಗೆ ತುಂಬಾನೇ ಇಷ್ಟ.
0: ಮಕ್ಕಳನ್ನ ಸೇರಿಸಿಕೊಂಡು ಒಳಗಡೆ ಡ್ಯಾನ್ಸ್ ಕೂಡ ಆಡ್ಬೋದಲ್ಲ, ಹೊಸ ಹೊಸ ಗೀತೆ ಹಳೆ ಗೀತೆಗಳಿಗೆ
1: ಡ್ಯಾನ್ಸ್ ಕಲಿಸಬಹುದು ಮಕ್ಕಳಿಗೆ.
0: ಹೌದು ಹೌದು, ಸರಿ, ಪ್ರಸಾರ ಮಾಡ್ತೇವೆ.
1: ನಾಟಕ ಕಲಿಸಬಹುದು.
0: ಹೌದು ಹೌದು ಹೌದು, ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಿಮ್ಮ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಹಾ ಹ್ಮ್,
2: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್, ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಇಂದಿನ ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಜಾಕಾಲದಲ್ಲಿ ಮಕ್ಕಳು ಆಡಬಹುದಾದ ಒಳಾಂಗಣ ಆಟಗಳು ಅಥವಾ ಚಟುವಟಿಕೆಗಳು, ಈ ವಿಷಯದ ಕುರಿತು ತುಂಬ ಜನ ಕರೆ ಮಾಡಿ ಅವರವರ ಅಭಿಪ್ರಾಯವನ್ನು, ಹೊಸ ಹೊಸ ಆಟಗಳನ್ನು, ಹಳೆ ಆಟಗಳನ್ನು, ಹೊಸ ಚಟುವಟಿಕೆಗಳ ಬಗ್ಗೆ ಎಲ್ಲ ನಮ್ಮ ಜೊತೆ ಮಾತಾಡಿದರು. ಅವರ ನೆಚ್ಚಿನ ಗೀತೆಯನ್ನು ಕೂಡ ನಾವು ನಮ್ಮ ನಿಲಯದಿಂದ ಪ್ರಸಾರ ಮಾಡಿದ್ವು. ಹಾಗಿದ್ರೆ ಇದರೊಂದಿಗೆ ಇಂದಿನ ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವು ಚಂದ್ರಶೇಖರ ಪಾಣಾಜೆ ಮತ್ತು ಉಮೇಶ್ ಜಾಡಿಮನೆ.

ಆಕಾಶವಾಣಿ ಮಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಜಿ ಜೋಗ್ ಅವರ ಪಿಟೀಲು ವಾದನವನ್ನು ಆಲಿಸೋಣ. ತಬಲಾ ಸಬೀರ್ ಖಾನ್, ಇದೀಗ ರಾಗ್ ಆಹೇರ್ ಭೈರವ್.

ಇದುವರೆಗೆ ಪಂಡಿತ್ ವಿಜಿ ಜೋಗ್ ಅವರ ಪಿಟೀಲು ವಾದನದಲ್ಲಿ ರಾಗ್ ಆಹೇರ್ ಭೈರವ್ ಆಲಿಸಿದೆವು. ತಬ್ಲಾ ಸಬೀರ್ ಖಾನ್. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಕುರಿತ ಭಯವನ್ನು ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ಲ್ಯಾಟ್ರಲ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಎರಡನೇ ವರ್ಷ ಅಥವಾ ಮೂರನೇ ಸೆಮಿಸ್ಟರ್ಗೆ ಪ್ರವೇಶಾತಿ ನೀಡುವ ಡಿಸಿಇಟಿ ಅರ್ಜಿ ಸಲ್ಲಿಸಿದ ಡಿಪ್ಲೊಮಾ ವಿದ್ಯಾರ್ಥಿಗಳ ಮೀಸಲಾತಿ ಸೇರಿದಂತೆ ಇತರೆ ತಿದ್ದುಪಡಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ತಿಂಗಳ 20ನೇ ತಾರೀಖಿನವರೆಗೆ ಅವಕಾಶ ಕಲ್ಪಿಸಿದೆ. ಇಂದಿನಿಂದಲೇ ಪ್ರವೇಶಾಕಾಂಕ್ಷಿಗಳು ವೆಬ್ ಪೋರ್ಟಲ್ ಮೂಲಕ ಲಾಗಿನ್ ಆಗಿ ತಮ್ಮ ಅರ್ಜಿಯಲ್ಲಿ ಸೂಕ್ತ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದು ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ನಗರ ಹಾಗೂ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ 2026-27 ಸಾಲಿನ ಶೇಕಡ 5 ರಿಯಾಯಿತಿ ಆಸ್ತಿ ತೆರಿಗೆ ಪಾವತಿ ಈ ತಿಂಗಳ 31ರವರೆಗೆ ವಿಸ್ತರಿಸಿದ್ದಾಗಿ ನಗರಸಭೆ ಪೌರಾಯುಕ್ತರು ಪ್ರಕಟಿಸಿದ್ದಾರೆ. ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಬಲಪಡಿಸಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಜನಸಮುದಾಯಗಳ ಸಹಭಾಗಿತ್ವ ಮುಖ್ಯ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆ ಮತ್ತು ಜನರ ಪಾಲ್ಗೊಳ್ಳುವಿಕೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ದೇಸೂರು ಸೇರಿದಂತೆ ಪಶ್ಚಿಮಘಟ್ಟ ಪ್ರದೇಶದ ಉತ್ತರ ಕನ್ನಡ ಜಿಲ್ಲೆಯ ಯಾವ ಭಾಗದಲ್ಲಿಯೂ ಬೃಹತ್ ಅಭಿವೃದ್ಧಿ ಯೋಜನೆಗಳನ್ನು ಆರಂಭಿಸಲು ಅಲ್ಲಿನ ಧಾರಣಾಶಕ್ತಿ ದುರ್ಬಲವಾಗಿದೆ ಎಂದು ಭಾರತೀಯ ವಿಜ್ಞಾನ ಸಂಸ್ಥೆಯ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಟಿವಿ ರಾಮಚಂದ್ರ ಹಾಗೂ ವೃಕ್ಷಲಕ್ಷ ಆಂದೋಲನ ಕರ್ನಾಟಕದ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ಸೇರಿದಂತೆ ಹಲವು ಪರಿಸರಾಸಕ್ತರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪತ್ರ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಾಗರದ ಕವಲಕೋಡು ವೆಂಕಟೇಶ್.
1: ಶರಾವತಿ ಕಣಿವೆ ಬೃಹತ್ ಜಲವಿದ್ಯುತ್ ಯೋಜನೆಗಳಿಂದ ಜರ್ಜರಿತವಾಗಿದೆ. ಯೋಜನೆಗಳಿಂದ ಭೂಮಿ ಕಳೆದುಕೊಂಡವರಿಗೆ ಈವರೆಗೂ ಭೂಮಿ ಸಿಕ್ಕಿಲ್ಲ. ಲಕ್ಷ ಎಕರೆ ಅರಣ್ಯಗಳು ಜಲಾಶಯದಲ್ಲಿ ಮುಳುಗಿವೆ. ಭೂ ಕುಸಿತ ಅಧ್ಯಯನ ವರದಿಗಳು ಸಹ್ಯಾದ್ರಿಗೆ ಬೃಹತ್ ಯೋಜನೆಗಳು ಸಾಧು ಅಲ್ಲ ಎಂದು ಎಚ್ಚರಿಕೆ ನೀಡಿದೆ. ಶರಾವತಿ ಅಭಯಾರಣ್ಯವಿದೆ. ಬೇಸೂರು ಸುತ್ತಲಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೆಗ್ಗೋಡು, ವರದಾಮೂಲ, ಸಿಗಂದೂರು, ವರದಹಳ್ಳಿ, ಸಾಗರ ಮಾರಿಕಾಂಬ, ಇರುವಕ್ಕಿ ಕೃಷಿ ವಿಶ್ವವಿದ್ಯಾನಿಲಯ, ಲಿಂಗನಮಕ್ಕಿ ಆಣೆಕಟ್ಟು, ಅಮ್ಮನಘಟ್ಟ, 5 ನದಿ ಮೂಲಗಳು, ಕೊಡಚಾದ್ರಿ, ಕೆಳದಿ, ಇಕ್ಕೇರಿಗಳಿಗಿಂತ ಐತಿಹಾಸಿಕ ಜೈನ ಪರಂಪರೆಯ ದೇವಾಲಯಗಳು ಜೀವ ವೈವಿಧ್ಯ ತಾಣಗಳಿಗೆ ಎಂದು ಗುರುತು ಮಾಡಲ್ಪಟ್ಟಿವೆ. ಮಿಸ್ಟಿಕಾ ಶಾಂಪ್ ದೇವರ ಕಾಡುಗಳು, ವಿನಾಶದ ಅಂಚಿನಲ್ಲಿರುವ ವೃಕ್ಷ ಜಲಚರ ವೈವಿಧ್ಯಗಳಿವೆ.
0: ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ 14 ಗ್ರಾಮಗಳು, ಕಮಲ್ನಗರದ 11, ಬಸವಕಲ್ಯಾಣದ 10 ಹಾಗೂ ಭಾಲ್ಕಿಯ 8 ಗ್ರಾಮಗಳು ಸೇರಿ ಒಟ್ಟು 43 ಗ್ರಾಮಗಳಲ್ಲಿ ಸದ್ಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಈ ತಿಂಗಳಾಂತ್ಯಕ್ಕೆ ಸಮಸ್ಯೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಔರಾದ್ನ ತಾಂಡಗಳಲ್ಲಿ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳಿಗೆ ಕೊಳವೆ ಬಾವಿ ಪುನಶ್ಚೇತನ, ಫ್ಲಷಿಂಗ್ ಹಾಗೂ ಡೀಪನಿಂಗ್ ಕಾರ್ಯ ಕೈಗೊಳ್ಳಲು ಸೂಚಿಸಿದ್ದಾಗಿ ತಿಳಿಸಿದರು. ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಕಿತ್ತೂರು ಹಾಗೂ ಕಿತ್ತೂರು ರಾಜಮನೆತನದ ಬಗ್ಗೆ ಮಹತ್ವದ ಸಂಶೋಧನೆಗಳು ನಡೆಯಬೇಕಿದೆ ಎಂದು ಗೋವಾ ರಾಜ್ಯದ ಪಣಜಿ ಇಂಡೋ ಪೋರ್ಚುಗೀಸ್ ಸಾಹಿತ್ಯ

0: ಸಾಹಿತ್ಯ ಪ್ರತಿಷ್ಠಾನದ ನಿರ್ದೇಶಕ ಡಾಕ್ಟರ್ ಅರವಿಂದ್ ಯಾಳಗಿ ಹೇಳಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಂಗಣದಲ್ಲಿ ಕಿತ್ತೂರು ಸಂಸ್ಥಾನದ ವಂಶಜರು ಆಯೋಜಿಸಿದ 1824 ನಂತರ ಕಿತ್ತೂರು ಸಂಸ್ಥಾನದ ಹೊಸ ಸಂಶೋಧನೆಗಳು ಹಾಗೂ ವಂಶಜರು ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಖ್ಯಾತ ಲೇಖಕ ಜಿಎಸ್ ಜಯದೇವ ಸಾರಥ್ಯದ ಚಾಮರಾಜನಗರದ ದೀನಬಂಧು ಸಂಸ್ಥೆ ಶಾಲೆ ಹಾಗೂ ವಿಜ್ಞಾನವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ ನಾಳೆ ಭೇಟಿ ನೀಡಲಿದ್ದಾರೆ. ಬಳಿಕ ವಿಶೇಷ ಸಭೆ ನಡೆಯಲಿದ್ದು ಕನ್ನಡ ಮಾಧ್ಯಮ ಶಾಲೆಗಳ ಕುರಿತು ಅವರು ವರದಿ ಬಿಡುಗಡೆ ಮಾಡಲಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿ ದಕ್ಷಿಣ ಒಳನಾಡಿನ ವಿವಿಧೆಡೆ ಮುಂದಿನ 5 ದಿನಗಳವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಮಳೆಯಾಗಲಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆ ಮತ್ತು ನಾಡಿದ್ದು ಚಾಮರಾಜನಗರ, ಮೈಸೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಜಾನಪದ ಜನ್ನೆಯರ ತಂಡದ ಸದಸ್ಯರು.
3: ನಮ್ಮ ಜಾನಪದ ಜನ್ನೆಯರು ಸಂಸ್ಥೆಯ ವತಿಯಿಂದ ಪ್ರಸ್ತುತಪಡಿಸುತ್ತಿರುವ ಜನಪದ ಗೀತೆಗಳು ದಂಡಿನ ಮಾರಮ್ಮನ ಪದ, ಶಾಸ್ತ್ರದ ಭತ್ತ ಕುಟ್ಟುವ ಪದ, ಬೀಗರನ್ನು ಜರಿಯೋ ಪದ, ಬಸುರಿ ಬಯಕೆ ಪದ, ರಾಗಿ ಬೀಸೋ ಪದ, ನಮ್ಮ ಸಂಸ್ಥೆಯ ಧ್ಯೇಯ ಗೀತೆಯನ್ನ ನಿಮ್ಮ ಮುಂದೆ ಈಗ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ.

ಆಶಯವೇನೆಂದರೆ, ಜನಪದ ಸಾಹಿತ್ಯ ಜನಸಾಮಾನ್ಯರ ಅನುಭವ, ಸಂಸ್ಕೃತಿ ಮತ್ತು ಬದುಕಿನ ಪ್ರತಿಬಿಂಬ. ಕೇವಲ ಮನರಂಜನೆ ಮಾತ್ರವಲ್ಲ, ಮನುಷ್ಯ ಬದುಕಿನ ನಂಬಿಕೆ, ಆಚಾರ ವಿಚಾರಗಳ ದರ್ಶನವೂ ಆಗಿರುತ್ತದೆಂಬುದು ದಂಡಿನ ಮಾರಮ್ಮನನ್ನು ಕುರಿತ ಈ ಹಾಡಿನಲ್ಲಿ ವ್ಯಕ್ತವಾಗಿದೆ. ಜನಪದರು ದೈವವನ್ನು ತಮ್ಮಂತೆಯೇ ಮನುಷ್ಯರಾಗಿಯೇ ನೋಡುವ ಪರಿ, ಅಂತ ದೇವರನ್ನು ಆರಾಧಿಸುವ ಬಗೆ, ಆ ಬಗೆಗಿನ ಅವರ ಭಾವನೆಗಳು ಹೇಗಿರುತ್ತದೆಂಬುದನ್ನು ತಮ್ಮ ಪದಗಳ ಮೂಲಕ ಹೇಳುವಾಗ, ನಿನ್ನ ಸೇವೆಯಿಂದ ದೇಹ ಹೇಗೆ ಬಳಲಿದೆ ಎಂದು ಹೇಳುತ್ತಲೇ ಪ್ರೀತಿ ಮತ್ತು ಭಕ್ತಿಯ ತೀವ್ರತೆಯನ್ನು ನಿರ್ಭಯದಿಂದ ವ್ಯಕ್ತಪಡಿಸುತ್ತಾ ಆರಾಧಿಸುವ ವಿಧಾನವನ್ನು ಈ ಪದಗಳ ಮೂಲಕ ಸೊಗಸಾಗಿ ಅಭಿವ್ಯಕ್ತಿಸಿದ್ದಾರೆ.

ಗೀತೆಯ ಆಶಯ ಜಾನಪದ ಜನಜೀವನದ ಒಡನಾಟ, ನಂಬಿಕೆ, ಆಚರಣೆ, ಸಂಸ್ಕೃತಿ, ಸಹಬಾಳ್ವೆ, ಕುಟುಂಬ ಇವುಗಳೆಲ್ಲದರ ಮೇಳೈಕೆ ಆಗಿರುತ್ತದೆ. ಮದುವೆ ಸಮಯ ಸಂಪ್ರದಾಯದಲ್ಲಿ ಅಂದಿನ ಮದುವೆಗಳು ಹತ್ತಾರು ಆಚರಣೆಗಳೊಟ್ಟಿಗೆ ಪ್ರಾರಂಭಗೊಂಡು ಯಾವ ರೀತಿಯಲ್ಲಿ ಮುಕ್ತಾಯಗೊಳ್ಳುತ್ತಿದ್ದವು ಎಂಬುದೇ ಒಂದು ವಿಶಿಷ್ಟ. ಮದುವೆ ಸಂದರ್ಭದಲ್ಲಿ ಬರುವ ಅನೇಕ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಮದುವೆ ಶಾಸ್ತ್ರ ಪ್ರಾರಂಭಗೊಳ್ಳುವ ಪ್ರಥಮ ಆಚರಣೆಯೇ

ಶಾಸ್ತ್ರದ ಭತ್ತ ಕುಟ್ಟುವುದು. ಭತ್ತ ಕುಟ್ಟುವ ಶಾಸ್ತ್ರಕ್ಕೆ ಬೇಕಾದ ಒನಕೆಯ ಪೂಜೆಯಿಂದ ಆರಂಭವಾಗುವ ಶಾಸ್ತ್ರಕ್ಕೆ ಅಲಂಕೃತಗೊಂಡ ಮುತ್ತೈದೆಯರು ಹಿರಿಯರಿಂದ ಕಿರಿಯರವರೆಗೂ ಪಾಲ್ಗೊಂಡು ಮಾಡುವ ಸಂಭ್ರಮದ ಅನಾವರಣ ಈ ಪದಗಳಲ್ಲಿ ಕಂಡುಬರುತ್ತದೆ.

ಈಗ ಹಾಡಿದ ಸೋಬಾನೆ ಪದದ ಆಶಯ, ಜನಪದ ಸಾಹಿತ್ಯ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ. ಇದು ಮನುಷ್ಯ ಬದುಕಿನ ಎಲ್ಲಾ ಸಂದರ್ಭಗಳ ಮಹತ್ವವನ್ನು ಸಾರುತ್ತದೆ. ಜನಪದರು ಹೆಣ್ಣನ್ನು ಕೇಂದ್ರೀಕರಿಸಿಕೊಂಡು ಬಹುತೇಕ ಹಾಡುಗಳನ್ನು ಹಾಡಿರುವುದೇ ಮಹತ್ವದ ಸಂಗತಿ. ಮದುವೆ ಎಂಬುದು ಮನುಷ್ಯ ಬದುಕಿನ ಮಹತ್ವಪೂರ್ಣ ಘಟ್ಟವಾಗಿದ್ದು ಅದು ಎಲ್ಲರ ಪಾಲಿಗೆ ವಿಶೇಷವೂ ಆಗಿರುತ್ತದೆ. ಹುಟ್ಟಿ ಬೆಳೆದ ಮನೆಯಿಂದ ಮತ್ತೊಂದು ಮನೆ ಬೆಳಗಲು ಹೊರಡುವ ಹೆಣ್ಣು ಮಗಳನ್ನು ಮದುವೆ ಮಾಡುವಾಗ ಸಂಬಂಧಗಳು ಎಷ್ಟು ಗಟ್ಟಿಯಾಗಿರಬೇಕು ಎಂಬುದನ್ನು ಮದುವೆ ಸಂಭ್ರಮದಲ್ಲಿಯೇ ಕಾಣಬೇಕು. ಪರಸ್ಪರ ಬೀಗರು ಬೀಗರನ್ನು ಹಾಸ್ಯದ ಮೂಲಕ ಜರಿಯುವ ಇಂಥ ಪದಗಳು ಒಗ್ಗಟ್ಟು, ಪ್ರೀತಿ, ಬಾಂಧವ್ಯದ ಬೆಸುಗೆಯನ್ನು ಸಾರುತ್ತವೆ. ಇವು ಮದುವೆಗೆ ಬಂದಿರುವವರ ಮನಸ್ಸನ್ನು ತಟ್ಟಿ ಮುಟ್ಟುವ ಮೂಲಕ ಎಲ್ಲರನ್ನೂ ನಗೆಗಡಲಲ್ಲಿ ತೇಲುವಂತೆ ಮಾಡುತ್ತವೆ.

ಈ ಜನಪದ ಗೀತೆಯ ಆಶಯ, ಜನಪದವೆಂಬುದು ಮನುಷ್ಯನ ಬದುಕಿನ ರಸಾನುಭವಗಳ ಗಣಿಯಾಗಿದೆ. ನಮ್ಮೆಲ್ಲ ಬದುಕಿನ ಬಹುಮುಖ್ಯ ಘಟ್ಟಗಳ ಸುಖ ದುಃಖ, ಒಳಿತು ಕೆಡಕು, ಆಸೆ ಆಕಾಂಕ್ಷೆಗಳನ್ನೆಲ್ಲ ತಮ್ಮ ಮತಿಯಿಂದಲೇ ಮನಮುಟ್ಟುವಂತೆ ಹಾಡುತ್ತಾ ಸಂತೋಷ ಪಡುವುದು. ತಮ್ಮ ಬದುಕಿನ ಅನುಭವಗಳನ್ನು ಪದವಾಗಿ ಹಾಡಿಕೊಳ್ಳುವುದರ ಜೊತೆಗೆ ವಿಶೇಷ ಸಂದರ್ಭಗಳ ಮಹತ್ವವೇನೆಂಬುದನ್ನು ಹೇಳಿಕೊಟ್ಟವರು. ಅದರಲ್ಲಿ ಹೆಣ್ಣಿನ ಬದುಕಿನ ಮಹತ್ವದ ಸಮಯವೆಂದರೆ ತಾಯ್ತನ. ಬಸುರಿಯಾದಾಗ ಬಸುರಿಯ ಮನದ ಬಯಕೆಗಳನ್ನು ಕುರಿತ ಪದವೇ ಬಸುರಿ ಬಯಕೆಯ ಹಾಡು. ತಾಯ್ತನ ಹೊತ್ತ ಹೆಣ್ಮಕ್ಕಳು ಮನದ ಬಯಕೆಗಳು ಬಸುರಿಯಾದಾಗ ಹೇಗೆಲ್ಲ ಇರುತ್ತದೆಂಬುದನ್ನು ಈ ಪದ ಕಟ್ಟಿಕೊಡುತ್ತದೆ. ಆ ಹೆಣ್ಣು ಮಗಳ ಬಯಕೆಗಳನ್ನು ಈಡೇರಿಸಲೇಬೇಕು, ಇಲ್ಲವಾದರೆ ಹುಟ್ಟುವ ಮಗುವಿನ ಮೇಲೆ ಅದರ ಪರಿಣಾಮ ಎಂಬ ನಂಬಿಕೆಯು ನಮ್ಮ ಜನಪದರದಾಗಿತ್ತು. ಇದು ಈ ಸಂದರ್ಭದ ಪದಗಳಿಗಿರುವ ಮಹತ್ವವಾಗಿದೆ.

ಮೌಖಿಕ ಪರಂಪರೆಯ ಜನಪದ ಸಂಸ್ಕೃತಿ ಕಲೆ ಸಾಹಿತ್ಯ ಆಧುನಿಕತೆಯ ಅಬ್ಬರದಲ್ಲಿ ಮರೆಯಾಗುತ್ತಿರುವ ಈ ಸಂದರ್ಭದಲ್ಲಿ ಅಗಾಧವಾದ ನಮ್ಮ ಜನಪದ ಪರಂಪರೆಯನ್ನು ಮುಂದಿನ ತಲೆಮಾರುಗಳಿಗೂ ಕಲಿಸಿ ಉಳಿಸಿ ಬೆಳೆಸುವುದರ ಜೊತೆಗೆ ಕಾಪಾಡಿಕೊಳ್ಳಬೇಕಾದ ಅಗತ್ಯತೆಯ ಮಹತ್ವದ ಸಂದೇಶವನ್ನು ಸಾರುವುದು ಈ ಗೀತೆಯ ವಿಶೇಷತೆ. ಜೊತೆಗೆ ಜನಪದ ಸಂಸ್ಕೃತಿಯ ಮುಖ್ಯ ವಾಹಕ ಮಹಿಳೆ ಎಂಬುದನ್ನು ಇದು ಸಾರುತ್ತದೆ. ಜಾನಪದದ ಎಲ್ಲ ಪ್ರಕಾರಗಳನ್ನು ಹೊಸ ತಲೆಮಾರಿಗೆ ಕೊಂಡೊಯ್ಯುವಲ್ಲಿ ಮಹಿಳೆಯರ ಪಾತ್ರವೆಷ್ಟಿದೆ ಎಂಬುದರ ಸಂಕೇತವೇ ಈ ಗೀತೆಯ ಆಶಯವಾಗಿದೆ.

ಈಗ ಸಾಕವ್ವ ನಿನ ಕಲ್ಲ ಕೈಯಾಗ ಆಕಿದುಂಗೂರ ಸವಿದಾವಾ.

0: ಮತ್ತೆ ರಾತ್ರಿಗೆ ಬರುತ್ತೀನಿ, ಮತ್ತೆ ರಾತ್ರಿಗೆ ಬರುತ್ತೀನಿ.
1: ನಮ್ಮ ಜನಪದರ ಕಾಯಕ ಆರಂಭವಾಗುವುದೇ ರಾಗಿ ಬೀಸುವ ಮೂಲಕ. ಅವರಿಗೆ ರಾಗಿ ಕಲ್ಲು ಅದು ಬರಿಯ ಕಲ್ಲಲ್ಲ, ಅವಳ ಪಾಲಿಗೆ ಅದು ಅನ್ನ ಕೊಡುವ ದೇವರು. ಎಲ್ಲರೂ ಸವಿನಿದ್ದೆಯನ್ನ ಮಾಡುವಂತಹ ಆ ಒಂದು ಆ ಮುಂಜಾನೆಯ ಸವಿ ಸಮಯದಲ್ಲಿ ಅವಳು ಕಲ್ಲ ಮುಂದೆ ಕುಳಿತು ತನ್ನ ಬದುಕಿನ ಹಾಡು ಅವಳ ಪಾಡುಗಳೆಲ್ಲವನ್ನ ಕೂಡ ಅದ್ರ ಮುಂದೆ ಹೇಳ್ತಾ ಅದಕ್ಕೆ ನಮಿಸುವಂತಹ ಒಂದು ಶ್ರೇಷ್ಠವಾದ ಧ್ಯಾನಸ್ಥವಾದ ಸ್ಥಿತಿಯಲ್ಲಿ ಈ ಹಾಡಿನ ಒಂದು ಭಾವನೆ ಇದೆ.
2: ಹಾಡಿದಂತಹ ಜಾನಪದ ಕಲಾವಿದರು ಮೂಲ ಗಾಯಕರಾಗಿ ಡಾಕ್ಟರ್ ಕೆಂಪಮ್ಮ, ಸಹ ಗಾಯಕರಾಗಿ ಮಾನಸ ಎಸಿ, ಡಾಕ್ಟರ್ ಛಾಯಾ ಆರ್ಪಿ, ಡಾಕ್ಟರ್ ಮಂಗಳ ಎಸಿ, ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ, ಡಾಕ್ಟರ್ ರಮ್ಯಾ, ಡಾಕ್ಟರ್ ತೇಜಸ್ವಿನಿ, ಡಾಕ್ಟರ್ ಅನಸೂಯ, ಡಾಕ್ಟರ್ ಸುಜಾತ ಅಕ್ಕಿ, ಪ್ರೊಫೆಸರ್ ಶ್ರೀಲತಾ ಎಂ, ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ.
3: ಇದುವರೆಗೂ ಜಾನಪದ ಜನ್ನೆಯರ ತಂಡದ ಸದಸ್ಯರಿಂದ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆ

0: ಗಳ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳೆ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ.

ಮೀಡಿಯಂ ವೇವ್ನ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು.

0: ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೇ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ ಗಮನಿಸಿ, ಇನ್ನು 12:35ಕ್ಕೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ, ಈ ಕುರಿತು ರೇಣುಕಾ ಮೇಟಿ ಅವರಿಂದ ಮಾಹಿತಿ. ಬಳಿಕ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಭೂಜಲ ಯೋಜನೆ ಕುರಿತು ಮಾಹಿತಿ, ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರವೀಂದ್ರ ಎಸ್ ಹಾಡಿರುವ ವಚನಗಳು, 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 2:40 ಗೋಪಾಲ್ ಶರ್ಮಾ ಮತ್ತು ಇತರರು ಹಾಡಿರುವ ಭಜನೆಗಳನ್ನು ಆಲಿಸಬಹುದು.

ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ, ಗುರುಗಳು ಡಾ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನ. 5:45ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೃಹೋದ್ಯಮ ಈ ಕುರಿತು ಸೀತಾ ರಘು ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ರಜನಿ ಭಟ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮೂಡಿಬರಲಿದೆ.

0: ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ವಯಸ್ಸಾದಂತೆ ದೇಹದಲ್ಲಿ ಕೆಲವು ಬದಲಾವಣೆಗಳು ಸಹಜ. ಅದು ಮಾನಸಿಕ ಬದಲಾವಣೆ ಆಗಿರಬಹುದು, ದೈಹಿಕ ಬದಲಾವಣೆ ಆಗಿರಬಹುದು. ಅದರಲ್ಲೂ ಈ ಬದಲಾವಣೆ ಅನ್ನುವುದು ಮಹಿಳೆಯರಲ್ಲಿ ಒಂದು ತೆರನಾಗಿದ್ದರೆ ಪುರುಷರಲ್ಲಿ ಬೇರೆ ತರದ್ದಾಗಿರುತ್ತದೆ. ಮಹಿಳೆಗೆ 40 ವಯಸ್ಸು ದಾಟಿತೆಂದರೆ ನಿಧಾನವಾಗಿ ಅವಳಲ್ಲಿ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳು ಶುರುವಾಗುತ್ತವೆ. ಅದು ಋತುಬಂಧದ ಪರಿಣಾಮ ಆಗಿರಬಹುದು, ಮನೆಯ ಜವಾಬ್ದಾರಿಗಳ ಒತ್ತಡದಿಂದ ಆಗಿರಬಹುದು, ಮಾನಸಿಕವಾಗಿ ಅವಳಲ್ಲಿ ಬದಲಾವಣೆ ಆಗುತ್ತದೆ. ಗರ್ಭಾವಸ್ಥೆಯಲ್ಲಿ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಒಂದು ತೆರನಾಗಿದ್ದರೆ ಪ್ರಸವದ ನಂತರ ಅವಳ ಆಹಾರ ಕ್ರಮ, ಮಾನಸಿಕ ಸ್ಥಿತಿಗತಿ ಬೇರೆಯದೇ ಆಗಿರುತ್ತದೆ. ಹೀಗೆ ಕಾಲಕಾಲಕ್ಕೆ ಅವಳ ಆಹಾರ ಕ್ರಮ ಬದಲಾದಂತೆ ದೈಹಿಕವಾಗಿ ಸಹ ಅವಳು ಅನೇಕ ಸವಾಲುಗಳನ್ನು ಎದುರಿಸುತ್ತಾಳೆ. ಮನೆ, ಮಕ್ಕಳ ಲಾಲನೆ ಪಾಲನೆ, ಹಿರಿಯರ ಆರೈಕೆ, ಹೀಗೆ ಎಲ್ಲದರ ನಡುವೆ ಅವಳು ತನ್ನ ಆಹಾರ ಸೇವನೆ ಬಗ್ಗೆ ಗಮನ ಹರಿಸುವುದೇ ಇಲ್ಲ. ಇದರಿಂದ ಅವಳಲ್ಲಿ ಪೋಷಕಾಂಶ, ವಿಟಮಿನ್ಗಳ ಕೊರತೆಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುತ್ತಾಳೆ. ಅಂತೆಯೇ ಪುರುಷರು ಸಹ ವಯಸ್ಸಾದಂತೆ ಅನೇಕ ತೊಂದರೆಗಳನ್ನು, ಮಾನಸಿಕ ಬದಲಾವಣೆಗಳನ್ನು ಎದುರಿಸುತ್ತಾರೆ. ಬನ್ನಿ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳುತ್ತೀರಿ. ನಂತರ 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಮೊದಲಿಗೆ ಕೇಳೋಣ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ. ಈ ಬಗ್ಗೆ ರೇಣುಕಾ ಮೇಟಿ ಅವರಿಂದ ಭಾಷಣ.
1: ಇಳಿ ವಯಸ್ಸು ಎಂದರೆ ಕಾಯಿಲೆ ಕಸಾಲೆ, ದುರ್ಬಲತೆ, ಪರಾವಲಂಬನೆ ಅಲ್ಲದೆ ದೈಹಿಕ ಕಾಯಿಲೆಗಳು ಮತ್ತು ಜೊತೆಗೆ ಮಾನಸಿಕ ಕಾಯಿಲೆಗಳು ಹೆಚ್ಚುತ್ತವೆ. 60 ವರ್ಷವಾದ ಮೇಲೆ ಮುಪ್ಪು ಬರುತ್ತದೆ. ಸಾಮಾನ್ಯವಾಗಿ ನಾವು ಯಾರಾದರನ್ನು ಭೇಟಿಯಾದಾಗ ಅವರ ಬಾಹ್ಯ ರೂಪದಿಂದ ಅವರು ಇಳಿ ವಯಸ್ಸಿನವರು ಎಂಬುದು ಹೊಳೆಯುತ್ತದೆ. ಇಳಿ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿದಾಗ ಪ್ರತಿಯೊಂದು ಅಂಗದಲ್ಲೂ ಬದಲಾವಣೆಗಳನ್ನು ನಾವು ಕಾಣಬಹುದು. ನಮ್ಮ ಪರಿಸರದೊಂದಿಗೆ ಸಂಪರ್ಕ ಪಡೆಯುವ ಅಂಗಾಂಗಗಳೆಂದರೆ ನಮ್ಮ ಪಂಚೇಂದ್ರಿಯಗಳು, ಅಂದರೆ ಕಣ್ಣು, ಕಿವಿ, ಚರ್ಮ, ಮೂಗು, ರುಚಿ ನೋಡುವ ನಾಲಿಗೆ. ಇವುಗಳಲ್ಲಿ ಆಗುವ ಬದಲಾವಣೆಗಳು ವ್ಯಕ್ತಿಯ ಗಮನಕ್ಕೆ ಮೊದಲು ಬರುತ್ತವೆ. ಕಣ್ಣಿನ ಮಸೂರವು ತನ್ನ ಹಿಂಪುಟಿತವನ್ನು ಕಳೆದುಕೊಂಡು ಪಾರದರ್ಶಕತೆಯು ಕಡಿಮೆಯಾಗುತ್ತದೆ. ಇದರಿಂದ ಕಣ್ಣು ಮಸಕಾಗುವುದು. ಶ್ರವಣ ಶಕ್ತಿ ಕುಂದುವಿಕೆಯಿಂದ ಬೇರೆಯವರು ಮಾತನಾಡಿದ್ದನ್ನು ಗ್ರಹಿಸಲಾರದು. ಶ್ರವಣಾಂಗ ಮತ್ತು ಕಣ್ಣುಗಳ ದುರ್ಬಲತೆಯಿಂದ ವಾಸನಾಂಗದ ದುರ್ಬಲತೆಯೂ ಒಂದು ಸಮಸ್ಯೆಯಾಗಬಹುದು. ಇಳಿ ವಯಸ್ಸಿನಲ್ಲಿ ನಮ್ಮ ಪಂಚೇಂದ್ರಿಯಗಳು ದುರ್ಬಲಗೊಂಡು ಹೇಗೆ ವ್ಯಕ್ತಿಯ ಕ್ರಿಯಾಶೀಲತೆಯನ್ನು ಕುಂದಿಸಬಹುದು, ಹಾಗೆಯೇ ಇಳಿ ವಯಸ್ಸಿನಲ್ಲಿ ಕಂಡುಬರುವ ಇನ್ನೊಂದು ಪ್ರಮುಖವಾದ ಬದಲಾವಣೆ ಎಂದರೆ ನಮ್ಮ ಶರೀರದ ಅಂತರಂಗದ ವಾತಾವರಣ. ಅಂತರಂಗದ ಸಮತೋಲನಕ್ಕೆ ಹೋಮಿಯೋಸ್ಟಾಸಿಸ್ ಎಂದು ಕರೆಯುತ್ತಾರೆ. ಶರೀರದ ಜೀವಕೋಶಗಳು ನಿಖರವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಲು ಆಂತರಿಕ ವಾತಾವರಣ ಬಹಳ ಮುಖ್ಯ. ಇಳಿ ವಯಸ್ಸಿನಲ್ಲಿ ಈ ಆಂತರಿಕ ವಾತಾವರಣ ಹೆಚ್ಚು ವ್ಯತ್ಯಯಕ್ಕೆ ಒಳಗಾಗದಿದ್ದರೂ ಆಂತರಿಕ ವಾತಾವರಣವನ್ನು ಸಮತೋಲನದಲ್ಲಿಡುವ ಕ್ರಿಯಾಕೋಶಗಳು ಕಾರ್ಯಪ್ರವೃತ್ತವಾಗಲು ತಡವಾಗಬಹುದು ಅಥವಾ ಅವುಗಳ ಕ್ರಿಯಾಶೀಲತೆ ಕುಗ್ಗಬಹುದು. ನಮ್ಮ ಶರೀರದಲ್ಲಿ ಎಲ್ಲ ಕ್ರಿಯೆಗಳು ನಿರಂತರವಾಗಿ ನಡೆಯಲು ಜೀವಸ್ತರಣವು ಅಂದರೆ ಮೆಟಬಾಲಿಸಂ ಬಹಳ ಅವಶ್ಯವಾದದ್ದು. ಇದು ಸರಿಯಾದ ರೀತಿಯಲ್ಲಿ ನಡೆಯಲು ಒಳಸುರಿತದ ಅಂದರೆ ಹಾರ್ಮೋನ್ಸ್ ಬಹಳ ಅವಶ್ಯ. ಈ ಒಳಸುರಿತದ ಅಂಗಾಂಗಗಳು ತಮ್ಮ ಕ್ರಿಯೆಯನ್ನು ನಿರಂತರವಾಗಿ ನಿರ್ವಹಿಸುತ್ತಿವೆಯಾದರೂ ಕೆಲವು ಕಾಯಿಲೆಗಳಿಂದ ಅವು ದುರ್ಬಲಗೊಳ್ಳಬಹುದು ಅಥವಾ ವಯಸ್ಸಾದಂತೆಲ್ಲ ಅವುಗಳ ಉತ್ಪತ್ತಿಯಲ್ಲಿ ವ್ಯತ್ಯಯಗೊಳ್ಳಬಹುದು. ಆದ್ದರಿಂದಲೇ ಇಳಿ ವಯಸ್ಸಿನಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುತ್ತದೆ, ಜೀರ್ಣಿಸುವ ಶಕ್ತಿಯೂ ಕಡಿಮೆಯಾಗುವುದು. ಮಹಿಳೆಯರಲ್ಲಿ ಋತುಚಕ್ರವು ನಿಂತಾಗ ಹಲವಾರು ರೀತಿಯ ಮಾನಸಿಕ ಭಾವನಾತ್ಮಕ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮೂಳೆಗಳ ಒಳಸವೆತ ಅಂದರೆ ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆ ಬರುತ್ತದೆ. ಕೀಲುಗಳ ಒಳಭಾಗದಲ್ಲಿ ನೀರು ತುಂಬಿಕೊಂಡು ಕೀಲುಗಳು ಊದಿಕೊಳ್ಳಬಹುದು. ಮೂಳೆಗಳ ಮೇಲ್ಮೈ ಸವೆದು ಒರಟಾಗಬಹುದು. ಸ್ನಾಯುಗಳು ಮೃದುವಾಗಿ ಹಿಂಪುಟಿತವು ಕಡಿಮೆಯಾಗಿ ಗಾತ್ರದಲ್ಲಿ ಕುಗ್ಗುವಿಕೆ ಕಂಡುಬರುವುದು. ಮೂಳೆಗಳ ಶಕ್ತಿ ಕಡಿಮೆಯಾದಂತೆ ಸ್ನಾಯುಗಳ ಶಕ್ತಿಯೂ ಕಡಿಮೆಯಾಗುತ್ತದೆ. ಹಾಗಾಗಿ ಇಳಿ ವಯಸ್ಸಿನಲ್ಲಿ ಚಲನವಲನೆಗಳು ನಿಧಾನವಾಗಬಹುದು. ಗಾಯಗಳಾದಲ್ಲಿ ಅವು ಬೇಗನೆ ಮಾಯದಿರಬಹುದು. ರಕ್ತ ಚಲನೆಯಲ್ಲಿ ವ್ಯತ್ಯಯವಾಗಬಹುದು. ಮೂತ್ರಕೋಶದ ಸ್ನಾಯುಗಳು ದುರ್ಬಲವಾಗಿ ಮೂತ್ರವನ್ನು ಶೇಖರಿಸುವ ಶಕ್ತಿ ಕಡಿಮೆಯಾಗುವುದು. ಇದರ ಪರಿಣಾಮವಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕೆನ್ನಿಸುವುದು, ಅಲ್ಲದೆ ಮೂತ್ರಪಿಂಡಗಳ ದೌರ್ಬಲ್ಯತೆಯಿಂದ ಮೂತ್ರದ ಉತ್ಪತ್ತಿಯಲ್ಲಿ ವ್ಯತ್ಯಯವಾಗುವುದು. ರಕ್ತದೊತ್ತಡ, ಹೃದಯ ಕಾಯಿಲೆಗಳು ಸಾಮಾನ್ಯವಾಗಿ ಕಂಡುಬರುವ ರೋಗಗಳು. ಇಳಿ ವಯಸ್ಸಿನಲ್ಲಿ ಹೃದಯದ ಸ್ನಾಯುಗಳು

ಸಶಕ್ತವಾಗಿ ಕಾರ್ಯನಿರ್ವಹಿಸುವುದರ ಬದಲಿಗೆ ಹೃದಯವು ತಾನೇ ಹಿಗ್ಗಿ ಕಾರ್ಯ ಮಾಡುವುದರಿಂದ ಹೃದಯದ ಹಿಗ್ಗುವಿಕೆ ಹೆಚ್ಚಾಗುತ್ತದೆ. ಇಳಿ ವಯಸ್ಸಿನಲ್ಲಿ ರಕ್ತನಾಳಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಂಬಲಿ ಪೆಡಸು ಅಥವಾ ಅಥೆರೋಸ್ಕ್ಲೆರೋಸಿಸ್ ಎಂಬ ತೊಂದರೆ ಮುಖ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಈ ಅಂಬಲಿ ಪೆಡಸು ಒಳಪದರದಲ್ಲಿ ಶೇಖರಣೆಗೊಂಡು ರಕ್ತಚಲನೆಗೆ ಅಡ್ಡಿಯುಂಟು ಮಾಡುತ್ತದೆ. ಅಂಬಲಿ ಪೆಡಸನೆಯು ಎಲ್ಲ ನಾಡಿಗಳಲ್ಲಿ ಕಂಡುಬಂದರೂ ಹೃದಯ ಮತ್ತು ಮೆದುಳಿನ ರಕ್ತನಾಳಗಳ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತವೆ. ರಕ್ತನಾಳಗಳಲ್ಲಿ ಶೇಖರಣೆಗೊಳ್ಳುವ ಅಂಬಲಿ ಪೆಡಸನೆಯಿಂದ ರಕ್ತದೊತ್ತಡದಲ್ಲಿ ಏರುಪೇರಾಗಬಹುದು. ಅದರ ಕಾರಣ ವೃದ್ಧಾಪ್ಯದಲ್ಲಿ ರಕ್ತದೊತ್ತಡ ಹೆಚ್ಚಾಗುವ ಸಂಭವ ಜಾಸ್ತಿ. ನಮ್ಮ ಶರೀರದ ಅಂಗಾಂಗಗಳು ವೃದ್ಧಾಪ್ಯದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದುರ್ಬಲಗೊಳ್ಳುತ್ತವೆ. ಆದರೆ ಇವುಗಳನ್ನು ತಡೆಗಟ್ಟುವಲ್ಲಿ ಕ್ರಮಬದ್ಧವಾದ ಆಹಾರ ಸೇವನೆ ಮತ್ತು ನಮ್ಮ ಜೀವನ ಶೈಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸಾಮಾನ್ಯವಾಗಿ ನೌಕರಿ ಮಾಡುವ ಸಮಯದಲ್ಲಿ ಊಟದ ಪದ್ಧತಿಯಿಂದ ಸ್ವಲ್ಪ ಬದಲಾವಣೆಯನ್ನು ತರಬೇಕು. ಯಾವಾಗಲೂ ದೇಹದ ತೂಕದ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಬೇಕು. ಇಳಿ ವಯಸ್ಸಿನಲ್ಲಿ ಅಜೀರ್ಣತೆಯಿಂದಲೋ ಅಥವಾ ಕಡಿಮೆ ಪ್ರಮಾಣದ ಊಟದಿಂದ ಅಥವಾ ಅರುಚಿಯಿಂದಲೋ ಸಸಾರಜನಕದ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ. ಇದನ್ನು ಹೋಗಲಾಡಿಸಲು ದಿನಕ್ಕೆ ಒಂದು ಗ್ಲಾಸ್ ಹಾಲು ಅಥವಾ ಹಾಲಿನ ಪದಾರ್ಥ ಸೇವನೆಯಿಂದ ಪ್ರೋಟೀನಿನ ಕೊರತೆಯನ್ನು ನೀಗಿಸಬಹುದು. ಹೆಚ್ಚಾಗಿ ಸುಣ್ಣದ ಮತ್ತು ಕಬ್ಬಿಣದ ಕೊರತೆ ಇಳಿ ವಯಸ್ಸಿನಲ್ಲಿ ಕಂಡುಬರುವುದರಿಂದ ಈ ಎರಡೂ ಲವಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ಆಹಾರ ಸೇವನೆ ಮಾಡಬೇಕು. ಅದರಿಂದ ಮೂಳೆ ಸವಳಿಕೆ ಕಡಿಮೆಯಾಗುವುದು ಮತ್ತು ರಕ್ತಚಲನೆ ಸುಲಭವಾಗುವುದು. ಕ್ಯಾಲ್ಸಿಯಂ ಗುಳಿಗೆಯನ್ನು ದಿನಾಲೂ ತೆಗೆದುಕೊಳ್ಳುವುದರಿಂದ ಮೂಳೆಗಳ ಸವೆತವನ್ನು ಆದಷ್ಟು ಕಡಿಮೆ ಮಾಡಬಹುದು. ಜೀವಸತ್ವಗಳ ಕೊರತೆ ಹೆಚ್ಚಾಗಿ ಕಂಡುಬರದಿದ್ದರೂ ಕಡಿಮೆ ಆಹಾರ ಸೇವನೆಯಿಂದ ಆಯಾಸವಾಗುವುದು ಸಹಜ. ಆದ ಕಾರಣ ಊಟ ಮಾಡಿದ ಮೇಲೆ ಒಂದು ಮಲ್ಟಿವಿಟಾಮಿನ್ ಗುಳಿಗೆ ತೆಗೆದುಕೊಳ್ಳುವುದರಿಂದ ಅವುಗಳ ಕೊರತೆ ನೀಗಿಸಬಹುದು. ದೇಹಕ್ಕೆ ಕನಿಷ್ಠ ಎಂದರೆ 2-2.5 ಲೀಟರ್ ನೀರು ಬೇಕೇ ಬೇಕು. ಇದರಿಂದ ಶರೀರದಲ್ಲಿರುವ ಕಲ್ಮಶ ವಸ್ತುಗಳ ಹೊರಹಾಕುವಿಕೆ ಸುಲಭವಾಗುತ್ತದೆ. ದಿನಪೂರ್ತಿ ನೀರು ಕುಡಿದು ಆದಷ್ಟು 9 ಗಂಟೆ ರಾತ್ರಿ ನೀರು ಕುಡಿಯುವುದನ್ನು ಕಡಿಮೆ ಮಾಡಬೇಕು. ವಯಸ್ಸಾದ ಮೇಲೆ ಕೆಲವರಿಗೆ ನೀರು ಕುಡಿಯುವ ಅಭ್ಯಾಸ ಕಡಿಮೆಯಾಗುವುದು. ಆಗ ಮಜ್ಜಿಗೆ, ತಿಳಿಸಾರು, ಗಂಜಿ, ಹಣ್ಣಿನ ರಸ, ಲಿಂಬು ಪಾಣಿ ಮುಂತಾಗಿ ಹೆಚ್ಚು ಸೇವಿಸುವುದರಿಂದ ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗುತ್ತದೆ. ಸಾಮಾನ್ಯವಾಗಿ ಇಳಿ ವಯಸ್ಸಿನವರಿಗೆ ಮಲಬದ್ಧತೆ ತೊಂದರೆ ಕೊಡಬಹುದು. ಇದಕ್ಕೆ ಕಾರಣವೇನೆಂದರೆ ಸ್ನಾಯುಗಳ ಕಂಪನ ಶಕ್ತಿ ಕಡಿಮೆಯಾಗಿ ಆಹಾರ ಜೀರ್ಣ ಹೊಂದುವಿಕೆ ಸರಿಯಾಗಿ ಆಗುವುದಿಲ್ಲ. ಇದರಿಂದ ಮಲಬದ್ಧತೆ ಹೆಚ್ಚಾಗಿ ಕಂಡುಬರುತ್ತದೆ. ಪ್ರತಿದಿನ 30 ಗ್ರಾಂ ನಾರು ತಿನ್ನುವುದರಿಂದ ಮಲಬದ್ಧತೆ ನಿವಾರಣೆಯಾಗಬಹುದಲ್ಲದೆ ಶರೀರದಲ್ಲಿ ಹೆಚ್ಚಾಗಿರುವ ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬಹುದು. ಹಲ್ಲುಗಳು ಬಿದ್ದು ಹೋಗಿರುವುದರಿಂದ ಅಥವಾ ವಸಡಿಗಳ ದುರ್ಬಲದಿಂದ ಅಥವಾ ಹಲ್ಲುಗಳು ಸೆಟ್ ಹಾಕಿಸಿಕೊಂಡಿರುವುದರಿಂದ ಆಹಾರದಲ್ಲಿ ಮಾರ್ಪಾಡು ಅಗತ್ಯ ಇದೆ. ತಿನ್ನುವ ಆಹಾರ ಅತ್ಯಂತ ಮೃದುವಾಗಿಯೂ ಮತ್ತು ಸುಲಭವಾಗಿ ನುಂಗಲು ಬರುವಂತಹ ದ್ರವಾಹಾರ ಅತಿ ಉತ್ತಮ. ಇಳಿ ವಯಸ್ಸಿನಲ್ಲಿ ಜೀರ್ಣರಸಗಳ ಉತ್ಪತ್ತಿ ಕಡಿಮೆಯಾಗಿರುವುದರಿಂದ ಸುಲಭವಾಗಿ ಜೀರ್ಣಿಸಲ್ಪಡುವ ಆಹಾರದ ಆಯ್ಕೆ ಒಳ್ಳೆಯದು. ಮೊಳಕೆ ಒಡೆಸಿ, ಒಣಗಿಸಿ, ಹುರಿದ ಪುಡಿ ಮಾಡಿಟ್ಟ ಮಾಲ್ಟ್ಗಳು ಉತ್ತಮ ಮತ್ತು ಧಾನ್ಯ ಮತ್ತು ಬೇಳೆಕಾಳುಗಳ ಮಿಶ್ರಣದಿಂದ ಹುದುಗುವಿಸಿಕೆ ಅಂದರೆ ಫರ್ಮೆಂಟೇಷನ್, ಈ ತರದ ಆಹಾರಗಳು ದೇಹಕ್ಕೆ ಸುಲಭವಾಗಿ ಜೀರ್ಣವಾಗುತ್ತವೆ. ಪಪ್ಪಾಯಿ ಹಣ್ಣು ಮತ್ತು ಖರ್ಜೂರ ಹಣ್ಣುಗಳ ಸೇವನೆಯಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಸಬಹುದು. ಆಹಾರದಲ್ಲಿ ಆದಷ್ಟು ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಬೇಕು. ಚಹಾ, ಕಾಫಿಯನ್ನು ರಾತ್ರಿ 8 ಗಂಟೆಯ ಸಮಯದ ನಂತರ ಕುಡಿಯುವುದನ್ನು ನಿಲ್ಲಿಸಬೇಕು. ಇದರಿಂದ ರಾತ್ರಿ ನಿದ್ರೆ ಚೆನ್ನಾಗಿ ಬರುವುದು. ಸಕ್ಕರೆ ಕಾಯಿಲೆ ಇರುವವರು 9 ಗಂಟೆಯ ನಂತರ ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯಬಾರದು. ಹಾಗೆ ಕುಡಿಯುವುದರಿಂದ ಪದೇ ಪದೇ ಮೂತ್ರ ವಿಸರ್ಜನೆಗೆ ಏಳಬೇಕಾಗುತ್ತದೆ. ದೇಹದಲ್ಲಿನ ಎಲುಬಿನ ತೂಕ ಕಡಿಮೆಯಾಗದ ಹಾಗೆ ಕಾಯ್ದುಕೊಳ್ಳುವುದಕ್ಕೆ ಪ್ರತಿದಿನ 1 ಗ್ಲಾಸ್ ಹಾಲು ಕುಡಿಯುವುದು ಉತ್ತಮ ಅಭ್ಯಾಸ. ಅಥವಾ ಹಾಲನ್ನು ಇನ್ನು ಬೇರೆ ರೂಪದಲ್ಲಾದರೂ ಉಪಯೋಗ ಮಾಡಬಹುದು. ಅಂದರೆ ಮೊಸರು, ಮಜ್ಜಿಗೆ, ಊಟದಲ್ಲಿ, ಗಂಜಿಯಲ್ಲಿ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಎಂಬ ಸಕ್ಕರೆ ಮತ್ತು ಲೈಸಿನ್ ಎಂಬ ಅಮೈನೋ ಆಮ್ಲ ಇವೆರಡೂ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವಲ್ಲಿ ಸಹಾಯ ಮಾಡುತ್ತವೆ. ಇದಲ್ಲದೆ ಎಲ್ಲ ಹಸಿರು ತಪ್ಪಲು ಪಲ್ಯಗಳಲ್ಲಿ ಸುಣ್ಣದ ಅಂಶ ಅಧಿಕವಾಗಿರುವುದರಿಂದ ದಿನನಿತ್ಯ ಒಂದಾದರೂ ಸೊಪ್ಪನ್ನು ಉಪಯೋಗಿಸಬಹುದು. ಬೋರ್ ನೀರು ಕುಡಿಯುವ ಅಭ್ಯಾಸವಿದ್ದರೆ ವಾರಕ್ಕೆ 2-3 ಬಾರಿ ಕುಡಿಯಬಹುದು. ಈ ನೀರು ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನು ಒದಗಿಸುತ್ತದೆ. ಊಟ ಮಾಡಿದ ಮೇಲೆ ಎಲೆ, ಅಡಿಕೆ, ಸುಣ್ಣ, ಬಡೆಸೋಪ್ ಎಲ್ಲವನ್ನು ಕುಟ್ಟಿ ಹದ ಮಾಡಿ ತಿನ್ನಬೇಕು. ಈ ಅಭ್ಯಾಸವಿದ್ದರೆ ಅದನ್ನು ಖಂಡಿತ ಮುಂದುವರಿಸಬೇಕು. ಈ ಸುಣ್ಣ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಲ್ಪಡುತ್ತದೆ.
ನಿಯಮಿತವಾಗಿ ಅಂದರೆ ತಿಂಗಳಿಗೆ ಒಂದು ಬಾರಿಯಂತೆ ಕೊಬ್ಬರಿ ಎಣ್ಣೆಯಿಂದ ದೇಹಕ್ಕೆ ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ 9 ಬಿಸಿಲಿಗೆ ಮೈವೊಡ್ಡಿ ನಿಂತರೆ ಇದರಿಂದ ಎಲುಬುಗಳ ಸವಕಳಿಕೆ ನಿಧಾನವಾಗುವುದು. ಕಾಯಿಪಲ್ಲೆಗಳ ತಿಳಿಯಾದ ನೀರನ್ನು ಅಂದರೆ ಸೂಪ್ಸ್ಗಳನ್ನು ಊಟದ ಮುಂಚೆ ಕುಡಿಯುವುದರಿಂದ ಜೀರ್ಣಕ್ರಿಯೆಯನ್ನು ವೃದ್ಧಿಗೊಳಿಸುತ್ತವೆ. ಇಳಿ ವಯಸ್ಸಿನಲ್ಲಿ ಕಿಣ್ವಗಳ ಉತ್ಪತ್ತಿ ಕಡಿಮೆಯಿದ್ದು ಪಚನಕ್ರಿಯೆಯು ಅಷ್ಟು ಶಕ್ತವಾಗಿರುವುದಿಲ್ಲ. ಆದ್ದರಿಂದ ಮೃದು ಆಹಾರದ

0: ಉಪಯೋಗ ಅತಿ ಅವಶ್ಯ. ಅಲ್ಲದೆ ಅತ್ಯಂತ ಖಾರ, ಹುಳಿ, ಮಸಾಲೆಯುಕ್ತ ಆಹಾರ ಪದಾರ್ಥಗಳು ಜಠರದಲ್ಲಿ ಜೀರ್ಣವಾಗದೆ ಗ್ಯಾಸ್ ಉತ್ಪತ್ತಿಯಾಗಬಹುದು. ಇದರಿಂದ ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡು ಉಬ್ಬಿದಂತಾಗಿ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ಮಲಬದ್ಧತೆಯನ್ನು ಹೋಗಲಾಡಿಸಲು ಹಸಿರು ತಪ್ಪಲು ಪಲ್ಯ ಮತ್ತು ತರಕಾರಿಗಳನ್ನು ಊಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಮೆಂತ್ಯ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮರುದಿನ ಚಟ್ನಿ ಮಾಡಿ ತಿನ್ನುವುದರಿಂದ ಶರೀರಕ್ಕೆ ಉತ್ತಮವಾದ ನಾರಿನಂಶವನ್ನು ಒದಗಿಸುತ್ತದೆ. ಅಲ್ಲದೆ ಆಯಾ ಋತುಮಾನಕ್ಕೆ ದೊರೆಯುವಂತಹ ಎಲ್ಲ ಹಣ್ಣುಗಳನ್ನು ಕನಿಷ್ಠ 7-8 ಬಾರಿ ತಿನ್ನಬೇಕು. ಇದರಿಂದ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜ ಲವಣಗಳು ದೊರೆಯುವವು. ಮಲಗುವ ಮುನ್ನ ಒಂದು ಬಾಳೆಹಣ್ಣಿನ ಸೇವನೆ ಅಥವಾ ಬಿಸಿನೀರು ಮಲಬದ್ಧತೆಯನ್ನು ಆದಷ್ಟು ಮಟ್ಟಿಗೆ ಹೋಗಲಾಡಿಸಬಹುದು. ಕರಿದ ಪದಾರ್ಥ ಅಥವಾ ಭಾರಿ ಸಿಹಿ ತಿಂಡಿಗಳನ್ನು ಅಥವಾ ಊಟವನ್ನು ಮತ್ತು ಬೇಕರಿ ತಿನಿಸುಗಳನ್ನು ರಾತ್ರಿ ಹೊತ್ತು ತಿನ್ನುವುದನ್ನು ಕಡಿಮೆ ಮಾಡಬೇಕು. ಪ್ರತಿ ಊಟವು ಅಥವಾ ಉಪಹಾರವು ಚಿಕ್ಕದಾಗಿರಲಿ, ಇನ್ನೂ ತಿನ್ನಬೇಕು ಅಂತ ಅನ್ನಿಸುವ ಮೊದಲೇ ಊಟವನ್ನು ಮುಗಿಸಬೇಕು. ಹೀಗೆ ಮಾಡುವುದರಿಂದ ಹೊಟ್ಟೆಯ ಶ್ರಮ ಕಡಿಮೆಯಾಗಿ ಆಹಾರ ಜೀರ್ಣಶಕ್ತಿ ಸುಲಭವಾಗುತ್ತದೆ. ಮತ್ತೆ ಹಸಿವಾದಾಗ ಸ್ವಲ್ಪ ಸ್ವಲ್ಪವೇ ತಿನ್ನಬೇಕು. ಕೆಲವು ಆಹಾರ ಪದಾರ್ಥಗಳಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಎನ್ನುವ ವಸ್ತು ಹೊಂದಿರುತ್ತದೆ. ಈ ವಸ್ತುಗಳು ನಮ್ಮ ದೇಹದಲ್ಲಿರುವ ಜೀವಕೋಶಗಳ ಶಿಥಿಲತೆಯನ್ನು ತಡೆಯುತ್ತವೆ. ನಾವು ಸೇವಿಸುವ ತರಕಾರಿ, ಸೊಪ್ಪು ಮತ್ತು ಹಣ್ಣುಗಳಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಅಧಿಕ ಪ್ರಮಾಣದಲ್ಲಿ ಇವೆ. ಹಾಗಾಗಿ ಇವುಗಳ ಸೇವನೆ ಅತಿ ಅವಶ್ಯ. ಒಟ್ಟಿನಲ್ಲಿ ತಿಳಿಸುವುದಾದರೆ, ತರಕಾರಿ, ಸೊಪ್ಪು, ಹಣ್ಣು ಹಂಪಲುಗಳಿಂದ ಕೂಡಿದ ಸಮತೋಲನ ಆಹಾರದ ಆಯ್ಕೆ ಮತ್ತು ಸ್ವಲ್ಪ ಬೇಯಿಸಿದ ಮೃದು ಆಹಾರದ ಸೇವನೆ ಮತ್ತು ನಿಯಮಿತವಾಗಿ ಸೇವನೆಯು ಕೂಡ ಅತಿ ಮುಖ್ಯವಾದುದು. ಸರಿಯಾದ ಆಹಾರ ಸೇವನೆಯಿಂದ ವೃದ್ಧಾಪ್ಯವನ್ನು ಎದುರಿಸುವುದು ಹಾಗೂ ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು ಒಂದು ಕಲೆ ಎಂದರೆ ತಪ್ಪಾಗಲಾರದು. ಯಾರು ತಮ್ಮ ಆಯಸ್ಸಿಗೆ ಜೀವ ತುಂಬುತ್ತಾರೋ ಅಂಥವರು ಇಳಿ ವಯಸ್ಸನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ.
1: ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ ಈ ಕುರಿತು ಇದುವರೆಗೂ ರೇಣುಕಾ ಮೇಟಿ ಅವರಿಂದ ಭಾಷಣ ಕೇಳಿದಿರಿ. ಈಗ 40ರ ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಮನೆಯಲ್ಲಿರುವಂತಹ ಮಹಿಳೆ ತನ್ನ ಗಂಡನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳ, ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾಳ, ಮತ್ತು ಮನೆಯಲ್ಲಿ ಇರುವಂತಹ ಹಿರಿಯ ಸದಸ್ಯರ ಬಗ್ಗೆ ಸಾಕಷ್ಟು ಮುತುವರ್ಜಿ ಕಾಳಜಿಯನ್ನ ವಹಿಸ್ತಿರ್ತಾಳ. ಆದ್ರ ದುರದೃಷ್ಟವಶಾತ್ ಆಕಿಗೆ ತನ್ನ ಆರೋಗ್ಯದ ಕಾಳಜಿನ ಬಹಳ ನಿಷ್ಕಾಳಜಿ ಮಾಡ್ಕೊಂಡ್ಬಿಟ್ಟಿರ್ತಾಳ. ಎಷ್ಟೋ ಸಂದರ್ಭದೊಳಗೆ ನಾವು ನೋಡ್ತೀವಿ, ಉಳಿದವರಿಗೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಅನ್ನು ಕೊಟ್ಟು ತಾನು ಉಳಿದದ್ದು ಬಳದದ್ದು ತಿಂದು ಮಲ್ಕೊಳ್ಳುವಂತಹ ಹೆಣ್ಮಕ್ಳು ಜಾಸ್ತಿ ಜನ ಇದ್ದಾರೆ. ನಮ್ಮ ದೇಹ 40ನೇ ವರ್ಷದ ತನಕ ಏನ್ ಮಾಡಿದ್ರು ತಡೀತದ. ಆದ್ರೆ 40ರ ನಂತರ ಒಬ್ಬ ಮಹಿಳೆ ತನ್ನ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾದದ್ದು ಇವತ್ತಿನ ದಿನದೊಳಗ ಬಹಳ ಮಹತ್ವದ. 40ರ ನಂತರ ನಮ್ಮ ಆರೋಗ್ಯ ಹೆಂಗ್ ಇರಬೇಕು, ನಾವೇನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರು ಹೇಳ್ತಾರೆ. ನಮಸ್ಕಾರ ಡಾಕ್ಟರ್ ಸಂಧ್ಯಾ ಕುಲಕರ್ಣಿ. ಈಗ ಡಾಕ್ಟರ್ ಸಂಧ್ಯಾ ಅವರ, ಸಾಮಾನ್ಯವಾಗಿ 40ರ ವರ್ಷ ಅಂದ ತಕ್ಷಣ ಒಬ್ಬ ಮಹಿಳೆಯ ಜೀವನದಲ್ಲಿ ಬದಲಾವಣೆಯ ಘಟ್ಟ ಅಂತಾನೆ ಹೇಳಬಹುದು. ಇವಳಲ್ಲಿ ದೈಹಿಕ ಮಾನಸಿಕ ಬದಲಾವಣೆಗಳು ಆಗುವಂತಹ ಕಾಲ. 40ರ ನಂತರದಲ್ಲಿ ಮಹಿಳೆ ಹೆಂಗ ತನ್ನ ಆರೋಗ್ಯವನ್ನ ಸುಸ್ಥಿತಿಯೊಳಗೆ ಇಟ್ಕೋಬಹುದು ಅಂತೀರಿ?
3: 40 ಆದ್ಮೇಲೆ ದೇಹದೊಳಗ ನೈಸರ್ಗಿಕವಾಗಿ ಕೆಲವೊಂದು ಬದಲಾವಣೆ ಆಗ್ತಾವ. ಅದರಿಂದ ಮಾನಸಿಕ ಒತ್ತಡ ಬರಬಹುದು ಅಥವಾ ದೈಹಿಕ ಒತ್ತಡನೇ ಬರಬಹುದು. ಮಾನಸಿಕ ಒತ್ತಡದೊಳಗ ಡಿಪ್ರೆಷನ್, ಫೀಲಿಂಗ್ ಆಫ್ ಲೋನ್ಲಿನೆಸ್, ಯಾಕಂದ್ರ ಮಕ್ಳೀಗ ದೊಡ್ಡು ಆಗಿರ್ತಾವ, ಮಕ್ಳು ಕಾಲೇಜು ಅಥವಾ ಹೊರಗ್ ಹೋಗಿರ್ತಾವ, ಮಹಿಳೆ ಒಬ್ಬಳೆ ಇರ್ತಾಳ ಮನೆಗೆ. ಸೊ ಮನೆಯೊಳಗ ಒಬ್ಬಳೆ ಇರೋದ್ರಿಂದ ಎಂಪ್ಟಿನೆಸ್ಟ್ ಸಿಂಡ್ರೋಮ್ ಅಂತ ಅಂತೀವಿ ನಾವು. ಹಾರ್ಮೋನಲ್ ಚೇಂಜಸ್ನೂ ಆಗ್ತಿರ್ತಾವ, ಪ್ಲಸ್ ಮನೆಯೊಳಗ ಯಾರು ಇರಂಗಿಲ್ಲ, ಸೊ ತುಂಬಾ ಡಿಪ್ರೆಷನ್ ಬರುದು ಸಾಧ್ಯತೆ ಇರ್ತದೆ. ಇದು ಒಂದು ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್ ಇರ್ತದೆ. ತುಂಬಾ ಡಿಪ್ರೆಷನ್ ಬಂತು ಅಂದ್ರ ಆರೋಗ್ಯದ ಕಡೆ ಆಟೋಮೆಟಿಕ್ಲಿ ಲಕ್ಷ್ಯ ಕಡಿಮೆ ಆಗ್ತದೆ. ಹಾಗೂ ನೈಸರ್ಗಿಕವಾಗಿ ಆಗುವ ಬದಲಾವಣೆಯಿಂದ ಬ್ಲಡ್ ಪ್ರೆಷರ್, ಶುಗರ್ ಇವು ಎಲ್ಲ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತವೆ. ಸೊ 40 ಆದಾಗ ಮಹಿಳೆಯವರು ಫಸ್ಟ್ ತಮ್ದು ಒಂದು ರುಟೀನ್ ಚೆಕಪ್, ಅವ್ರಿಗೇನು ತೊಂದರೆ ಇರ್ಲಿ ಬಿಡ್ಲಿ, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್, ಕಣ್ಣಿನ ತಪಾಸಣೆ ಹಾಗೂ ಒಂದು ಗೈನಕಾಲಜಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೇದು.
2: ಈಗ ನಿಯಮಿತ ತಪಾಸಣೆ ಅತ್ಯಗತ್ಯ ಅಂತ ಹೇಳಿದ್ರಿ ನೀವು. ಈಗ 40ರ ನಂತರ ನಮ್ಮ ದೇಹ ಬೇಕೋ ಬ್ಯಾಡನೋ ಹಲವಾರು ರೀತಿಯ ತೊಂದರೆಗಳಿಗೆ ಒಳಗಾಗ್ತಿರ್ತದ. ಎಷ್ಟೋ ಮಂದಿಗೆ ಈ ಜಾಯಿಂಟ್ಸ್ ಪೇನ್ ಶುರು ಆಗ್ತದ, ಆಮೇಲೆ ಇದ್ದಕ್ಕಿದ್ದಂಗ ಮೆನೋಪಾಸ್ ಅಂದ್ರ ಋತು ಬಂಧದ ಟೈಮಿಗೆ ದೇಹದ ತೂಕ ಏರ್ತದ, ಇಂಥವನ್ನೆಲ್ಲ ಬರದಂಗ ತಡಿಬೇಕು ಅಂದಾಗ ತಪಾಸಣೆಯ ಜೊತೆಗೆ ಮತ್ತೆ ಏನ್ ಮಾಡಬಹುದು?
3: ತಪಾಸಣೆಯ ಜೊತೆ

0: ಆಹಾರ ಸರಿ ಇರಬೇಕು, ಆಮೇಲೆ ವ್ಯಾಯಾಮ ಇರಬೇಕು. ಋತು ಬಂಧ ಬರುವಾಗ ನೈಸರ್ಗಿಕವಾಗಿನೇ ತೂಕ ಜಾಸ್ತಿ ಆಗ್ತದೆ, ಅದು ಜಾಸ್ತಿ ಆಗಬಾರದು ಅಂತಂದ್ರ ಮೊದ್ಲಿಂದೇ ವ್ಯಾಯಾಮ ಶುರು ಮಾಡಿದ್ರೆ ತುಂಬಾ ಒಳ್ಳೇದು, ಮತ್ತು ಆ ಪೀರಿಯಡ್ ನ್ಯಾಗು ವ್ಯಾಯಾಮ ಮಾಡ್ಕೋತ ಇದ್ರೆ ಬಹಳ ಒಳ್ಳೇದು. ಹಾಗೂ ಡಿಪ್ರೆಷನ್ ಬರಬಾರದು ಅಂತ ಹೇಳಿ ಬೇರೆ ಬೇರೆ ಹಾಬೀಸ್ ಇಂಥವೆಲ್ಲ ಕಲ್ಟಿವೇಟ್ ಮಾಡಿಕೊಂಡು ಮನಸ್ಸಿಗೆ ಸಮಾಧಾನವಾಗಿ ಇಟ್ಟುಕೊಂಡ್ರೆ ತುಂಬಾ ಒಳ್ಳೇದು.
1: ಈಗ ಡಾಕ್ಟರ್ ಸಂಧ್ಯಾ ಅವರ, ಈಗ ದೈಹಿಕ ಚಟುವಟಿಕೆಗಳು ಕೂಡ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ದೈಹಿಕ ಚಟುವಟಿಕೆಗಳನ್ನ ಏನೇನ್ ಮಾಡಬಹುದು ಮಹಿಳೆ?
0: ಮಧುಮೇಹ ಅಥವಾ ಡಯಾಬಿಟಿಸ್ ಟ್ರೀಟ್ಮೆಂಟ್ಗೆ ಮೊದಲೇದು ಟ್ರೀಟ್ಮೆಂಟ್ ಔಷಧ ಇನ್ಸುಲಿನ್ ಇದಕ್ಕಿಂತ ಮೊದಲ ದೈಹಿಕ ಚಟುವಟಿಕೆನೇ ಬರ್ತದ. ಇದಕ್ಕೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ. ಇದ್ರೊಳಗ ವ್ಯಾಯಾಮ, ಆಹಾರ, ವಿಚಾರ, ವಿಹಾರ ಇವೆಲ್ಲ ಬರ್ತಾವ. ಸೊ ಈಗ ನಾವು ಆಹಾರದ ಬಗ್ಗೆ ಅಂತೂ ಮಾತಾಡಿವಿ. ವ್ಯಾಯಾಮದ ಬಗ್ಗೆ ಹೇಳಬೇಕು ಅಂತಂದ್ರ ಮಿನಿಮಮ್ ದಿನನಿತ್ಯ ಸಾಧ್ಯ ಆದವರು 30-45 ನಿಮಿಷ ವಾಕಿಂಗ್ ಮಾಡಬೇಕು. ವಾಕಿಂಗ್ ಅಂತಂದ್ರ ಅವ್ರಿಗೆ ಯಾವ ಸ್ಪೀಡ್ ಸಾಧ್ಯದ ಅಷ್ಟು ಮಾಡಬೇಕು. ವಾಕಿಂಗ್ ಕಿಂತ ಮೊದಲು ಒಂದು 5-10 ಮಿನಿಟ್ ಬಾಡಿ ವಾರ್ಮ್ ಅಪ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ವ್ಯಾಯಾಮ ಆದ ನಂತರ ಕೂಲ್ ಡೌನ್ ಎಕ್ಸಸೈಸ್ ಕೂಡ ಬಹಳ ಇಂಪಾರ್ಟೆಂಟ್ ಅವ. ವ್ಯಾಯಾಮ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಡಾಕ್ಟರ್ ಪರ್ಮಿಷನ್ ತಗೋಬೇಕು. ನಿಮ್ ಬಿಪಿ ಮತ್ತು ಹಾರ್ಟ್ ಕರೆಕ್ಟ್ ಇದ್ದಾಗ ಅಷ್ಟೇ ನೀವು ಈ ತರದ್ದು ವ್ಯಾಯಾಮ ಮಾಡುವುದು ಸಾಧ್ಯ ಅದ. ಯಾರಿಗೆ ವ್ಯಾಯಾಮ ಮಾಡುವುದು ನಡೆಯುವುದು ಸಾಧ್ಯ ಇರಂಗಿಲ್ಲ, ಕೆಲವೊಮ್ಮೆ ಆಸ್ಟಿಯೋ ಆರ್ಥರೈಟಿಸ್ ಹಿಂಗೆಲ್ಲ ಪ್ರಾಬ್ಲಮ್ಸ್ ಆಗಿ ನಡೆಯುವುದು ಸಾಧ್ಯ ಇರಂಗಿಲ್ಲ, ಅವ್ರಿಗೆ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಥವಾ ಎಲ್ಲಿ ಸಾಧ್ಯದ ಅಲ್ಲಿ ಸ್ವಿಮ್ಮಿಂಗ್ ಈ ತರದ ಬೇರೆ ಬೇರೆ ತರದ ಎಕ್ಸಸೈಸ್ ಮಾಡ್ಲಿಕ್ಕೆ ಹೇಳ್ತೀವಿ. ಆಮೇಲೆ ಯಾರಿಗೆ ಆಟದೊಳಗೆ ಇಂಟ್ರೆಸ್ಟ್ ಅದ ಅವರು ಕನಿಷ್ಠ 1/2 ತಾಸು ಅಥವಾ 45 ನಿಮಿಷ ಅಥವಾ ಸಾಧ್ಯ ಆದ್ರೆ ಜಾಸ್ತಿ ಆಟ ಆಡ್ಬೇಕು. ಒಟ್ಟಾಗಿ ವಾರಕ್ಕೆ 150 ನಿಮಿಷ ವ್ಯಾಯಾಮರೇ ಆಗ್ಲೇಬೇಕು. ಇದು ನೀವು ಮನೆ ಕೆಲಸ, ಆಫೀಸ್ ಕೆಲಸ ಅಥವಾ ಬೇರೆ ಯಾವುದೇ ಕೆಲಸ ಮಾಡುತ್ತಿದ್ರು ಆ ಕೆಲಸ ಬಿಟ್ಟು 150 ಮಿನಿಟ್ಸ್ ಇದು ಎಕ್ಸ್ಟ್ರಾ ಆಗ್ಬೇಕು.
1: ಯಾಕಂದ್ರೆ ಸಾಮಾನ್ಯವಾಗಿ ನಾವು ಮಹಿಳೆಯರು ಮಾತಾಡ್ತಿರ್ತೀವಿ, ಅಯ್ಯೋ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸ ಮಾಡೇ ಮಾಡ್ತೀನಿ, ಇನ್ಯಾಕ್ ನನಗೆ ಎಕ್ಸರ್ಸೈಸ್ ಅನ್ನೋ ಒಂದು ಧೋರಣೆ ಮಹಿಳೆಯರೊಳಗೆ ಇರ್ತದ. ಇದು ತಪ್ಪು,
0: ಇದು ತಪ್ಪು. ಮಹಿಳೆಯರು ಮೊದಲಿಂದನೆ ಕೆಲಸ ಮಾಡ್ತಿರ್ತಾರ ಮನ್ಯಾಗ, ಅದಕ್ಕೆ ಅಕಸ್ಟಮ್ಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಅಂತೀವಿ. ಅದು ಮಾಡುತ್ತಿದ್ದಾಗೆ ಅವ್ರಿಗೆ ಶುಗರ್ ಬಂದ್ರೆ ಅದಕ್ಕಿಂತ ಹೆಚ್ಚಿನ ವ್ಯಾಯಾಮ ಅವ್ರಿಗೆ ಬೇಕೇ ಬೇಕು.
1: ಇದು ಅಲ್ಲದೇನೆ 40ರ ನಂತರ ಮಹಿಳೆಯನ್ನ ಹಲವಾರು ರೀತಿಯ ಕಾಯಿಲೆಗಳು ಕಾಡ್ಲಿಕ್ಕೆ ಶುರು ಆಗ್ತಾವ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತೃತ ಪರಿಚಯ ಮಾಡಿಕೊಡ್ತೀರಿ?
0: ಕಾಯಿಲೆಗಳು ಅಂತಂದ್ರೆ ಶುಗರ್ ಬರಬಹುದು, ಬ್ಲಡ್ ಪ್ರೆಷರ್ ಬರಬಹುದು, ಹಾಗೂ ತೂಕ ಜಾಸ್ತಿ ಆಗಬಹುದು. ಮತ್ತೊಂದು ಅಂತಂದ್ರೆ ಇವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಬರುವ ಸಂಭಾವನೆ ತುಂಬಾ ಜಾಸ್ತಿ ಇರ್ತದೆ. ಆಸ್ಟಿಯೋ ಆರ್ಥರೈಟಿಸ್ ಸಿವಿಯರ್ ಆಗಿ 40 ವರ್ಷಕ್ಕೆ ಯೂಶುವಲಿ ಬರುವುದಿಲ್ಲ, ಬಟ್ ಶುರು ಆಗಿರ್ತದೆ, ಅದು ಮಹಿಳೆಯರಿಗೆ ಗೊತ್ತಾಗುದಿಲ್ಲ. ಅದಲ್ಲದೆ ಮೆನೋಪಾಸ್ ಒಳಗೆ ತುಂಬಾನೇ ಪ್ರಾಬ್ಲಮ್ಸ್ ಇರ್ತಾವ, ಅಂದ್ರೆ ಮೆನೋಪಾಸ್ ಇಂದ ಯು ಬಿಪಿ, ಶುಗರ್, ಡಿಪ್ರೆಷನ್ ಇವಂತರೂ ಇದ್ದೇ ಇರ್ತಾವ. ಆದ್ರೆ ಮೂತ್ರಕೋಶದ್ದು ಸುಮಾರವಾಗಿ ತೊಂದರೆ ಹೆಣ್ಮಕ್ಳಿಗೆ ಆಗಬಹುದು. ಹಾಗೂ ಸ್ವೆಟ್ಸ್ ಅಂತೀವಿ, ನೈಟ್ ಸ್ವೆಟ್ಸ್, ತುಂಬಾ ಬೆವರು ಬರುವುದು, ಇದ್ದಕ್ಕಿದ್ದಂಗೆ ಬೆವರು ಬಂದು ಸುಸ್ತಾಗುದು, ಮೈ ತುರ್ಕಿ ಆಗುದು, ಇವು ಎಲ್ಲಾನು ಆಗಬಹುದು. ಹಾಗೂ ಕ್ಯಾಲ್ಸಿಯಂ ಲೆವೆಲ್ಸ್ ಲೋ ಆಗಿರೋದ್ರಿಂದ ಮಹಿಳೆಯರಿಗೆ ಬೋನ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಕಂಡು ಬರಬಹುದು. ಹಾಗೂ ಋತು ಬಂದ ಆದ್ಮೇಲೆ ಅಥವಾ ಮೆನೋಪಾಸ್ ಆದ್ಮೇಲೆ ಹಾರ್ಮೋನಲ್ ಚೇಂಜಸ್ ಅಥವಾ ಹಾರ್ಮೋನಲ್ ಪ್ರೊಟೆಕ್ಷನ್ ಮಹಿಳೆಯದ್ದು ಹೋಗ್ತದ, ಅದಕ್ಕೆ ಆಕೆಗೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅವ್ರ ಪ್ರಾಬ್ಲಮ್ಸ್ ಆಗುವ ಸಂಭಾವನೆ 10 ಪಟ್ಟು ಜಾಸ್ತಿ ಆಗ್ತದೆ.
1: ಅಂದ್ರೆ ಇವೆಲ್ಲ ಗೊತ್ತಾಗದ ರೀತಿಯೊಳಗ ನಮ್ಮ ದೇಹವನ್ನ ಪ್ರವೇಶಿಸಿ ಬಿಟ್ಟಿರ್ತಾವ ಅಂತ ಹೇಳ್ತೀರಿ. ಈಗ ಡಾಕ್ಟರ್, ಜೀವನ ಶೈಲಿಯನ್ನ ಅವಳು ಹೆಂಗ್ ಮಾಡ್ಕೋಬಹುದು ಅಂತೀರಿ?
0: ಜೀವನ ಶೈಲಿ ಅಂದ್ರೆ ಮೊದ್ಲ ಆಹಾರ ಅಂತೂ ಸರಿ ಇರಬೇಕು. ಸಾಮಾನ್ಯವಾಗಿ ಆಹಾರ ಬ್ಯಾಲೆನ್ಸ್ಡ್ ಇರಬೇಕು. ಮುಟ್ಟ ಹೋದ ನಂತರ ಹೆಂಗಸರು ತಮ್ಮ ಕಡೆ ಲಕ್ಷ ಜಾಸ್ತಿ ಕೊಡುದನೇ ಇಲ್ಲ. ಸೊ ತಮ್ಮ ಆಹಾರ ಪೌಷ್ಟಿಕ ಇರಬೇಕು, ಇದ್ರೊಳಗ ಕ್ಯಾಲ್ಸಿಯಂದ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರಬೇಕು, ಹಾಗೂ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತು ಫೈಬರ್ ಇವೆಲ್ಲ ಬ್ಯಾಲೆನ್ಸ್ಡ್ ಇರಬೇಕು. ಇದ್ರ ಜೊತೆಗೆ ವ್ಯಾಯಾಮ ಅಂತೂ ಇರಲೇಬೇಕು. ಬ್ಲಡ್ ಪ್ರೆಷರ್ ಅಥವಾ ಬ್ಲಡ್ ಶುಗರ್ ಇದ್ರೆ ಅದರದ ಯೋಗ್ಯ ರೀತಿ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಲೆವೆಲ್ ನ್ಯಾಗ ಮೇಂಟೈನ್ ಮಾಡ್ಕೋಬೇಕು. ಹಾಗೂ ರಕ್ತದೊಳಗಿನ ಕೊಬ್ಬಿನಾಂಶ ಸಹ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು. ಜಂಕ್ ಫುಡ್ ಅಥವಾ ನಾವು ಹೋಟೆಲ್ ನ್ಯಾಗ ತಿನ್ನುವ ಆಹಾರ, ಕರೆದದ್ದು ತುಪ್ಪ, ಎಣ್ಣಿ, ಬೆಣ್ಣಿ ಹಾಗೂ ಬೇಕರಿ ಪ್ರಾಡಕ್ಟ್ಸ್ ಇವ್ ನಾವು ಬಹಳ ಕಡಿಮೆ ಪ್ರಮಾಣನ್ಯಾಗ ತಿನ್ಬೇಕು. ಮತ್ತು ನಮ್ಮ ಸಾಮಾನ್ಯವಾಗಿ ಟ್ರೆಡಿಷನಲ್ ಫುಡ್ಸ್ ಉಪಯೋಗ ಜಾಸ್ತಿ ಮಾಡಬೇಕು. ಆದಷ್ಟು ಮನಸ್ಸು ಶಾಂತಿ ಇರಬೇಕು. ಆಮೇಲೆ ಡಿಪ್ರೆಷನ್ ಅಥವಾ ಒತ್ತಡ, ಯಾವುದೇ ತರದ್ದು ಒತ್ತಡ ಜಾಸ್ತಿ ತಗೋಬಾರದು. ಮತ್ತು ವ್ಯಾಯಾಮ, ಊಟ ಇವು ಎಲ್ಲ ಸರಿ ಇದ್ರೆ ನಿದ್ದೆ ಕೂಡ ಸರಿ ಬರ್ತದೆ. ಕಣ್ತುಂಬ ನಿದ್ದೆ ಅಂತಂದ್ರೆ ಕನಿಷ್ಠ 6 ತಾಸು ನಿದ್ದೆ ಮಾಡಿದ್ರು ಒಳ್ಳೇದು.

0: ಈಗ ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರಿ ಮೆನೋಪಾಸ್ ಬರೋ ಟೈಮ್ ಅಲ್ಲಿ ಅವಳ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗಿರ್ತದ, ಅದಕ್ಕಾಗಿ ಅವಳು ಕಬ್ಬಿಣಾಂಶ ಇರುವಂತಹ ಆಹಾರ ಪದಾರ್ಥವನ್ನ ಹೆಚ್ಚು ತಗೋಬೇಕು ಅಂತ. ಈಗ ಎಷ್ಟೋ ಸಂದರ್ಭದಲ್ಲಿ ನಾವು ಕೇಳ್ತೀವಿ 40 ನಂತರ ಒಂದ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ ಬಿಡ್ರಿ ಅಂತ ಹೇಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಿರ್ತಾರೆ. ಅದು ಅವಶ್ಯ ಅಂತಿರೋ ಅಥವಾ ನೈಸರ್ಗಿಕವಾಗಿನೇ ನಾವು ಕ್ಯಾಲ್ಸಿಯಂ ಪ್ರಮಾಣವನ್ನ ಹೆಚ್ಚು ಮಾಡ್ಕೋಬೇಕಂತ?
1: ನೈಸರ್ಗಿಕ ರೀತಿಯನ್ನು ನೀವು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಗೆ ಮಾಡಬಹುದು. ನಮ್ಮ ಆಹಾರದ ಒಳಗೆ ಕ್ಯಾಲ್ಸಿಯಂ ರಗಡಿರ್ತದ. ರಾಗಿ ಆಗ್ಲಿ, ಹಸಿ ತರಕಾರಿ ಆಗ್ಲಿ, ಸೊಪ್ಪಿನ ಪಲ್ಯ ಆಗ್ಲಿ, ಹಣ್ಣಾಗ್ಲಿ, ಇದ್ರೊಳಗೆ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿನೇ ಇರ್ತದ. ಸೊ ಇಂಥವ್ ಕಾಳಿನ ಒಳಗೂ ಕ್ಯಾಲ್ಸಿಯಂ ಇರ್ತದ. ಸೊ ಇಂಥವೆಲ್ಲ ನಾವು ಸೇವನೆ ಮಾಡಿದ್ರೆ ನಮ್ಗೆ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಸಿಗಬಹುದು. ಬರೀ ಕ್ಯಾಲ್ಸಿಯಂ ಸಾಕಾಗಂಗಿಲ್ಲ, ನಮ್ಗೆ ಕ್ಯಾಲ್ಸಿಯಂ ಜೊತೆ ವಿಟಮಿನ್ ಡಿನೂ ಬೇಕಾಗ್ತಿರ್ತದ. ವಿಟಮಿನ್ ಡಿ ಕೆಲವೊಮ್ಮೆ ಕ್ಯಾಪ್ಸೂಲ್ಸ್ ನಾಗ ನಾವು ಕೊಟ್ಟಿರ್ತೀವಿ. ಸಾಕಷ್ಟು ಇಂಡಿಯನ್ ಪಾಪ್ಯುಲೇಷನ್ ಅಥವಾ ನಮ್ ಜನರೊಳಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಕಂಡು ಬರ್ತದೆ. ವಿಟಮಿನ್ ಡಿ ನಮ್ಗೆ ಸೂರ್ಯಕಿರಣದಿಂದ ಬರ್ತದ. ಸೊ ಸ್ವಲ್ಪ ಬೆಳಗಿನ ಬಿಸಿಲದೊಳಗ ಒಂದ್ ತಾಸು ಅಥವಾ ಅರ್ಧ ತಾಸು ಇದ್ರೆ ನಮ್ಗೆ ವಿಟಮಿನ್ ಡಿ ಆಟೋಮೆಟಿಕ್ಲಿ ಸಿಗ್ತದೆ. ಬಟ್ ಈಗಿನ ಕಾಲನಾಗ ಎಲ್ಲಾರು ಬಹಳ ಬಿಸಿ ಇರೋದ್ರಿಂದ ಬಿಸಿಲಿಗೆ ಯಾರು ಹೋಗಂಗಿಲ್ಲ. ನಾವು ಹೋದ್ರು ನಾವು ಛತ್ರಿ ತಗೊಂಡ್ ಹೋಗ್ತಿವಿ ಅಥವಾ ಸನ್ಸ್ಕ್ರೀನ್ ಹಚ್ಕೋತೀವಿ. ಸೊ ನಮ್ಗ ವಿಟಮಿನ್ ಡಿ ಗುಳಿಗೆ ಅಥವಾ ಕ್ಯಾಪ್ಸೂಲ್ ಮೂಲಕ ತಗೊಳ್ಳೋ ಪ್ರಸಂಗ ಬಂದ್ಬಿಡ್ತದೆ.
0: ಅಂದ್ರೆ ಕ್ಯಾಲ್ಸಿಯಂ ಗುಳಿಗೆ ತಗೊಳ್ಳೇಬೇಕು ಅಂತೇನು ಕಡ್ಡಾಯ ಇಲ್ಲ?
1: ಇಲ್ಲ.
0: ದೈಹಿಕ ತಪಾಸಣೆ ಬಗ್ಗೆ ಹೇಳಿದ್ರಿ, ಅಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಹೆಂಗ ಅಂತೇಳಿ. ಈ ಯಾವುದು ಸಮಸ್ಯೆ ಬರಬಾರದು ಅಂತ ಅನ್ನುವಂತಹ ಮಹಿಳೆ 40 ಒಳಗಿನವಳು, ಅಂದ್ರೆ ಮುಂಚೆನೆ ತನ್ನ ಜೀವನ ಶೈಲಿಯನ್ನ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಅವಳು ಇದನ್ನ ಅವಾಯ್ಡ್ ಮಾಡಬಹುದು ಅಂತ?
1: ಖಂಡಿತ.
0: ಈಗ ಡಾಕ್ಟರ್, ಈ ಋತು ಬಂದಂತ ವೇಳೆಯಲ್ಲಿ ಈಗ ದೈಹಿಕ ಮಾನಸಿಕ ತೊಂದರೆಗಳ ಜೊತೆಗೆ ಮಹಿಳೆ ಒಂದ್ ತರ ಸಿಡಿಮಿಡಿ ಮಾಡೋದು, ಕಿರಿಕಿರಿ ಮಾಡೋದು, ಇದು ಕೂಡ ಕಂಡು ಬರ್ತದಲ್ಲ, ಇದನ್ನ ಹೆಂಗ್ ತಡಿಬಹುದು ಅಂತೀರಿ? ತನ್ನ ಏಕಾಗ್ರತೆಯನ್ನ ಹೆಂಗ್ ಹೆಚ್ಚಿಸಿಕೊಳ್ಳಬಹುದು?
1: ಇದು ಸಾಮಾನ್ಯವಾಗಿ ಹಾರ್ಮೋನಲ್ ಚೇಂಜಸ್ ಇಂದ ಆಗಿರುದು. ಅದು ಬಹಳಷ್ಟು ಸರಿ ಟೆಂಪ್ರರಿ ಇರ್ತದ. ಕೆಲವೊಂದ್ ದಿವಸ ಹಂಗಾಗಿ ಮೂಡ್ ಸ್ವಿಂಗ್ಸ್ ಅಂತೀವಿ ನಾವು, ಅದು ಒಮ್ಮೆ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಹೇಗೆ ಋತು ಬಂದ ಕಂಪ್ಲೀಟ್ಲಿ ಹೋಗ್ತದ, ಅಂದ್ರೆ ಮೆನ್ಸ್ಟ್ರುವಲ್ ಸೈಕಲ್ ಕಂಪ್ಲೀಟ್ಲಿ ಬಂದ್ ಆದಾಗ, ಹಾರ್ಮೋನ್ಸ್ ಕಂಪ್ಲೀಟ್ಲಿ ನಿಂತು ಹೋದ್ಮೇಲೆ ಇದು ತನ್ನಷ್ಟೇ ನಾರ್ಮಲ್ ಆಗಬಹುದು. ಬಹಳಷ್ಟು ಮಹಿಳೆಯರಿಗೆ ಇದರಿಂದ ಟ್ರೀಟ್ಮೆಂಟ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅವರು ತಮ್ಮಷ್ಟವೇ ತಮ್ಮ ಮನಸ್ಸು ಎದರೊಳಗರೆ ಬಿಸಿ ಇಟ್ಟುಕೊಂಡ್ರ ಅಥವಾ ಹಾಬಿ ಕ್ಲಾಸಸ್ ಹಿಂಗೇನಾರೆ ಹಾಬೀಸ್ ಮಾಡಿದ್ರ ಅದು ಅಲ್ಲಿ ಲಕ್ಷ್ಯ ಹೋಗುದಿಲ್ಲ, ಹಾಗೂ ಅವರು ಏಕಾಗ್ರತೆಯನ್ನು ಕಾಪಾಡ್ಕೋಬಹುದು.
0: ಆಯ್ತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರ, 40 ನಂತರ ಆರೋಗ್ಯವನ್ನ ಸುಸ್ಥಿತಿ ಒಳಗೆ ಇಟ್ಕೋಬೇಕಾದಾಗ ಮಹಿಳೆ ಏನೆಲ್ಲಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಸಂದರ್ಶನದೊಳಗೆ ತಿಳಿಸಿಕೊಟ್ರಿ. ಧನ್ಯವಾದಗಳು.
2: 40 ನಂತರ ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಈ ಕುರಿತು ಡಾಕ್ಟರ್ ಸಂಧ್ಯಾ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಕೇಳುಗರೆ, ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ.

0: ಅಣ್ಣ.
1: ನಮಸ್ಕಾರ ಅಣ್ಣ. ಜಗಣ್ಣ ಹೇಗಿದ್ದೀಯಾ?
0: ಚೆನ್ನಾಗಿದ್ದೀನಪ್ಪ. ಮನೆಯಲ್ಲಿ ಆರಾಮಾಗಿ ಕುಂತ್ಬಿಟ್ಟಿದ್ಯಾ?
2: ಹೌದು.
0: ಈಗ ಒಬ್ಬ ಮನುಷ್ಯ ಅಂದರೆ ಮೂಲಭೂತ ಅವಶ್ಯಕತೆಗಳಲ್ಲಿ ಇವು ಬಹಳ ಮೂಲಭೂತ. ಯಾವುದು? ಗಾಳಿ. ಗಾಳಿ ಇಲ್ದಲೇ ನಾವು ಉಸಿರಾಡೋಕ್ಕಾಗತ್ತಾ?
2: ಇಲ್ಲಪ್ಪ.
0: ಎರಡನೇದು ನೀರು.
2: ನೀರು, ಹೌದೌದು.
0: ಕುಡಿಯೋದಕ್ಕೆ ನೀರು ಬೇಕು. ನಮ್ಮ ಮನೆ ಕೆಲಸಗಳಿಗೆ ನೀರು ಬೇಕು. ಮತ್ತೆ ನಾವು ಬೆಳೆ ಬೆಳೆಯೋದಕ್ಕೆ ನೀರು ಬೇಕು.
2: ಹೌದು.
0: ಇದೇನು ಕೈಗಾರಿಕೆಗಳಿದ್ದಾವಲ್ಲ, ಅವುಗಳಿಗೂ ನೀರು ಬೇಕು.
2: ನೀರು ಬೇಕು
0: ಅಲ್ವಾ? ಮೂರನೇದು ಆಹಾರ. ನೀರಿದ್ರೇ ಆಹಾರ ಬೆಳೆಯೋಕ್ಕಾಗಲ್ಲ.
2: ಹೌದು, ನಿಜ
0: ಅಲ್ವಾ? ಹಿಂಗಿರುವಾಗ ಏನಾಗಿದೆ, ನಮ್ಮ ಮನುಷ್ಯರು ವಿವೇಚನೆಯಿಂದ ವರ್ತನೆ ಮಾಡ್ತಾ ಇಲ್ಲ. ಏನು ಅಂತ ಅಂದ್ರೆ,
2: ಏನಾಗ್ಬಿಟ್ಟಿದೆ,
0: ಅವನ್ ನೋಡಪ್ಪ ಒಳ್ಳೆ ದುಡ್ಡನ್ನ ನೀರ್ ಖರ್ಚು ಮಾಡ್ದಂಗೆ ಮಾಡ್ತಾನೆ ಅಂತ ಹೇಳ್ತಾರೆ.
2: ನಿಜ ನಿಜ,
0: ದೊಡ್ಡ ತಪ್ಪು. ನೀರಿಗೆ ದುಡ್ಡಿಗಿನ ಜಾಸ್ತಿ ಮೌಲ್ಯ ಇದೆ.
2: ಹೌದಂತೀಯ?
0: ನಮ್ಗೆ ಕೊಡಗಿನಲ್ಲಿ ಹೆಚ್ಚು ಮಳೆ ಬರುತ್ತೆ, ಪರವಾಗಿಲ್ಲ. ಆದ್ರೆ ಬೇಸ್ಗೆನಲ್ಲಿ ಕೊಡಗಿನಲ್ಲೂ ನೀರಿನ ಕೊರತೆ ಉಂಟಾಗುತ್ತೆ, ಗೊತ್ತಾ? ಆಹಾರದ ಬಗ್ಗೆ
2: ಕೇಳಿ.
0: ಹಾಗಾಗಿ ನೀರಿನ ಬಗ್ಗೆ ನಾವು ಬಹಳ ಎಚ್ಚರಿಕೆ ವಹಿಸ್ಬೇಕು. ನೀರಿನಲ್ಲಿ ಇನ್ನೊಂದು ವಿಚಾರ ಇದೆ ಪಂಕಜಣ್ಣ, ಅಂತರ್ಜಲ ಅಂತ ಬರುತ್ತೆ.
2: ಅಂತರ್ಜಲ, ಅಂತರ್ಜಲ ಅಂದ್ರೆ ಏನಣ್ಣ?
0: ಅಂತರ್ಜಲ ಅಂದ್ರೆ ಈಗ ಮಳೆ ಬರುತ್ತೆ, ಮಳೆ ಬಂದಾಗ ಸಣ್ಣ ಸಣ್ಣ ಗುಂಡಿಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ದೊಡ್ಡ ದೊಡ್ಡ ನೋಡಿಗಳಲ್ಲೂ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಮಣ್ಣಿರುವಂತ ಕಡೆ ಗದ್ದೆಗಳಲ್ಲಿ ನೀರು ನಿಲ್ಲುತ್ತೆ. ಅದೆಲ್ಲ ಕೆಳಗಡೆ ಇಳಿಯುತ್ತೆ ಭೂಮಿನಲ್ಲಿ. ಭೂಮಿನಲ್ಲಿ ಇಳಿದು ಭೂಮಿನಲ್ಲಿ ಒಂದು ಬಂಡೆ ಇರುತ್ತಲ್ಲ, ಆ ಬಂಡೆ ಹತ್ರ ನಿಂತು ಬಿಡುತ್ತಲ್ಲ ನೀರು ಕೆಳಗಡೆ.
2: ಓಹೋ,
0: ಅದೇ ಅಂತರ್ಜಲ.
2: ಅಂತರ್ಜಲ.
0: ಆಮೇಲೆ ನಾವೇನ್ ಮಾಡ್ತೀವಿ ಅದಕ್ಕೆ, ಮೊದಲೆಲ್ಲ ತೆರೆದ ಬಾವಿ ತೆಗಿತಾ ಇದ್ವಿ, ತೆರೆದ ಬಾವಿ ತೆಗೆದು ಅದನ್ನ ಬಳಸ್ಕೊಳ್ತಾ ಇದ್ವಿ. ಆಮೇಲೆ ತೆರೆದ ಬಾವಿ ತೆಗೆದ್ರೆ ನೀರು ಸಿಗ್ತಾ ಇರಲಿಲ್ಲ, ಕೊಳವೆ ಬಾವಿ ತೆಗ್ಸಿವಿ. ಕೊಳವೆ ಬಾವಿಯಿಂದ ನೀರು ಬಳಸಕ್ ಶುರು ಆದ್ಮೇಲೆ ಈಗ ನಾವು ಎಷ್ಟು ಕೊರೆದ್ರು ನೀರೇ ಸಿಗ್ತಾ ಇಲ್ಲ.
2: ಬತ್ತಾ ಇಲ್ಲ.
0: 1000 ಅಡಿ, 1500 ಅಡಿ, 2000 ಅಡಿ, ಕೋಲಾರ ಕಡೆ 2000 ಅಡಿ ಬರಿಬೇಕು ನೀರು ಒಂದು ಕೃಷಿಗೆ. ಹಂಗಾಗಿ ಏನಾಗಿದೆ ಅಂತಂದ್ರೆ, ಅಂತರ್ಜಲದ ಕೊರತೆ ವಿಪರೀತ ಆಗಿದೆ. ಈ ಅಂತರ್ಜಲದ ಮರುಪೂರಣ ಮತ್ತೆ ಅಂತರ್ಜಲದ ನಿರ್ವಹಣೆಗೋಸ್ಕರನೇ ನಮ್ಮ ಭಾರತ ಸರ್ಕಾರ ಅಟಲ್ ಭೂಜಲ್ ಯೋಜನೆ ಅಂತ ಒಂದು ಪ್ರಾರಂಭ ಮಾಡಿದೆ.
2: ದೊಡ್ಡ ಯೋಜನೆ,
0: ಬಹಳ ದೊಡ್ಡ ಯೋಜನೆ. ಅದಕ್ಕಿಂತ ಮುಖ್ಯವಾದ ಯೋಜನೆ, ಬಹಳ ಪ್ರಮುಖವಾದ ಯೋಜನೆ. ಅದಕ್ಕೆ ಮಹತ್ವ ಕೊಡಬೇಕು. ನಾನು ಹೇಳಿದ್ನಲ್ಲ ಅಂತರ್ಜಲ ಎಷ್ಟು ಮುಖ್ಯ ಅಂತ. ನೋಡಿ, ನಮ್ಮಲ್ಲಿ ಆಹಾರ ಉತ್ಪಾದನೆಗೆ ಅಂತರ್ಜಲ ಬೇಕು, ಕುಡಿಯೋ ನೀರಿಗೆ ಬೇಕು, ಮತ್ತೆ ಕೈಗಾರಿಕೆಗೆ ಬೇಕು.
2: ಹೌದು.
0: ಒಂದು ಅಂದಾಜಿನ ಪ್ರಕಾರ ನಮ್ಮ 65% ನೀರು ನಾವೇನ್ ಕೃಷಿ ಬಳಸ್ತೀವಲ್ಲ, ಅದು ಅಂತರ್ಜಲದಿಂದ ಬರುತ್ತಂತೆ. ಈಗ ದೊಡ್ಡ ಮಲೆನಾಡು ಅಲ್ಲೆಲ್ಲ ಮಳೆಯಿಂದಲೇ ನೀರು ಬರುತ್ತೆ, ಕೆರೆ ತೋಡುಗಳು ಇವೆಲ್ಲ ತುಂಬಿರ್ತವೆ, ಬಳಸ್ಕೊಳ್ತವೆ. ಆದರೆ ಬಯಲುಸೀಮೆನಲ್ಲಿ ಒಣ ಪ್ರದೇಶಗಳು, ಅವರೆಲ್ಲ ಅಂತರ್ಜಲಕ್ಕೆ ಕೈ ಹಾಕ್ತಾರೆ. ಪಂಪ್ ಸೆಟ್, ಕೊಳವೆ ಬಾವಿ ಬಳಸಿ ಅಂದರೆ 65% ನೀರು ಅಂತರ್ಜಲದಿಂದ ಬರುತ್ತೆ. ಮತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ 85% ಕುಡಿಯೋ ನೀರು ಕೂಡ ಅಲ್ಲಿಂದಲೇ ಬರುತ್ತೆ. ಅಲ್ಲಿ ಮಳೆ ಕಡಿಮೆ ಬರುತ್ತೆ, ಮತ್ತೆ ನೀರು ಅವರಿಗೆ ಲಭ್ಯತೆ ಕಡಿಮೆ. ಹಾಗಾಗಿ ಮತ್ತೆ ಅವರು ಕೊಳವೆ ಬಾವಿ ತೋಡನೆ ಅಂತರ್ಜಲ ಎತ್ತಬೇಕು. 85% ಅವಶ್ಯಕತೆ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯೋ ನೀರಿಂದು ಅಂತರ್ಜಲದಿಂದ ಪೂರೈಕೆ ಆಗುತ್ತೆ. ಮತ್ತೆ 50% ಕುಡಿಯೋ ನೀರು ಪಟ್ಟಣ ಪ್ರದೇಶದಲ್ಲೂ ಕೂಡ ಅಂತರ್ಜಲದಿಂದ ಬರುತ್ತೆ. ಹೀಗಾಗಿ ಏನಾಗಿದೆ ಅಂತ ಅಂದ್ರೆ, ಕಳೆದ ಒಂದು 3-4 ದಶಕದಲ್ಲಿ ಅಂತರ್ಜಲ ಅತಿಯಾಗಿ ಬಳಕೆಯಾಗ್ಬಿಟ್ಟು ವಿಶೇಷವಾಗಿ ಕೃಷಿಗೆ, ಕುಡಿಯೋ ನೀರಿಗೆ, ಮತ್ತೆ ಕೈಗಾರಿಕೆಗೆ ಆ ಒಂದು ಅಂತರ್ಜಲದ ಮಟ್ಟ ಸಾಕಷ್ಟು ಕುಸಿದ್ಬಿಟ್ಟಿದೆ, ತಳಕ್ ಹೋಗ್ತಾ ಇದೆ ಅಂತ ಹೇಳ್ಬೋದು, ಪಾತಾಳ ಮುಡ್ತಾ ಇದೆ ಅಂತ.
2: ಪಾತಾಳ, ಹೌದು.
0: ಈಗ 2017ರಲ್ಲಿ ಈ ಕೇಂದ್ರ ಅಂತರ್ಜಲ ಮಂಡಳಿ ಅಂತ ಇದೆ, ಅವರು ಒಂದು ಸಮೀಕ್ಷೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿರುವ 6881 ತಾಲೂಕಿನಲ್ಲಿ 1186 ತಾಲೂಕಿನಲ್ಲಿ ಅಂತರ್ಜಲ ಅತಿಯಾದ ಬಳಕೆಯಾಗಿದೆ ಅಂತ ಅಂದು. ನೋಡಿ, ಈ ಒಂದು ವಿಚಾರ ನಮಗೆ ಚಿಂತೆ ಉಂಟು ಮಾಡುವಂಥ ವಿಷಯ. ಯಾಕಂದರೆ ಅತಿಯಾದ ಶೋಷಣೆ ಆಗಿದೆ ಅಂತರ್ಜಲದ್ದು. ಆ ಒಂದು ಅಂತರ್ಜಲದ ಅತಿಯಾದ ಶೋಷಣೆಯನ್ನು ಜನರ ಒಂದು ಗಮನಕ್ಕೆ ತಂದು ಅಂತರ್ಜಲದ ನಿರ್ವಹಣೆಗೋಸ್ಕರ ಒಂದು ಯೋಜನೆಯನ್ನು ಸರ್ಕಾರ ಪ್ರಾರಂಭ ಮಾಡಿದೆ. ಇದನ್ನು ಅಟಲ್ ಭೂಜಲ್ ಯೋಜನೆ ಅಂತ ಕರೀತಾರೆ.
2: ಏನೇನು ಹೇಳಿದ್ಯಾ?
0: ಅಟಲ್ ಭೂಜಲ್ ಯೋಜನೆ. ಭೂಜಲ ಅಂದ್ರೆ ಅಂತರ್ಜಲ.
2: ಹೌದು
0: ಅಲ್ವಾ? ಹಾಗಾಗಿ ಈ ಅಂತರ್ಜಲ ನಿರ್ವಹಣೆಗೆ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಅಂತರ್ಜಲದ ಬಗ್ಗೆ. ಅಂತರ್ಜಲ ಅಂತ ಅಂದ್ರೆ ನಮ್ಮ ಜನರಿಗೆ ಒಂದು ತಪ್ಪು ಕಲ್ಪನೆ ಏನು ಅಂದ್ರೆ, ಮಳೆ ನೀರೇನೆ ಹಿಂಗಿ ಅಂತರ್ಜಲಕ್ಕೆ ಹೋಗಿರುತ್ತೆ, ಮೊದಲೇ ಭೂಮಿನಲ್ಲಿ ನೀರಿರುತ್ತೆ ಅಂತ ಕೆಲವರು ತಲೆಯಲ್ಲಿ ಕುಂತ್ಬಿಟ್ಟಿದೆ.
2: ಹೌದು.
0: ನೀರಿಲ್ಲ ಅಂದ್ರೆ ಬೋರ್ವೆಲ್ ಹಾಕು ಅನ್ನೋದು. ಕೊಳವೆ ಬಾವಿ ತೋಡಿಸಿದ್ರೆ ನೀರೆಲ್ಲಿಂದ ಬರಬೇಕು? ಮಳೆ ನೀರು ಹಿಂಗಿದ್ರೆ ಕಣಪ್ಪ ಅದು ಇಳಿದು ಅಂತರ್ಜಲ ಆಗೋದು.
2: ಹೌದಲ್ಲ,
0: ಅಂತರ್ಜಲದಿಂದ ನೀರು ಮೇಲಕ್ಕೆ ಬರಲ್ಲ, ಅದು ಮೇಲ್ಗಡೆಯಿಂದ ಒಳಗ್ ಕೆಳಗಡೆ ಇಳಿದು ಮತ್ತೆ ಅಲ್ಲಿಂದ ನಾವ್ ಎತ್ತೀವಿ. ಹಾಗಾಗಿ ಅಂತರ್ಜಲಕ್ಕೆ ನಾವು ನೀರಿನ ನಿರ್ವಹಣೆ ಮಾಡಬೇಕು, ನೀರನ್ನ ಹಿಂಗಿಸ್ಬೇಕು.

0: ಮುಖ್ಯವಾಗಿ ಸುಸ್ಥಿರವಾದಂಥ ಭೂಜಲದ ನಿರ್ವಹಣೆ, ಈಗ ಏನೇನು ಇದಕ್ಕೆ ಸಂಬಂಧಪಟ್ಟ ಯೋಜನೆಗಳಿದಾವಲ್ಲ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಂತರ್ಜಲದ ನಿರ್ವಹಣೆಗೆ ಒಂದು ಯೋಜನೆಯನ್ನು ರೂಪಿಸುವಂಥದ್ದು ಸ್ಥಳೀಯ ಮಟ್ಟದಲ್ಲಿ, ಅದು ಬಹಳ ಮುಖ್ಯವಾದ್ದು. ಇದರಲ್ಲಿ ಇನ್ನೊಂದೇನೆಂದರೆ ಸಮುದಾಯ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಜನಗಳು ಪಾಲ್ಗೊಳ್ಬೇಕು.
1: ಸಮುದಾಯ ಅಂದರೆ ಜನರು,
0: ಜನರು ನಾವೇನೆ, ನಾವೇ ಜನರೇ ಪಾಲ್ಗೊಳ್ಬೇಕು. ಅಂದರೆ ಮಳೆ ನೀರನ್ನು ಹಿಡ್ಕೊಳ್ಳೋದು, ಅದನ್ನು ಇಂಗ್ಸೋದು, ಸಂಗ್ರಹಣೆ ಮಾಡಿ ಬಳಸೋದು, ಮಳೆ ನೀರನ್ನು ಕೊಯ್ಲು ಅಂತಾರೆ, ಅದು ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಈಗ ನಮ್ಮ ಮೇಲ್ಛಾವಣಿ ಮೇಲೆ ಬಿದ್ದ ನೀರು ನಾವದನ್ನ ಶುಚಿಯಾಗಿ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ನಮಗೆ ಸಂಪಿಗೆ ಬಿಟ್ಕೊಂಡು ಬಳಸ್ಬೋದು. ಇನ್ನೂ ಹೆಚ್ಚಾದ ನೀರನ್ನ ನಾವು ಭೂಮಿಗೆ ಇಂಗಿಸ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ನಾವು ಇಂಗು ಗುಂಡಿ ಅಂತಾರೆ,
1: ಇಂಗು ಗುಂಡಿ,
0: ಒಂದು 10 ಅಡಿ ಆಳಕ್ಕೆ ಗುಂಡಿ ತೆಗೆದ್ಬಿಡೋದು ಮನೆ ಹತ್ರ. ಅದಕ್ಕೆ ಈ ಸಿಮೆಂಟ್ ಬಳೆಗಳು ಬರ್ತಾವ, ರಿಂಗುಗಳು, ಅಂಥವನ್ನ ಹಾಕ್ಬಿಟ್ಟು ಆ ಕೆಳಗಡೆ ಒಂದು 2 ರಿಂಗ್ ಬಿಟ್ಟು ಉಳಿದವಕ್ಕೆಲ್ಲೂ ಸಣ್ಣ ಸಣ್ಣ ತೂತುಗಳು ಇರ್ತವೆ, ಆ ತೂತುಗಳ ಮೂಲಕ ನೀರು ಹೊರಗಡೆ ಹೋಗುತ್ತೆ. ಅದಕ್ಕೆ ಕೆಲವರು ಜಲ್ಲಿನೂ ತುಂಬುತ್ತಾರೆ,
1: ಜಲ್ಲಿ ತುಂಬುತ್ತಾರೆ,
0: ದೊಡ್ಡ ದೊಡ್ಡ ಕಲ್ಲುಗಳನ್ನ ತಳಕ ಹಾಕ್ತಾರೆ, ಅದ್ರ ಮೇಲೆ ದಪ್ಪ ಜಲ್ಲಿ, ಅದ್ರ ಮೇಲೆ ಸ್ವಲ್ಪ ಸಣ್ಣ ಜಲ್ಲಿ, ಇನ್ನು ಅದ್ರ ಮೇಲೆ ಸ್ವಲ್ಪ ಮರಳು, ಇಂಥದ್ದು ಹಾಕೊಂಡು ಆ ನೀರು ಇಂಗುತ್ತೆ. ಇಂಗದಾಗ ಏನಾಗುತ್ತೆ, ಅಂತರ್ಜಲದ ಮಟ್ಟ ವೃದ್ಧಿ ಆಗುತ್ತೆ. ಇನ್ನು ಕೆಲವರು ಈ ಕೊಳವೆ ಬಾವಿ ಸಮೀಪದಲ್ಲೂ ಮಾಡ್ತಾರೆ, ಅದನ್ನ ಮಾಡೋದ್ರಿಂದ ಕೊಳವೆ ಬಾವಿನಲ್ಲೂ ನೀರು ಜಾಸ್ತಿ ಆಗುತ್ತೆ. ಮತ್ತೆ ಇದು ನಮ್ಮ ಹಳ್ಳಿ ಮಟ್ಟದಲ್ಲೂ ಕೂಡ ಈ ರೀತಿ ಇಂಗು ಗುಂಡಿಗಳನ್ನ ಮಾಡೋದಕ್ಕೆ ಇಲ್ಲಿ ಒತ್ತು ಕೊಡಲಾಗುತ್ತೆ ಈ ಅಟಲ್ ಭೂಜಲ್ ಯೋಜನೆಯಲ್ಲಿ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಬ್ಬರೂ ಹಣಕಾಸಿನ ಒಂದು ನೆರವನ್ನ ಒದಗಿಸ್ತಾರೆ. ಮುಖ್ಯವಾಗಿ ಜನರಲ್ಲಿ ಅರಿವು ಮೂಡಿಸೋದು ಮತ್ತೆ ಜನರಲ್ಲಿರುವಂತಹ ಒಂದು ಸಾಮರ್ಥ್ಯ ಅಭಿವೃದ್ಧಿ, ಅವರ ತಿಳುವಳಿಕೆ ಹೆಚ್ಚಿ ಅವರಲ್ಲಿ ಕೌಶಲ್ಯವನ್ನು ಹೆಚ್ಚು ಮಾಡುವಂಥದ್ದು, ಮತ್ತೆ ಅಲ್ಲಲ್ಲಿ ನೀರನ್ನು ಸಂಗ್ರಹಣೆ ಮಾಡೋದಕ್ಕೆ ಹಿಂಗ್ಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅದನ್ನು ಮಾಡುವಂಥದ್ದು. ನಮ್ಮ ಕರ್ನಾಟಕದಲ್ಲಿ 1199 ಗ್ರಾಮ ಪಂಚಾಯತಿನಲ್ಲಿ ಇದು ಅನುಷ್ಠಾನ ಆಗ್ತಾ ಇದೆ. ವಿಶೇಷವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಂದರೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ಬಾಗಲಕೋಟೆ, ಗದಗ, ಈ 11 ಜಿಲ್ಲೆಗಳ 1199 ಗ್ರಾಮ ಪಂಚಾಯತಿನಲ್ಲಿ ಈ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಮುಖ್ಯವಾಗಿ ಇದರಲ್ಲೇನು ಅಂತಂದರೆ ಅಂತರ್ಜಲವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳೋದು, ಅದರ ನಿರ್ವಹಣೆ ಕಡೆಗೆ ಗಮನ ಕೊಡೋದು, ನೀರನ್ನು ಪೋಲ್ ಮಾಡದೇ ಇರೋದು, ಮತ್ತೆ ನಮಗೆ ಸಿಗುವಂಥ ನೀರನ್ನು ಸದುಪಯೋಗ ಪಡಿಸ್ಕೊಳ್ಳೋದು.
1: ಸರಿ,
0: ಈಗೊಂದು ಜಲ್ ಜೀವನ್ ಮಿಷನ್ ಅಂತಲೂ ಬರ್ತಾ ಇದೆ, ಎಲ್ಲ ಕಡೆ ಅದು ಬರ್ತಾ ಇದೆ.
1: ಜಲ್ ಜೀವನ್
0: ಮೊದಲೇನಂದ್ರೆ ನಮಗೆ ನಲ್ಲಿಗೆ ನೀರು ಬರುತ್ತೆ, ಎಷ್ಟು ಬೇಕಾದ್ರೂ ಹಿಡ್ಕೋಬಹುದು, ಇಲ್ಲದಿದ್ರೆ ಹರಿದೋಗೋದಕ್ಕೆ ಬಿಟ್ಬಿಡ್ಬೋದು, ಏನು ನಮಗೆ ಅದರಿಂದ ಏನು ಸಮಸ್ಯೆ ಆಗಲ್ಲ ಅಂತ. ಈಗ ಹಂಗಾಗಲ್ಲ ಕಣಣ್ಣ,
1: ಹೌದಾ?
0: ಪ್ರತಿಯೊಂದು ಮನೆಗೂ ನಲ್ಲಿ ಹಾಕ್ತಾರೆ, ನಲ್ಲಿ ಜೊತೆಗೆ ಮೀಟರ್ ಹಾಕ್ತಾರೆ. ನೀನು ನೀರು ಅದನ್ನ ಬಿಟ್ಬಿಟ್ರೆ ಹೊರಗಡೆ ನಿಂದು ಮೀಟರ್ ಓಡುತ್ತೆ, ಬಿಲ್ ಬರುತ್ತೆ,
1: ಬಿಲ್ ಬರುತ್ತೆ,
0: ಬಿಲ್ ಬಂದಾಗ ನಿನಗೆ ನೋಡಪ್ಪ ನಾನು ಹಿಂಗೆ ಮಾಡಬಾರ್ದಾಗಿತ್ತು ನೋಡ. ಹಂಗಾಗಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲೂ ಇದು ಬರುತ್ತೆ, ಅಟಲ್ ಭೂಜಲ್ ಯೋಜನೆ. ಹಾಗಾಗಿ ನಾವು ಈ ಅಟಲ್ ಭೂಜಲ್ ಯೋಜನೆ ಇದೆಯಲ್ಲ, ಇದ್ರ ಬಗ್ಗೆ ನಮ್ಗೆಲ್ಲ ಯಾರ್ಯಾರು ಪರಿಚಯ ಇದಾರಲ್ಲ ಅವ್ರಿಗೆಲ್ಲ ಹೇಳಿ ಜಾಗೃತಿ ಮೂಡಿಸ್ಬೋದು.
1: ಮಾಡಬೇಕು, ಮಾಡಬೇಕು.
0: ಸರಿನಪ್ಪ, ಸಮಯ ಆಗ್ತಾ ಬಂತು, ನಾನು ಬರ್ತೀನಿ.
1: ಆಯ್ತು ಆಯ್ತು ಆಯ್ತು ಆಯ್ತಣ್ಣ, ಆಯ್ತಣ್ಣ, ಸಿಗೋಣ.
0: ಸರಿ, ನಡಿ
1: ನಡಿ ನಡಿ ನಡಿ ನಡಿ.
2: ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಅಟಲ್ ಭೂಜಲ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ 1:10 ವಾರ್ತೆಗಳನ್ನು ಕೇಳುವಿರಿ.

ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮೂರು ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027ರವರೆಗೆ ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಅವರು ಇಂದಿನಿಂದ ಭಾರತಕ್ಕೆ ಮೂರು ದಿನಗಳ ಅಧಿಕೃತ ಭೇಟಿ ನೀಡುತ್ತಿದ್ದು, ಇಂದು ಅವರು ಬಿಹಾರದ ಗಯಾಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಿರಿಯ ಸಚಿವರು, ಉನ್ನತ ಅಧಿಕಾರಿಗಳು ಹಾಗೂ ಉದ್ಯಮಿಗಳ ನಿಯೋಗವೂ ಆಗಮಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನಾಳೆ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ಟೋಲ್ಯಾಮ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದು, ದೇಶದ ಇತರ ಪ್ರಮುಖ ನಾಯಕರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಅಧ್ಯಕ್ಷ ಟೋಲ್ಯಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಈ ವಲಯದ ಮೇಲೆ ನಡೆದ ಡ್ರೋನ್ ದಾಳಿಯಿಂದಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೂವರು ಭಾರತೀಯ ನಾಗರಿಕರು ಗಾಯಗೊಂಡಿದ್ದು, ಇಂತಹ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಭಾರತ ತಿಳಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನಾಗರಿಕ ಮೂಲಸೌಕರ್ಯಗಳು ಮತ್ತು ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳನ್ನು ಟೀಕಿಸಿದೆ. ತಕ್ಷಣವೇ ಸಂಘರ್ಷವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿರುವ ಭಾರತ, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂದು ಪ್ರತಿಪಾದಿಸಿದೆ. ಯುಎಇನಲ್ಲಾಗಿರುವ ದಾಳಿಯಲ್ಲಿ ಭಾರತೀಯ ನಾಗರಿಕರು ಗಾಯಗೊಂಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಹೋರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಮುದ್ರಯಾನ ಖಚಿತಪಡಿಸಬೇಕು ಎಂದಿದ್ದಾರೆ. ಭಾರತ ಮತ್ತು ಜಮೈಕಾ ನಡುವಿನ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವು ಅತ್ಯಂತ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ತಿಳಿಸಿದ್ದಾರೆ. ಜಮೈಕಾದ ವಿದೇಶಾಂಗ ಸಚಿವೆ ಕಮಿನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಸಚಿವ ಸಂಪುಟದ ಸದಸ್ಯರೊಂದಿಗೆ ನಡೆಸಿದ ಸಮಗ್ರ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಡಿಜಿಟಲ್ ಪರಿವರ್ತನೆ, ಸಾಂಸ್ಕೃತಿಕ ವಿನಿಮಯ, ಕ್ರೀಡೆ ಮತ್ತು ಡಿಜಿಟಲ್ ಪಾವತಿ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಬಲಪಡಿಸಲು ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಿಂಡ್ಸನ್ ಟೌನ್ನಲ್ಲಿ ಭಾರತದ $1,00,000 ನೆರವಿನೊಂದಿಗೆ ಪೂರ್ಣಗೊಂಡಿರುವ ಗ್ರಾಮೀಣ ಜೀವನೋಪಾಯ ಸುಧಾರಣಾ ಯೋಜನೆಯನ್ನು ಸಚಿವರು ಶ್ಲಾಘಿಸಿದರು. ಈ ಯೋಜನೆಯು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಿದ್ದು, ಮೆಲಿಸಾ ಚಂಡಮಾರುತದ ನಂತರ ಜಮೈಕಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತವು ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ಭಾರತ ಕ್ಯಾರಿಕ್ಯಾಮ್ ಅಭಿವೃದ್ಧಿ ಪಾಲುದಾರಿಕೆಯಡಿಯಲ್ಲಿ ಜಮೈಕಾದಲ್ಲಿ ಕುಶಲಕರ್ಮಿಗಳ ಸಬಲೀಕರಣ ಕೇಂದ್ರವನ್ನು ಸ್ಥಾಪಿಸುವ ಕುರಿತು ಸದ್ಯ ಮಾತುಕತೆಗಳು ನಡೆಯುತ್ತಿವೆ ಎಂದು ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಸಂಶೋಧನೆ ಮತ್ತು ನಾವೀನ್ಯತೆಯ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪುನರುಚ್ಚರಿಸಿದ್ದಾರೆ.
ನವದೆಹಲಿಯಲ್ಲಿಂದು ನಡೆದ ಐಐಟಿ ಮದ್ರಾಸ್ ತಂತ್ರಜ್ಞಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಂಶೋಧನಾ ಕ್ಷೇತ್ರವು ಕೇವಲ ಪಿಎಚ್ಡಿ ಪ್ರಬಂಧಗಳು ಅಥವಾ ಶೈಕ್ಷಣಿಕ ಪ್ರಕಟಣೆಗಳಿಗೆ ಸೀಮಿತವಾಗಬಾರದು ಎಂದು ಆಶಿಸಿದರು. ಸಂಶೋಧನೆಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಆವಿಷ್ಕಾರಗಳಾಗಿ ಪರಿವರ್ತನೆಯಾಗಬೇಕು. ಆ ಮೂಲಕ

0: ವಿಕಸಿತ ಭಾರತದ ಗುರಿ ತಲುಪಲು ಪೂರಕವಾದ ಫಲಿತಾಂಶಗಳನ್ನು ನೀಡುವತ್ತ ನಾವು ಗಮನ ಹರಿಸಬೇಕು ಎಂದು ಸಚಿವರು ಒತ್ತು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ಸಂಘರ್ಷವು 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಯು ಅತ್ಯಂತ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ IMF ಎಚ್ಚರಿಸಿದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ ಸುಮಾರು $125 ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು IMF ಅಂದಾಜಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ದೀರ್ಘಕಾಲದ ಸಂಘರ್ಷ ತೈಲ ಬೆಲೆಗಳು $100 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡಗಳು ಈಗಾಗಲೇ IMF ಪ್ರತಿಕೂಲ ಸನ್ನಿವೇಶದ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ತಿಳಿಸಿದ್ದಾರೆ. ಈ ಪ್ರತಿಕೂಲ ಸನ್ನಿವೇಶದ ಅಡಿಯಲ್ಲಿ 2026 ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರ %2.5 ಕುಸಿಯುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಜಾಗತಿಕ ಹಣದುಬ್ಬರ ಪ್ರಮಾಣವು %5.4 ಏರಿಕೆಯಾಗಬಹುದು ಎಂದು IMF ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿಗಳು ತೀವ್ರಗೊಂಡಿದ್ದು ಈಗಾಗಲೇ ಜಾರಿಯಲ್ಲಿದ್ದ ದುರ್ಬಲ ಕದನ ವಿರಾಮವು ಅಂತ್ಯಗೊಂಡಂತಾಗಿದೆ. ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಘೋಷಿಸಿದ ಬೆನ್ನಲ್ಲೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ 6 ಮಿಲಿಟರಿ ದೋಣಿಗಳು ನಾಶವಾಗಿದ್ದು 5 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದ ದಾಳಿಯಿಂದಾಗಿ UAE ತೈಲ ಬಂದರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂಘರ್ಷಕ್ಕೆ ಮಿಲಿಟರಿ ಕ್ರಮದಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳಿಸಿದ್ದು, ಸಂಘರ್ಷದಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳದಂತೆ ಅಮೆರಿಕ ಮತ್ತು UAEಗೆ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕವು ತನ್ನ ನೌಕಾಪಡೆಯ ರಕ್ಷಣೆಯಲ್ಲಿ ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನು ದಾಟಿವೆ ಎಂದು ಪ್ರತಿಪಾದಿಸಿದರೆ ಇರಾನ್ ಇದನ್ನು ನಿರಾಕರಿಸಿದೆ. ಕಳೆದ ಫೆಬ್ರವರಿಯಿಂದ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಈಗಾಗಲೇ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದು ಇತ್ತೀಚಿನ ಶಾಂತಿ ಮಾತುಕತೆಗಳು ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿವೆ. ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಇಬ್ಬರು ಭಾರತದ ಪತ್ರಕರ್ತರು ಭಾಜನರಾಗಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕೆ ಮತ್ತು ಸುಪರ್ಣಾ ಶರ್ಮಾ ಅವರಿಗೆ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಇವರು ನಟಾಲಿ ಒಬಿಕೋ ಪಿಯರ್ಸನ್ ಅವರೊಂದಿಗೆ ಬ್ಲೂಂಬರ್ಗ್ ಸಂಸ್ಥೆಗಾಗಿ ನೀಡಿದ ವರದಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಗಡಿ ಕಣ್ಗಾವಲು ತಂತ್ರಜ್ಞಾನದ ಕುರಿತಾದ ತನಿಖಾ ವರದಿಗಾಗಿ ಅನೋಹ್ ಮೂಲದ ವರದಿಗಾರ ಅನಿರುದ್ಧ ಘೋಷಾಲ್ ಅವರು ಅಂತಾರಾಷ್ಟೀಯ ವರದಿಗಾರಿಕೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಗೌರವ ಎಂದು ಪರಿಗಣಿಸಲಾದ ಈ ಪ್ರಶಸ್ತಿಗಳನ್ನು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಘೋಷಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋ ಕಾಕ್ಡಾಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಮ್ಮ ಭೇಟಿಯ ಅವಧಿಯಲ್ಲಿ ಉಭಯ ರಾಷ್ಟಗಳ ನಡುವಿನ ವಲಸೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲ್ಯಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, IMF ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ, ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
3: ಆಕಾಶವಾಣಿ.

ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ರವೀಂದ್ರ ಸೊರಗಾವಿ ಹಾಡಿರುವ ವಚನಗಳನ್ನು ಆಲಿಸೋಣ. ಮೊದಲಿಗೆ ಉರಿಲಿಂಗಪೆದ್ದಿಯವರ ವಚನ.

ಇದುವರೆಗೆ ರವೀಂದ್ರ ಸೊರಗಾವಿ ಹಾಡಿರುವ ವಚನಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು.

ಕೇಳುಗರಿ ಗಮನಿಸಿ, ಇನ್ನು 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 2:40 ಗೋಪಾಲ್ ಶರ್ಮಾ ಮತ್ತು ಇತರರು ಹಾಡಿರುವ ಭಜನೆಗಳನ್ನು ಆಲಿಸಬಹುದು.

ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ. ಗುರುಗಳು ಡಾ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನ. 5:45ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ. 6:10ಕ್ಕೆ ಭಕ್ತಿಗೀತೆಗಳು. 6:30ಕ್ಕೆ ಅವಲೋಕನ. 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೃಹೋದ್ಯಮ, ಈ ಕುರಿತು ಸೀತಾರಘು ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಚಿತ್ರಗೀತೆಗಳು. 8:00ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಕುರಿತು ಡಾ ಸುಧೀರ್ ರಾಜ್ ಕೆ ಅವರ ಜೊತೆ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. 8:30ಕ್ಕೆ ಸಹಜಂ ಸೌಂದರ್ಯ ಸುಂದರಂ ಕುರಿತು ಡಾ ಭುವನೇಶ್ವರಿ ಹೆಗಡೆ ಅವರಿಂದ ಲಘುದಾಟಿಯ ಭಾಷಣ ಪ್ರಸಾರವಾಗಲಿದೆ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು, ಸಮಯ 1:30. ಕೇಳುಗರಿಗೆಲ್ಲ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಂಥ ಸೆಕೆ! ಈ ಬೀರು ಬಿಸಿಲಿಗೆ ಎಲ್ಲಿಗೂ ಹೊರಗೆ ಹೋಗೋದೇ ಬೇಡಪ್ಪ, ಮನೆಯಲ್ಲೇ ಇರುವ ಅಂತ ಹೇಳುತ್ತಿರುವುದು ಈಗಿನ ಹೆಚ್ಚಿನ ಮನೆಯವರ ಕಾಮನ್ ಡೈಲಾಗ್. ಬೇಸಿಗೆಯ ಈ ಧಗ ಧಗ ಸುಡುವ ಬಿಸಿಲಿನ ಸದ್ಬ

ಈಗಿನ ಹೆಚ್ಚಿನ ಮನೆಯವರ ಕಾಮನ್ ಡೈಲಾಗ್. ಬೇಸಿಗೆಯ ಈ ಧಗ ಧಗ ಸುಡುವ ಬಿಸಿಲಿನ ಸದ್ಬಳಕೆ ಹೇಗೆಲ್ಲ ಮಾಡಬಹುದು ಅನ್ನೋದನ್ನ ಚಿತ್ರಗೀತೆಗಳನ್ನು ಕೇಳ್ತಾ ಕೇಳ್ತಾ ವಿಚಾರ ಮಾಡುವ ಕಾರ್ಯಕ್ರಮದ ಮೊದಲಿಗೆ ಚಿ ಉದಯಶಂಕರ್ ರಚನೆಯ, ಉಪೇಂದ್ರ ಕುಮಾರ್ ಸಂಗೀತ ನೀಡಿರುವ ಗೀತೆ ಸಿಬಿಐ ಶಿವ ಚಿತ್ರದ್ದು. ಹಾಡಿದವರು ಸಂಗಡಿಗರೊಂದಿಗೆ ರಮೇಶ್.

ತೋಟ, ಗದ್ದೆ, ಹಿತ್ತಿಲು, ಕಾಡು ಇರುವ ಕೆಲವು ಮನೆಯವರು ಬೇಸಿಗೆಯ ಸಮಯದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಯಾಕೆಂದರೆ ಮನೆಯಲ್ಲೇ ಸ್ವಚ್ಛವಾಗಿ ಶುದ್ಧವಾಗಿ ತಮ್ಮ ತಮ್ಮ ಹಿತ್ತಿಲಲ್ಲಿ ಬೆಳೆಸಿದ ಕಾಯಿ ಹಣ್ಣುಗಳಿಂದ ತಯಾರಿಸಿದ ಹಪ್ಪಳ, ಸೆಂಡಿಗೆ, ಚಿಪ್ಸ್, ಸುಕ್ಕೇಲಿ ಇತ್ಯಾದಿ ಮಾಡುವುದರ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಿರ್ತಾರೆ. ನೀರುಳ್ಳಿ, ಬೆಳ್ಳುಳ್ಳಿ, ಹಲಸು, ಗೆಣಸು, ಮರಗೆಣಸು, ಬಾಳೆಕಾಯಿ ಇದೆಲ್ಲ ಸಿಗುವ ಸಮಯ. ಪ್ರತಿದಿನ ಮನೆಗೆ ಬಂದ ಮಕ್ಕಳು ಮರಿಮಕ್ಕಳನ್ನು ಸೇರಿಸಿಕೊಂಡು ದಿನಕ್ಕೆ 500 ರಿಂದ 1,000 ಹಲಸಿನ ಹಪ್ಪಳಗಳನ್ನು ಕೂಡ ತಯಾರಿ ಮಾಡುವ ಸಂಭ್ರಮದಲ್ಲಿ ಇರ್ತಾರೆ ಕೆಲವು ಮನೆಯವರು. ಕೇಳುಗರೆ, ಇದೀಗ ಬಿ ಜೆ ಭರತ್ ಹಾಡಿರುವ ಬಹುಪರಾಕ್ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ವಿಘ್ನೇಶ್ವರ ವಿಶ್ವ, ಸಂಗೀತ ನಿರ್ದೇಶನ ಅಭಿಕೆನ್ ಹಾಗೂ ಭರತ್ ಬಿಜೆ.

ಈ ಸಮಯದಲ್ಲಿ ನಾನಾ ರೀತಿಯ ಹಣ್ಣುಗಳು ಸಿಗುತ್ತವೆ. ಪೇರಳೆ, ಚಿಕ್ಕು, ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು, ಇನ್ನು ಮೊದಲಾದವು. ಈ ಹಣ್ಣುಗಳ ರಸವನ್ನು ತೆಗೆದು ಬೇಕಿದ್ದರೆ ಬೇಯಿಸಿಕೊಂಡು ಅಥವಾ ಹಾಗೆ ಹಸಿಯೇ ಹಾಕಿ ಅದರ ಜೊತೆ ಬೇಕಿದ್ದರೆ ಬೆಲ್ಲ, ಸಕ್ಕರೆ ಸೇರಿಸಿಕೊಂಡು ಪಾಕ ಮಾಡಿ ಆ ರಸವನ್ನು ಬಿಸಿಲಲ್ಲಿ ಒಣಗಲು ಹಾಕಿದರೆ ರುಚಿಯಾದ ಹಲಸಿನ ಮಾಂಬಳ ಅಥವಾ ಮಾವಿನ ಹಣ್ಣಿನ ಮಾಂಬಳ ಅಥವಾ ಚಿಕ್ಕು ಮಾಂಬಳ ಸವಿಯಲು ಸಿದ್ಧವಾಗಿರುತ್ತೆ. ಸ್ವಾಭಾವಿಕವಾಗಿ ಸಿಗುವ ಬಿಸಿಲಿನ ಸದ್ಬಳಕೆ ಅಂದರೆ ಇದೇ ಅಲ್ವಾ? ಕೇಳುಗರೆ, ಇದೀಗ ಚಿತ್ರ ಹಾಗೂ ಹರಿಹರನವರ ಧ್ವನಿಯಲ್ಲಿ ಲವ್ ಸ್ಟೋರಿ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ನಿರ್ದೇಶನ ಎಸ್ ಎ ರಾಜ್ಕುಮಾರ್.

ಬಾಳೆಹಣ್ಣು, ಚಿಕ್ಕು, ಗೇರಿನ ಹಣ್ಣು, ಹಲಸು ಹಣ್ಣು, ಮಾವಿನ ಹಣ್ಣು, ಇವುಗಳ ಜ್ಯೂಸ್ ಮಾಡುವುದಲ್ಲದೆ ಇದರ ಸುಕೇಳಿ ಕೂಡ ಮತ್ತೊಂದು ಹೊಸ ಆವಿಷ್ಕಾರ. ಹಣ್ಣುಗಳನ್ನು ಉದ್ದ ಉದ್ದಕ್ಕೆ ತುಂಡು ಮಾಡಿಕೊಂಡು ಬಿಸಿಲಿನಲ್ಲಿ ಹರಡಿ ಒಣಗಲು ಇಟ್ಟರೆ ಸ್ವಲ್ಪ ದಿನಗಳ ಬಿಸಿಲಿನ ನಂತರ ತಾಜಾ ಸುಕೇಲಿ ಸವಿಯಲು ಸಿದ್ಧ. ಈ ಹಣ್ಣುಗಳ ಅಭಾವ ಇದ್ದ ಸಮಯದಲ್ಲಿ ಅಥವಾ ಮಳೆಗಾಲದಲ್ಲಿ ಟೀ, ಕಾಫಿ, ಕಷಾಯದೊಂದಿಗೆ ತಿನ್ನಲು ಮಜಾ ಸಿಕ್ಕೇ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದೀಗ ಕಸ್ತೂರಿ ಶಂಕರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ.

ಬೇಸಿಗೆಯಲ್ಲಿ ಬೇರೆ ಬೇರೆ ರೀತಿಯ ಹಣ್ಣುಗಳ, ಹೂವಿನ, ತರಕಾರಿ ಬೀಜಗಳನ್ನು ಬಿಸಿಲಿಗೆ ಒಣಗಿಸಿಕೊಂಡು ಮಳೆಗಾಲದಲ್ಲಿ ಅಥವಾ ಮುಂದಿನ ವರ್ಷಕ್ಕೆ ಅಂತ ತೆಗೆದಿಡುವವರು ಸುಮಾರು ಜನ ಇರ್ತಾರೆ. ಒಂದಿಷ್ಟು ಡ್ರೈ ಪೌಡರ್ಗಳು ಅಂತಂದರೆ ನುಗ್ಗೆಸೊಪ್ಪಿನ ಪುಡಿ, ಪುದೀನ ಪುಡಿ, ಮಾವಿನಕಾಯಿಯ ಆಮ್ಚೂರ್ ಪೌಡರ್, ಉಂಡೆಹುಳಿಯ ಪೌಡರ್, ಈ ರೀತಿಯಾದಂತಹ ಪೌಡರ್ಗಳನ್ನು ಅಥವಾ ಪುಡಿಗಳನ್ನು ಮಾಡಲು ಸೂಕ್ತ ಸಮಯ ಈ ಬಿಸಿಲು. ಕೇಳುಗರೆ, ಇದೀಗ ಚಿತ್ರ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮಾಂಗಲ್ಯ ಬಂಧನ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಹಾಗಿದ್ರೆ ಈ ಬೇಸಗೆಯಲ್ಲಿ ನೀವು ನಿಮ್ಮ ಮನೆಯಲ್ಲಿ ಬಿಸಿಲಿನ ಸದ್ಬಳಕೆಯನ್ನ ಯಾವ ರೀತಿಯಲ್ಲಿ ಮಾಡಿದ್ರಿ ಮಾಡ್ತೀರಿ ಅಂತ ತಿಳಿಸ್ತೀರಾ ಅಲ್ವಾ? ಹಾಗಿದ್ರೆ ಇದರೊಂದಿಗೆ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಕಾರ್ಯಕ್ರಮದ ಕೊನೆಯಲ್ಲಿ ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್ ಹಾಡಿರುವ ಚಲ್ತೆ ಚಲ್ತೆ ಚಿತ್ರದ ಗೀತೆ, ಗೀತೆಗೆ ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ನಿರ್ದೇಶನ ಜತಿನ್ ಲಲಿತ್.

ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ

ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಬಳಿಕ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೃಂಗೇರಿಯಲ್ಲಿ ತರಾತುರಿಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ.

0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೃಂಗೇರಿಯಲ್ಲಿ ತರಾತುರಿಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 201 ಮತಗಳಿಂದ ಗೆದ್ದಿದ್ದರು. ಇದನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಚುನಾವಣಾ ಅಕ್ರಮ ಕುರಿತಂತೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ಅದರಂತೆ ಮರು ಎಣಿಕೆ ನಡೆದಿದ್ದು 314 ಮತಗಳು ಮಾನ್ಯವಾಗಿವೆ, 255 ಮತಗಳು ಅಮಾನ್ಯವಾಗಿವೆ. ಈಗ ಮರು ಎಣಿಕೆಯಲ್ಲಿ ಜೀವರಾಜ್ ಅವರಿಗೆ 690 ಮತಗಳು ಲಭಿಸಿದ್ದು, ರಾಜೇಗೌಡರಿಗೆ ಬಿದ್ದಿದ್ದ ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ ಎಂದು ದೂರಿದ್ದಾರೆ.
1: 2023 ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ, 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ರಾಜೇಗೌಡನಿಗೆ 255 ಮತಗಳು ಕಡಿಮೆಯಾಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಓಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದ ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ, ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ, ಇದು ನಾಟ್ ಓನ್ಲಿ ಓಟ್ ಚೋರಿ, ಇದು ಓಟ್ ಡಕಾಯಿತಿ.
0: ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2028 ಚುನಾವಣೆಗೆ ಇದು ದಿಕ್ಸೂಚಿ ಎಂದು ಅಭಿಪ್ರಾಯಪಟ್ಟಿದ್ದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈಹಿಡಿದಿವೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪರವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಉಮೇಶ್ ಮೇಟಿ ಗೆಲುವಿಗೆ ಕಾರಣ ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪೂರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ಹೇಳಿದ್ದು ಇದೆಲ್ಲ ಮಾಧ್ಯಮಗಳ ವರದಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಮುಖಂಡರಾದ ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬರ್ ಅವರ ಅಮಾನತು ಹಿಂಪಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋತಂತೆ ರಾಜ್ಯದಲ್ಲಿಯೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹೀನಾಯವಾಗಿ ಸೋಲು ಅನುಭವಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಐತಿಹಾಸಿಕವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲಿನ ಜನರ ಬಲವಾದ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿಯನ್ನುಂಟು ಮಾಡುವವರ ವಿರುದ್ದ ಅಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕುಡಿಯುವ ನೀರು ಸರಬರಾಜು ಮಾಡಲು ಅಡ್ಡಿಪಡಿಸಿದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಔರಾದ್, ಬಾಲ್ಕಿ, ಬಸವಕಲ್ಯಾಣ, ಕಮಲನಗರ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಬಾಲ್ಕಿಯ 8 ಗ್ರಾಮ ಸೇರಿದಂತೆ 43 ಗ್ರಾಮಗಳಲ್ಲಿ ನೀರು ಸಮಸ್ಯೆ ಉಲ್ಬಣಗೊಂಡಿದ್ದು, ಅಧಿಕಾರಿಗಳು ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೇಸಿಗೆಯಲ್ಲಿ ಕುಡಿಯುವ ನೀರು ವ್ಯತ್ಯಯವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಸೂಚಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದ ಅವರು, ಬೇಸಿಗೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯುಂಟಾಗದಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ಗುಣಮಟ್ಟದ ನಿರಂತರ ವಿದ್ಯುತ್ ಸರಬರಾಜು ಮಾಡಲು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ಕಾವೇರಿ ನದಿ ಮತ್ತು ಹೇಮಾವತಿ ನದಿಯ ಮೂಲಕ ಕುಡಿಯುವ ನೀರನ್ನು ಎತ್ತುವಳಿ ಮಾಡುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿ ಅನಧಿಕೃತವಾಗಿ ಹಾಕಿಕೊಂಡಿರುವ ಅಕ್ರಮ ಪಂಪ್ಸೆಟ್ಗಳನ್ನು ತೆರವುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆಯನ್ನು ಹೊರತುಪಡಿಸಿ

0: ಇತರೆ ಗ್ರಾಮಗಳಲ್ಲಿನ ಕೊಳವೆ ಬಾವಿಗಳು, ಪಂಪ್ಸೆಟ್ಗಳು ಮತ್ತು ಓವರ್ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಮಾಯಕೊಂಡ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಸಮಸ್ಯೆ ಇರುವ ಕಡೆಗಳಲ್ಲಿ ತಕ್ಷಣವೇ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕಂದನಕೋವಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ನೀರಿನ ಸೌಲಭ್ಯ ಒದಗಿಸುವಲ್ಲಿ ವಿಳಂಬ ಧೋರಣೆ ತೋರದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆಗಾಲದ ವೇಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಹಾಗೂ ಹಾನಿಗೊಳಗಾಗುವ ಪ್ರದೇಶಗಳನ್ನು ಗುರುತಿಸಿ ಸ್ಥಳೀಯ ನಿವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ರಾಜೇಂದ್ರ ಕೆವಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ 112 ವಾರ್ಡ್ಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಎಲ್ಲಾ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ್ದು, ತಪ್ಪಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಾಲಿಕೆ, ಅಗ್ನಿಶಾಮಕ ತುರ್ತು ಸೇವೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಹಗುರ ಮಳೆಯಾಗಲಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಕೆಲವೆಡೆ ಮಳೆಯಾಗಲಿದ್ದು, ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸೇರಿದಂತೆ ಹಲವೆಡೆ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮನೆಗಳಲ್ಲಿ ಪ್ರಾಣಿಗಳನ್ನು ಹೇಗೆ ಪೋಷಿಸುತ್ತೇವೆಯೋ ಅದೇ ರೀತಿ ಗಿಡಮರಗಳನ್ನು ಪೋಷಿಸಿದಾಗ ಮಾತ್ರ ಪರಿಸರ ಉಳಿಸಲು ಸಾಧ್ಯ ಎಂದು ಕೋಲಾರದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಟಿ ಗೊಲ್ಲಹಳ್ಳಿ ಹೊರವಲಯದ ಕೆರೆಯ ಅಂಗಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಣ ದುಂದುವೆಚ್ಚ ಮಾಡುವ ಬದಲು ನೆನಪಿನ ಸಂಕೇತವಾಗಿ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು ಕೇಳುಗರೆ, ಇದೀಗ ಗೋಪಾಲ್ ಶರ್ಮಾ ಮತ್ತು ಇತರ ಕಲಾವಿದರು ಹಾಡಿರುವ ಭಜನ್ಗಳನ್ನು ಆಲಿಸೋಣ. ಮೊದಲಿಗೆ ಜೈ ಜಗದಂಬೆ.

0: ಇದುವರೆಗೆ ಗೋಪಾಲ್ ಶರ್ಮಾ ಮತ್ತು ಇತರರು ಹಾಡಿರುವ ಭಜನೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು.
1: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
2: 100.3 ಎಫ್ಎಂ ಫೋನ್ ಇನ್ ಟೆಲಿಕ್ವಿಜ್.
1: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆ

0: ಗೆದ್ದವರಿಗೆ ಮಾತ್ರ ಟೆಲಿಕ್ವಿಸ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಗುರುಗಳು ಡಾ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನಾ.

5:45ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೃಹೋದ್ಯಮ ಈ ಕುರಿತು ಸೀತಾ ರಘು ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

7:15ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 8:00ಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಈ ಕುರಿತು ಡಾ ಸುಧೀರ್ ರಾಜ್ ಕೆ ಅವರ ಜೊತೆ ಮಾತುಕತೆ. ಕಾರ್ಯಕ್ರಮ ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. ರಾತ್ರಿ 8:30ಕ್ಕೆ ಸಹಜಂ ಸೌಂದರ್ಯ ಸುಂದರಂ ಕುರಿತು ಡಾ ಭುವನೇಶ್ವರಿ ಹೆಗಡೆ ಅವರಿಂದ ಲಘುದಾಟಿಯ ಭಾಷಣ ಪ್ರಸಾರವಾಗಲಿದೆ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ.

ಕೇಳುಗರೆ, ಇಂದು ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಗಂಧ ಕಾಲಮೇಘಂ ಅವರ ಹಾಡುಗಾರಿಕೆ, 10:30 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 3:05. ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯ್ಕ ಮಾಡುವ ನಮಸ್ಕಾರ ಮತ್ತು ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೆಳಗುರೆ, ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕ್ರಿಶ್ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಹಾಡಿರುವ ವಿಜಯ್ ಅಕೇಲಾ ಅವರ ರಚನೆ. ಸಂಗೀತ ನೀಡಿದವರು

ಕುನಾಲ್ ಗಾಂಜಾವಾಲಾ ಮತ್ತು ರಿಚಾ ಶರ್ಮಾ ಹಾಡಿರುವ ಸಿಂಘಂ ಚಿತ್ರದ ಗೀತೆ. ಸ್ವಾನಂದ್ ಕಿರ್ಕಿರೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅಜಯ್ ಅತುಲ್.

ಮುಂದೆ ಕೇಳಿ ಓಂಕಾರ ಚಿತ್ರಕ್ಕಾಗಿ ಸುನಿಧಿ ಚೌಹಾನ್, ಸುಖವಿಂದರ್ ಸಿಂಗ್ ಮತ್ತು ವಿಶಾಲ್ ದದ್ಲಾನಿ ಹಾಡಿರುವ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಭಾರದ್ವಾಜ್.

ಮುಂದೆ ಕೇಳಿ ಅಂಜಾನಾ ಅಂಜಾನಿ ಚಿತ್ರಕ್ಕಾಗಿ ರಾಹತ್ ಫತೇಹ್ ಅಲಿ ಖಾನ್ ಹಾಡಿರುವ ವಿಶಾಲ್ ದದ್ಲಾನಿ ಅವರ ರಚನೆ ಸಂಗೀತ ನೀಡಿದವರು ವಿಶಾಲ್ ಶೇಖರ್.

ದಬಂಗ್ ಚಿತ್ರಕ್ಕಾಗಿ ವಾಜಿದ್ ಮಾಸ್ಟರ್ ಸಲೀಂ ಮತ್ತು ಶಬಾಬ್ ಸಬ್ರಿ ಹಾಡಿದ ಗೀತೆಯನ್ನು ಕೇಳಿದಿರಿ. ಕೊನೆಯದಾಗಿ ಕೇಳಿ, ಎಸ್ ಬಾಸ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜತಿನ್ ಲಲಿತ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ 5:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಸಂಸ್ಕೃತ ಪಾಠ. ಗುರುಗಳಾಗಿ ಭಾಗವಹಿಸುವವರು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನಾ.

0: ನಮಸ್ತೆ ಆಚಾರ್ಯ.
1: ನಮಸ್ತೆ ಆಗಚ್ಚತು.
2: ನಮಸ್ತೆ ಶ್ರೀಮನ್.
1: ನಮಸ್ತೆ ಆಗಚ್ಚತು. ಅದ್ಯತನ ಸಂಸ್ಕೃತ ಪಾಠಸ್ಯ ಆರಂಭಂ ಕರವಾಮ. ಅದ್ಯತನ ಪಾಠೇ ಯಥಾಪೂರ್ವಂ ಸುಭಾಷಿತ ರೂಪಾಣಾಂ ಕೇಶಾಂಚನ ಸಂಕೀರ್ಣ ಪದ್ಯಾನಾಂ ಅಧ್ಯಯನಂ ಕರವಾಮ. ಪಾಠಃ ಅಪಿ ಪದ್ಯಸ್ಯ ಪಠನಂ, ಪದ್ಯಸ್ಯ ಅನ್ವಯಾರ್ಥಃ, ತಾತ್ಪರ್ಯಂ, ಸಂದರ್ಭೋಚಿತಾನಾಂ ವ್ಯಾಕರಣಾಂಶಾನಾಂ ಜ್ಞಾಪನಂ ಇತಿ ಕ್ರಮೇಣ ತಥೈವ ಭವತಿ. ಪ್ರಥಮಂ ಅಹಂ ಪದ್ಯಂ ವಾಚಯಾಮಿ, ಶ್ರೂಯತಾಂ. ನಿಸ್ಸಾರಸ್ಯ ಪದಾರ್ಥಸ್ಯ ಪ್ರಾಯೇಣ ಆಡಂಬರೋ ಮಹಾನ್. ನಿಸ್ಸಾರಸ್ಯ ಪದಾರ್ಥಸ್ಯ ಪ್ರಾಯೇಣ ಆಡಂಬರೋ ಮಹಾನ್. ನಹಿ ಸ್ವರ್ಣೇ ಧ್ವನಿಸ್ತಾದೃಕ್ ಕಾಂಸ್ಯೇಯಾದೃಕ್ ಪ್ರಜಾಯತೆ. ನಹಿ ಸ್ವರ್ಣೇ ಧ್ವನಿಸ್ತಾದೃಕ್ ಕಾಂಸ್ಯೇಯಾದೃಕ್ ಪ್ರಜಾಯತೆ. ಪ್ರಸಾದ, ಭವಾನ್ ಇದಂ ಪದ್ಯಂ ಪಠತು.
2: ಅಸ್ತು ಶ್ರೀಮನ್. ನಿಸ್ಸಾರಸ್ಯ ಪದಾರ್ಥಸ್ಯ ಪ್ರಾಯೇಣಾಡಂಬರೋ ಮಹಾನ್. ನಹಿ ಸ್ವರ್ಣೇ ಧ್ವನಿಸ್ತಾದೃಕ್ ಕಾಂಸೆ ಯಾದೃಕ್ ಪ್ರಜಾಯತೆ.
0: ಆಚಾರ್ಯ, ಪದಾರ್ಥಸ್ಯ ಇತ್ಯುಕ್ತೆ ಭೋಜನಾರ್ಥಂ ಯತ್ ಸಾಂಬಾರ್ ಭವತಿ ತದ್ವಾ?
1: ಪದಾರ್ಥ ಇತ್ಯುಕ್ತೆ ಸಾಂಬಾರ್. ವಾಸ್ತವತೆಯ ಪದಸ್ಯ ಅರ್ಥಃ ಇತಿ ವ್ಯುತ್ಪತ್ಯ ಸರ್ವಾಣಿ ಅಪಿ ವಸ್ತೂನಿ ಪದಾರ್ಥವಾಚ್ಯಾನಿ ಏವ. ಅತಃ ಭವತ್ಯಾ ಉಕ್ತಃ ಸಾಂಬಾರ್ ಅಪಿ ಪದಾರ್ಥಃ ಭವತ್ಯೇವ. ಪರಂತು ಅತ್ರ ಪದಾರ್ಥಃ ಇತಿ ಪದಂ ಸರ್ವೇಷಾಂ ವಸ್ತೂನಾಂ ಸಂಕೇತಃ. ಅಸ್ತು, ಇದಾನೀಂ ಪದ್ಯ

0: ಸಾರಸ್ಯ ಅನ್ವಯಾರ್ಥಂ ಪಶ್ಯಾಮ.
1: ನಿಸ್ಸಾರಸ್ಯ ಇತ್ಯುಕ್ತೆ ಸಾರು ರಹಿತಸ್ಯ.
0: ಕಿಂ ಭೋಃ ಸಾಂಬಾರ ಆಗತಂ ಇತಿ ಕಾರಣಾತ್ ಸಾರು ಅಪಿ ಆಗಚ್ಚೇತ್ ಇತಿ ವಾ. ಅತ್ರ ಸಾರು ನಹಿ ಸಾರಃ ಇತಿ ಉಕ್ತಂ. ಸಾರಪದಸ್ಯ

0: ಶ್ಯಾಮ.
1: ನಿಸ್ಸರಸ್ಯ ಇತ್ಯುಕ್ತೆ ಸಾರು ರಹಿತಸ್ಯ.
0: ಕಿಂ ಭೋ ಸಾಂಬಾರ ಆಗತಂ ಇತಿ ಕಾರಣಾತ್ ಸಾರು ಅಪಿ ಆಗಚ್ಚೇತ್ ಇತಿ ವಾ. ಅತ್ರ ಸಾರು ನಹಿ ಸಾರಹ ಇತಿ ಉಕ್ತಂ. ಸಾರಪದಸ್ಯ ಗುಣಾಃ ಮೌಲ್ಯಂ ಇತಿ ಅರ್ಥಃ. ನಿಸ್ಸಾರಸ್ಯ ಇತ್ಯುಕ್ತೆ ಸಾರರಹಿತಸ್ಯ ಗುಣಮೌಲ್ಯಾದಿ ರಹಿತಸ್ಯ ಗುಣಹೀನಸ್ಯ ಇತ್ಯರ್ಥಃ. ಇದಾನೀಂ ಪದ್ಯಸ್ಯ ಅನ್ವಯಾರ್ಥಂ ಭವಾನ್ ಅಗ್ರೆ ಕರೋತು.
1: ಆಂ, ನಿಸ್ಸಾರಸ್ಯ ಗುಣಹೀನಸ್ಯ ಪದಾರ್ಥಸ್ಯ ವಸ್ತುನಃ ಆಡಂಬರಃ.
0: ಆಡಂಬರಃ ಇತ್ಯುಕ್ತೆ ಪ್ರಚಾರಃ ಅಥವಾ ಪ್ರದರ್ಶನಂ.
1: ಪ್ರಚಾರಃ ಅಥವಾ ಪ್ರದರ್ಶನಂ ಪ್ರಾಯೇಣ ಸಾಮಾನ್ಯತ ಮಹಾನ್ ಅಧಿಕಃ.
0: ಪ್ರಾಯೇಣ ಇತ್ಯುಕ್ತೆ ಸಾಮಾನ್ಯತೆಯ, ಮಹಾನ್ ಇತ್ಯುಕ್ತೆ ಅಧಿಕ. ಆಂ, ಗುಣಹೀನಸ್ಯ ವಸ್ತುನಃ ಪ್ರಚಾರಃ ಸಾಮಾನ್ಯತೆಯ ಅಧಿಕಃ ಇತಿ ಅನ್ವಯಾರ್ಥಃ. ಇದಾನೀಂ ದ್ವಿತೀಯ ಪಂಕ್ತೇಃ ಅನ್ವಯಾರ್ಥಃ ಕಥಂ ಭವತಿ?
2: ಸ್ವರ್ಣೇ ಕನಕೆ ತಾದೃಕ್ಧ್ವನಿಃ ತಾದೃಕ್ಧ್ವನಿಃ.
0: ತಾದೃಕ್ಧ್ವನಿಃ ಇತ್ಯುಕ್ತೆ ತಾವಾನ್ ಶಬ್ದಃ.
2: ತಾವಾನ್ ಶಬ್ದಃ ನಹಿ ಪ್ರಜಾಯತೆ ನಹಿ ಉತ್ಪದ್ಯತೆ.
1: ಶ್ರೀಮನ್, ಕಾಂಸ್ಯ ಇತ್ಯುಕ್ತೆ ಕಿಂ?
0: ಕಾಂಸ್ಯಂ ನಾಮ ಶ್ವೇತತಾಮ್ರಂ ಕಪಿಲೋಹಂ ಇತ್ಯರ್ಥಃ. ಕನ್ನಡ ಭಾಷಾಯಾಂ ಕಂಚು ಇತಿ, ಆಂಗ್ಲ ಭಾಷಾಯಾಂ ಬ್ರ್ಯಾಸ್ ಇತಿ ವದಂತಿ. ಪೂರ್ವಂ ಪಾಚನಪಾತ್ರಾಣಿ ಅಪಿ ಕಾಂಸ್ಯಸ್ಯ ಭವಂತಿ ಸ್ಮ. ಇದಾನೀಂ ನಾದಕಾರಿಷು ಘಂಟಾ ಇತ್ಯಾದಿಷು ಏತಸ್ಯ ಉಪಯೋಗಃ ಭವತಿ.
1: ಕಾಂಸ್ಯೇ ಕಪಿಲೋಹೆ ಯಾದೃಕ್ಧ್ವನಿಃ.
0: ಯಾದೃಕ್ಧ್ವನಿಃ ಇತ್ಯುಕ್ತೆ ಯಾವಾನ್ ಶಬ್ದಃ. ಕಾಂಸ್ಯೇ ಪ್ರಜಾಯತೆ ನಾಮ ಉತ್ಪದ್ಯತೆ. ಯಾದೃಶಃ ಶಬ್ದಃ ಕಾಂಸ್ಯೇ ಉತ್ಪದ್ಯತೆ ಕನಕಲೋಹೆ ತಾದೃಶಃ ಮಹಾನ್ ಶಬ್ದಃ ನಹಿ ಉತ್ಪದ್ಯತೆ ಇತ್ಯರ್ಥಃ. ಅತ್ರ ವಿಶೇಷಃ ಕಃ?
1: ಕಃ ವಿಶೇಷಃ ಶ್ರೀಮನ್?
0: ವದಾಮಿ. ಸ್ವರ್ಣಸ್ಯ ಮೌಲ್ಯಂ ಅಧುನಾ ಕಿಯತ್ ಪ್ರಮಾಣಂ ಅಸ್ತಿ?
1: ಏಕಗ್ರಾಂ ಮಿತಸ್ಯ ಪ್ರಾಯಶಃ ತ್ರಿಸಹಸ್ರ ರೂಪ್ಯಕಾಣಿ.
0: ಆಂ, ಪರಂತು ಕಾಂಸ್ಯಸ್ಯ ಸಹಸ್ರಗ್ರಾಂ ಮಿತಸ್ಯ ಅಪಿ ಕಾನಿಚನ ಶತಾನಿ ರೂಪ್ಯಕಾಣಿ ಭವಂತಿ. ಅಧಿಕಮೌಲ್ಯಸ್ಯ ಸ್ವರ್ಣಸ್ಯ ಉಪಯೋಗಃ ಆಭರಣೇಷು ಭವತಿ ನತು ಶಬ್ದಕಾರಿಷು ಘಂಟಾದಿಷು ಇತಿ ಕಾರಣಾತ್ ತಸ್ಯ ಶಬ್ದಃ ನ್ಯೂನಃ. ನ್ಯೂನಮೌಲ್ಯಸ್ಯ ಕಾಂಸ್ಯಸ್ಯ ಶಬ್ದಃ ಅಧಿಕಃ.
2: ಓ, ಇದಾನೀಂ ಅರ್ಥಃ ಗೃಹೀತಃ.
0: ಗೃಹೀತಃ ಕಿಲ, ಸಮೀಚೀನಂ. ಅಸ್ಮಿನ್ ಪದ್ಯೆ ಪ್ರಥಮ ಪಂಕ್ತೌ ಉಕ್ತಸ್ಯ ವಿಚಾರಸ್ಯ ಉದಾಹರಣ ರೂಪ ದ್ವಿತೀಯ ಪಂಕ್ತಿಃ. ಅತಃ ಅತ್ರ ಅರ್ಥಾಂತರನ್ಯಾಸಃ ಇತಿ ಕಶ್ಚನ ಅಲಂಕಾರಃ ದ್ರಷ್ಟವ್ಯಃ.
2: ಆಚಾರ್ಯ, ಅರ್ಥಾಂತರನ್ಯಾಸಃ ಕಥಂ ಭವತಿ?
0: ವದಾಮಿ. ಅತ್ರ ನಿಸ್ಸಾರಸ್ಯ ಪದಾರ್ಥಸ್ಯ ಪ್ರಾಯೇಣಾಡಂಬರೋ ಮಹಾನ್ ಇತಿ ಸಾಮಾನ್ಯ ವಿಚಾರಃ. ಇತ್ಯುಕ್ತೆ ಸಾರ್ವತ್ರಿಕ ವಿಚಾರಃ. ನಹಿ ಸ್ವರ್ಣೇ ಧ್ವನಿಸ್ತಾದೃಕ್ ಕಾಂಸ್ಯೇ ಯಾದೃಕ್ ಪ್ರಜಾಯತೆ ಇತಿ ವಿಶೇಷ ವಿಚಾರೇಣ ಇತ್ಯುಕ್ತೆ ಸಾಂದರ್ಭಿಕ ವಿಚಾರೇಣ ಸಾರ್ವತ್ರಿಕ ವಿಚಾರಃ ಸಮರ್ಥಿತಃ. ಸಾಮಾನ್ಯಸ್ಯ ವಿಶೇಷೇಣ ಸಮರ್ಥನಂ ಇತಿ ಅರ್ಥಾಂತರನ್ಯಾಸಾಲಂಕಾರಸ್ಯ ಲಕ್ಷಣಂ ಅತ್ರ ಆಗತಂ.
1: ಶ್ರೀಮನ್, ಅತ್ರ ಕ್ರಿಯಾಪದಂ ಪ್ರಜಾಯತೆ ಇತಿ ಕಿಲ?
0: ಆಂ, ಅತ್ರ ಜನಿ ಧಾತುಃ.
1: ಪ್ರವರ್ತಂತೆ ಇತಿವತ್ ಆತ್ಮನೇಪದಿ ರೂಪಃ ಕಿಲ?
0: ಹಾಂ, ಆತ್ಮನೇಪದಿ ರೂಪಃ, ಸಮ್ಯಕ್ ಸ್ಮೃತಂ. ಪದ್ಯೆ ಪ್ರಥಮ ವಾಕ್ಯೆ ತು ಪ್ರಾಯೇಣ ಆಡಂಬರೋ ಮಹಾನ್ ಭವತಿ ಇತಿ ಅಧ್ಯಾಹಾರೇಣ ಕ್ರಿಯಾಪದಂ ದ್ರಷ್ಟವ್ಯಂ. ಅಸ್ತು, ಇದಾನೀಂ ಅಗ್ರೆ ಜ್ಞಾನವಿಷಯೆ ವಿವೇಕಯುಕ್ತಂ ಕಂಚನ ಪದ್ಯಂ ಪಠಾಮ, ಶ್ರೂಯತಾಂ. ನೀತಿಜ್ಞಾ ನಿಯತಿಜ್ಞಾ ವೇದಜ್ಞಾ ಅಪಿ ಭವಂತಿ ಶಾಸ್ತ್ರಜ್ಞಾಃ. ನೀತಿಜ್ಞಾ ನಿಯತಿಜ್ಞಾಃ ವೇದಜ್ಞಾ ಅಪಿ ಭವಂತಿ ಶಾಸ್ತ್ರಜ್ಞಾಃ. ಬ್ರಹ್ಮಜ್ಞಾ ಅಪಿ ಲಭ್ಯಾಃ ಸ್ವಾಜ್ಞಾನಜ್ಞಾನಿನೋ ವಿರಲಾಃ. ಬ್ರಹ್ಮಜ್ಞಾ ಅಪಿ ಲಭ್ಯಾಃ ಸ್ವಾಜ್ಞಾನಜ್ಞಾನಿನೋ ವಿರಲಾಃ. ಸುಮನ, ಇದಾನೀಂ ಭವತಿ ಇದಂ ಪದ್ಯಂ ವಾಚಯತು.
2: ಅಸ್ತು. ನೀತಿಜ್ಞಾ ನಿಯತಿಜ್ಞಾ ವೇದಜ್ಞಾ ಅಪಿ ಭವಂತಿ ಶಾಸ್ತ್ರಜ್ಞಾಃ. ಬ್ರಹ್ಮಜ್ಞಾ ಅಪಿ ಲಭ್ಯಾಃ ಸ್ವಾಜ್ಞಾನಜ್ಞಾನಿನೋ ವಿರಲಾಃ.
0: ಸಮೀಚೀನಂ. ಅತ್ರ ಜ್ಞಾಃ ಜ್ಞಾಃ ಇತಿ ಬಹುವಾರಂ ಶ್ರೂಯತೆ ಕಿಲ. ತಂ ತಂ ಜಾನಂತಿ ಇತಿ ಅರ್ಥೇ ಜ್ಞಾಃ ಇತಿ ಸಮಾಸಃ ಅತ್ರ ಕೃತಃ. ಲೋಕೆ ಬಹುವಿಧಾಃ ಜ್ಞಾನಿನಃ ಭವಂತಿ.
1: ಶ್ರೀಮನ್, ಯೇ ನೀತಿಂ ಜಾನಂತಿ ತೇ ನೀತಿಜ್ಞಾಃ ಕಿಲ?
0: ಆಂ, ಸತ್ಯಂ. ರಾಜನೀತಿಃ ಅರ್ಥನೀತಿಃ ಸಮಾಜನೀತಿಃ ಇತ್ಯಾದಯಃ ನೀತಿಪ್ರಕಾರಾಃ ಭವಂತಿ. ತೇಷು ಜ್ಞಾನಿನಃ ನೀತಿಜ್ಞಾಃ. ನಿಯತಿಜ್ಞಾಃ ಕೇ? ನಿಯತಿಃ ನಾಮ ವಿಧಿಃ. ಅಸ್ಮಾಕಂ ಜೀವಿತೆ ಅಗ್ರೆ ಯತ್ ಭಾವ್ಯಂ ಸಾ ನಿಯತಿಃ ಇತಿ ಕಥ್ಯತೆ. ವಿಧಿಶಾಸ್ತ್ರಂ ಜ್ಯೋತಿಷಂ ಯೇ ಜಾನಂತಿ ತೇ ನಿಯತಿ.

0: ವೇದಜ್ಞಾಃ.
1: ವೇದಾನ್ಯ ಜಾನಂತಿ ತೇ ವೇದಜ್ಞಾಃ.
0: ಆಂ, ವೇದೇಶು ಪಾರಂಗತಃ ಅಥವಾ ಕಸ್ಮಿಂಶ್ಚಿತ್ ವೇದೇ ಪಾರಂಗತಃ ವೇದಜ್ಞಃ ಇತಿ ವಕ್ತುಂ ಶಕ್ಯತೆ.
2: ಶಾಸ್ತ್ರಜ್ಞಃ ಇತ್ಯುಕ್ತೆ ಶಾಸ್ತ್ರಾಣಿ ಯೇ ಜಾನಂತಿ ತೇ ಕಿಲ.
0: ಆಂ, ವಿವಿಧ ವಿಷಯೇಷು ಶಾಸ್ತ್ರಾಣಿ ಸಂತಿ ಕಿಲ, ಕಸ್ಮಿಂಶ್ಚಿದಪಿ ಶಾಸ್ತ್ರೇ ಜ್ಞಾನಿ ಅಥವಾ ಬಹುಷು ಶಾಸ್ತ್ರೇಷು ಜ್ಞಾನಿ ಶಾಸ್ತ್ರಜ್ಞಃ ಭವತಿ. ತಥೈವ ಬ್ರಹ್ಮವಿಷಯೇ ಅಧ್ಯಾತ್ಮ ವಿಷಯೇ ಜ್ಞಾನಿನಃ ಬ್ರಹ್ಮಜ್ಞಾನಿನಃ ಭವಂತಿ.
2: ನೀತಿಜ್ಞಃ ನಿಯತಿಜ್ಞಃ ಬ್ರಹ್ಮಜ್ಞಃ ಶಾಸ್ತ್ರಜ್ಞಃ ವೇದಜ್ಞಃ.
0: ಆಂ, ಇದಾನಿಂ ಅಂತಿಮಂ ಪಾದಂ ಪಶ್ಯತಾಂ.
1: ಆಚಾರ್ಯ, ಸ್ವಾಜ್ಞಾನ ಜ್ಞಾನಿನಃ ಇತ್ಯುಕ್ತೆ ಕಿಂ?
0: ಸ್ವ ಅಜ್ಞಾನ ಜ್ಞಾನಿನಃ. ಸ್ವಕೀಯಂ ಅಜ್ಞಾನಂ ಸ್ವಾಜ್ಞಾನಂ, ಸ್ವಾಜ್ಞಾನಂ ಯೇ ಜಾನಂತಿ ತೇ ಸ್ವಾಜ್ಞಾನ ಜ್ಞಾನಿನಃ.
1: ಸ್ವಾಜ್ಞಾನ ಜ್ಞಾನಿನಃ ವಿರಲಾಃ.
2: ಶ್ರೀಮನ್, ಅಜ್ಞಾನಸ್ಯ ಜ್ಞಾನಿ ಇತಿ ಕಿಮಿದಂ?
0: ಸಮೀಚೀನಃ ಪ್ರಶ್ನಃ. ವದಾಮಿ, ಸಾಮಾನ್ಯತಃ ಅಧ್ಯಯನೇನ ಜ್ಞಾನವರ್ಧನಂ ಭವತಿ. ಅಹಂ ಜಾನಾಮಿ ಇತಿ ವಿಶ್ವಾಸಃ ಉತ್ಪದ್ಯತೆ. ಕದಾಪಿ ಏಷಃ ವಿಶ್ವಾಸಃ ಅಹಂಕಾರತಯಾ ಪರಿವರ್ತಿತಃ ಭವತಿ. ಅಹಮೇವ ಜ್ಞಾನೀ, ಅಹಂ ಸರ್ವಜ್ಞಃ ಇತಿ ಅಹಂಕಾರೀ ಭವತಿ ಸಃ. ಕಾಂಸ್ಯಂ ಯಥಾ ಬಹುಶಬ್ದಂ ಕರೋತಿ ತಥೈವ ಏಷಃ ಅಪಿ ಅತಿವಾಚಾಲಃ ಭವತಿ. ಪರಂತು ಸರ್ವಃ ಸರ್ವಂ ಜ್ಞಾತುಂ ನ ಶಕ್ನೋತಿ ಕಿಲ, ಅತಃ ಬಹುವಿಧಂ ಜ್ಞಾನಂ ಪ್ರಾಪ್ತವಾನ್ ಅಪಿ ಯಃ ಅಹಂ ಅಲ್ಪಜ್ಞಃ ಜ್ಞಾತಂತು ಸ್ವಲ್ಪಂ ಏವ ಜ್ಞೇಯಂ ಬಹು ಅಸ್ತಿ ಇತಿ ವಿನಯಶೀಲಃ ಭವತಿ ಸ್ವರ್ಣವತ್ ಮಿತವಾಕ್ ಭವತಿ. ಸಹ ಏವ ಸ್ವಾಜ್ಞಾನ ಜ್ಞಾನೀ ಇತಿ ಅತ್ರ ಉಚ್ಯತೆ. ಏತಾದೃಶಃ ಏವ ಜ್ಞಾನಿಷು ಶ್ರೇಷ್ಠಃ ಕಿಲ?
1: ಏತಾದೃಶಃ ಜ್ಞಾನಿನಃ ವಿರಲಃ.
0: ಆಂ, ಅತಃ ಏವ ವದಂತಿ ವಿದ್ಯಾ ವಿನಯೇನ ಶೋಭತೆ ಇತಿ.
2: ಶ್ರೀಮನ್, ಅತ್ರ ಕ್ರಿಯಾಪದಂ ಭವಂತಿ ಇತಿ ಸ್ಪಷ್ಟಂ.
0: ಆಂ, ದ್ವಿತೀಯ ವಾಕ್ಯೆ ತು ಯಥಾಪೂರ್ವಂ ಸ್ವಾಜ್ಞಾನ ಜ್ಞಾನಿನೋ ವಿರಲಾಃ ಭವಂತಿ ಇತಿ ಅಧ್ಯಾಹಾರಃ ಕರಣೀಯಃ. ಇದಾನಿಂ ಅಪರಂ ಪದ್ಯಂ ಶ್ರೂಯತಾಂ. ನೇಹ ಯತ್ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ, ನೇಹ ಯತ್ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ, ನ ತೀರ್ಥಪದ ಸೇವಾಯೈ ಜೀವನ್ನಪಿ ಮೃತೋ ಹಿ ಸಹ, ನ ತೀರ್ಥಪದ ಸೇವಾಯೈ ಜೀವನ್ನಪಿ ಮೃತೋ ಹಿ ಸಹ. ಇದಾನಿಂ ಭವತಿ ಪಠತು.
1: ಆಂ, ನೇಹ ಯತ್ಕರ್ಮ ಧರ್ಮಾಯ ನ ವಿರಾಗಾಯ ಕಲ್ಪತೆ, ನ ತೀರ್ಥಪದ ಸೇವಾಯೈ ಜೀವನ್ನಪಿ ಮೃತೋ ಹಿ ಸಹ.
2: ಶ್ರೀಮನ್, ಜೀವನ್ನಪಿ ಮೃತೋ ಹಿ ಸಹ ಇತ್ಯುಕ್ತೆ ಜೀವನ್ಮೃತಃ ಇತ್ಯರ್ಥಃ ಕಿಲ?
0: ಜೀವನ್ಮೃತಃ ಇತಿ. ಆಂ, ಪರಂತು ಅತ್ರ ವಿರೋಧಾಭಾಸಃ ದೃಶ್ಯತೆ. ಜೀವತಿ ಚೇತ್ ಮೃತಃ ಕಥಂ ಭವತಿ, ಮೃತಃ ಚೇತ್ ಕಥಂ ಜೀವತಿ ಇತಿ ವಿರೋಧಾಭಾಸಃ. ವಿರೋಧ ಪರಿಹಾರಃ ಕಥಂ? ಮೃತಃ ಇತ್ಯುಕ್ತೆ ಜೀವರಹಿತಃ ಇತಿ ನ, ಪರಂತು ಮೃತಪ್ರಾಯಃ ಮೃತಸದೃಶಃ ಇತಿ ತಾತ್ಪರ್ಯಂ. ಇದಾನಿಂ ಪೂರ್ಣಂ ಅನ್ವಯಾರ್ಥಂ ಪಶ್ಯಾಮ.
1: ಆಚಾರ್ಯ, ನೇಹ ಇತ್ಯುಕ್ತೆ ಕಿಂ?
0: ಅತ್ರ ನ ಇಹ ಇತಿ ಪದಚ್ಛೇದಃ. ಇದಾನಿಂ ಪೂರ್ಣಂ ಅನ್ವಯಾರ್ಥಂ ವದಾಮಿ. ಯತ್ ಕರ್ಮ, ಯಸ್ಯ ಕರ್ಮ ಇತ್ಯುಕ್ತೆ ಯಸ್ಯ ಕಾರ್ಯಾಣಿ ಇಹ, ಇಹ ನಾಮ ಅಸ್ಮಿನ್ ಜೀವಿತೆ, ಧರ್ಮಾಯ ಧರ್ಮ ಸಾಧನಾಯ ನ ಕಲ್ಪತೆ ಕಾರಣಂ ನ ಭವತಿ.
1: ಆಚಾರ್ಯ, ವಿರಾಗಾಯ ಇತ್ಯುಕ್ತೆ ವೈರಾಗ್ಯಾಯ ಇತಿ ಕಿಲ?
0: ಆಂ, ವಿಗತಃ ರಾಗಃ ಆಸಕ್ತಿಃ ಯಸ್ಮಾತ್ ಸಹ ವಿರಾಗಃ ಇತಿ ವ್ಯುತ್ಪತ್ತಿಃ. ವಿರಾಗಃ ಸಂಸಾರ ಬಂಧನಾತ್ ಮೋಕ್ಷಂ ಸಾಧಯಿತುಂ ಸಾಧನಂ ಭವತಿ. ತಾದೃಶಾಯ ವಿರಾಗಾಯ ಅಥವಾ ವೈರಾಗ್ಯಾಯ ನ ಇತ್ಯುಕ್ತೆ ನ ಕಾರಣಂ ಭವತಿ ಇತಿ ಅಧ್ಯಾಹಾರಃ. ಅಗ್ರೆ ತೀರ್ಥಪದ ಸೇವಾಯೈ, ತೀರ್ಥಸ್ಯ ನಾಮ ಸತ್ಪುರುಷಸ್ಯ, ಪದಯೋಃ ನಾಮ ಪಾದಯೋಃ, ಸೇವಾಯೈ ನಾಮ ಶುಶ್ರೂಷಾರ್ಥಂ, ತೀರ್ಥಸ್ಯ ಪದಯೋಃ ಸೇವಾಯೈ ತೀರ್ಥಪದ ಸೇವಾಯೈ ನ ಕಾರಣಂ ನ ಭವತಿ ಸಹ. ಸಹ ಇತ್ಯುಕ್ತೆ ಯಸ್ಯ ಕಾರ್ಯಾಣಿ ಏತತ್ ತ್ರಯಂ ಅಪಿ ಪರಿತ್ಯಜಂತಿ ತಾದೃಶಃ ಜನಃ. ಜೀವನ್ನಪಿ ಶ್ವಾಸಯುಕ್ತಃ ಅಪಿ ಮೃತಃ ಮೃತಸದೃಶಃ ಇತಿ.
2: ಶ್ರೀಮನ್, ಅರ್ಥಃ ಸಮ್ಯಕ್ ನಾಭವತ್.
0: ನಾಭವದ್ವಾ, ತಾತ್ಪರ್ಯಜ್ಞಾನೇನ ಅರ್ಥಃ ಸಮ್ಯಕ್ ಜ್ಞಾಯತೆ. ಜೀವನಸ್ಯ ಸಾರ್ಥಕ್ಯಂ ಕಥಂ ಶಕ್ಯಂ? ಧರ್ಮಸಾಧನೇನ ವಿರಕ್ತಿಸಾಧನೇನ ಅಥವಾ ಸಜ್ಜನ ಸೇವಯಾ ವಾ ಶಕ್ಯಂ? ನೋ ಚೇತ್

0: ಚೇತ್ ತಾದೃಶಂ ಜೀವನಂ ವ್ಯರ್ಥಂ ಇತಿ ಕವೇಹ ತಾತ್ಪರ್ಯಂ.
1: ಇದಾನಿಂ ಅರ್ಥಃ ಜ್ಞಾತಃ.
2: ಆಚಾರ್ಯ, ಏತತ್ ತ್ರಯಂ ಏವ ಮುಖ್ಯಂ ವಾ?
0: ಸಮೀಚೀನಃ ಪ್ರಶ್ನಃ. ಶಿಷ್ಯಃ ಪ್ರಶ್ನಂ ಪೃಚ್ಛತಿ ಇತ್ಯುಕ್ತೆ ಸಹ ಪಾಠಂ ಸಮ್ಯಕ್ ಶೃಣೋತಿ ಇತಿ ಸ್ಪಷ್ಟಂ. ಏವಂ ಪ್ರಶ್ನೋತ್ತರಕ್ರಮೇಣ ಅರ್ಥಗ್ರಹಣಂ ಸಮ್ಯಕ್ ಭವತಿ. ಇದಾನಿಂ ಭವತೀಂ ಪೃಚ್ಛಾಮಿ, ಕಿಮರ್ಥಂ ಏವಂ ಪೃಚ್ಛತಿ ಭವತಿ?
2: ಕಿಮರ್ಥಂ ಇತಿ ಚೇತ್ ಜೀವನೆ ಅನ್ಯಾನಿ ಅಪಿ ಸತ್ಕಾರ್ಯಾಣಿ ಸಂತಿ ಕಿಲ?
0: ಹಾ, ಸತ್ಕಾರ್ಯಾಣಿ ಸಂತಿ.
1: ಆಂ, ಯಥಾ ಸತ್ಯಂ ಅಹಿಂಸಾ ಅನುಕಂಪಃ ಇತ್ಯಾದೀನಿ.
0: ಸಮೀಚೀನಂ ಚಿಂತನಂ. ಸತ್ಯಂ ಅಹಿಂಸಾ ಅನುಕಂಪಃ ಇತ್ಯೇವಂ ಜೀವನೆ ಬಹೂನಿ ಮೌಲ್ಯಾನಿ ಸಂತಿ ಇತಿ ಸ್ಪಷ್ಟಂ. ಸರ್ವೇಷಾಂ ತೇಷಾಂ ಸಂಕೇತ ರೂಪೇಣ ಕವಿಹಿ ಏತತ್ ತ್ರಯಂ ಧರ್ಮಃ ವಿರಾಗಃ ತೀರ್ಥಪದ ಸೇವಾ ಇತಿ ಸೂಚಿತವಾನ್ ಅಸ್ತಿ. ಏತತ್ ತ್ರಯಂ ಏವ ಮುಖ್ಯಂ ಇತಿ ನ. ಅತ್ರ ತಾತ್ಪರ್ಯಂ ಸ್ವೀಕುರ್ಮಃ ಚೇತ್ ಸಮಸ್ಯಾ ನಾಸ್ತಿ. ನಿರುದ್ದೇಶ್ಯಂ ಜೀವನಂ ನ ಯಾಪಯಿತವ್ಯಂ ಕಸ್ಯಚಿದಪಿ ಮೌಲ್ಯಸ್ಯ ಸಿದ್ಧಿಃ ಸಾಧನೀಯ ಏವಂ ಜೀವನಂ ಸಾರ್ಥಕಂ ಕರಣೀಯಂ ಇತಿ ತಸ್ಯ ತಾತ್ಪರ್ಯಂ. ಅಸ್ತು, ಅದ್ಯ ಬಹವಃ ವಿಚಾರಾಃ ಅಧೀತಃ. ಅದ್ಯತನ ಸಂಸ್ಕೃತ ಪಾಠಂ ಅತ್ರ ಸಮಾಪಯಾಮ. ಪದ್ಯಾನಾಂ ಏತೇಷಾಂ ಸಮ್ಯಕ್ ಮನನಂ ಕರಣೀಯಂ. ಸ್ವಸ್ತಿ.

ಸಂಸ್ಕೃತ ಪಾಠ ಕೇಳಿದಿರಿ. ಗುರುಗಳಾಗಿ ಭಾಗವಹಿಸಿದವರು ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್, ವಿದ್ಯಾರ್ಥಿಗಳು ಗುರುಪ್ರಸಾದ್ ಮತ್ತು ಸುಮನ. ಆಕಾಶವಾಣಿ ಮಂಗಳೂರು, ಸಮಯ 5:45:35. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ವೀರಪರಂಪರೆ ಚಿತ್ರಕ್ಕಾಗಿ ಮಿಲಿ ನಾಯರ್ ಹಾಡಿರುವ ಗೀತೆ, ರಚನೆ ಮತ್ತು ಸಂಗೀತ ಎಸ್ ನಾರಾಯಣ್.

0: ಅನುರಾಧ ಶ್ರೀರಾಮ್ ಮತ್ತು ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮಲ್ಲ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಅತುಲ್ ಕಾಮತ್, ಕಣ್ಣಿನ ತಜ್ಞರು ಏನಪ್ಪೋಯ ಆಸ್ಪತ್ರೆ ದೇರಳಕಟ್ಟೆ. ವಿಷಯ ಕಣ್ಣಿನ ಪೊರೆ ಚಿಕಿತ್ಸೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನಪ್ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪ್ಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
0: ಚಿತ್ರಗೀತೆಗಳ ಪ್ರಸಾರದಲ್ಲಿ ಕೊನೆಯದಾಗಿ ಕೇಳಿ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಗೆಜ್ಜೆನಾದ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರಾ.

ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳು, 6:30 ಅವಲೋಕನ. ಕಿಸಾನ್ ವಾಣಿಯಲ್ಲಿ 6:50 ಗ್ರಹೋದ್ಯಮ, ಈ ಕುರಿತು ಸೀತಾ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಚಿತ್ರಗೀತೆಗಳು, 8:00 ಯುವವಾಣಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಕುರಿತು ಡಾಕ್ಟರ್ ಸುಧೀರ್ ರಾಜ್ಕೆ ಅವರ ಜೊತೆ ಮಾತುಕತೆ. ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. 8:30 ಸಹಜಂ ಸೌಂದರ್ಯ ಸುಂದರಂ, ಈ ಕುರಿತು ಡಾಕ್ಟರ್ ಭುವನೇಶ್ವರಿ ಹೆಗಡೆ ಅವರಿಂದ ಲಘುದಾಟಿಯ ಭಾಷಣ. 9:15 ಸ್ಪಾಟ್ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ, ಸುಗಂಧ ಕಾಲಮೇಘಂ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ನಾಳೆ ಪ್ರಸಾರದಲ್ಲಿ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಮೀನಾಕ್ಷಿ ರಾಮಚಂದ್ರ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್, ರೈತರಿಗೆ ಸಲಹೆ 6:50, 7:15 ಸಂಗೀತಾ ಬಾಲಚಂದ್ರ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಕಾವ್ಯಯಾನ 56ನೆಯ ಸಂಚಿಕೆ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಯಶೋಧ ಕುಮಾರಿ. 8:45 ಹಿಂದಿ ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:30 ನಯೇ ತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾ

0: ವಾಣಿ ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿಯ ಓದು ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ. 11:30 ಶಾಸ್ತ್ರೀಯ ಸಂಗೀತ. ಬಿ ಡಿ ವೇಣುಗೋಪಾಲ್ ಅವರ ಜಲತರಂಗವಾದನ. 12:05 ವನಿತಾ ವಿಹಾರ. ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆ. ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು, ಈ ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ. ಕಾಶಿನಾಥ್ ಪತ್ತಾರ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ ಸಂಚಿಕೆ. 30 ವಿಲ್ ನೋಂದಣಿ. ಸಂಪನ್ಮೂಲ ವ್ಯಕ್ತಿ ಮೆಲ್ವಿನ್ ಡಿಸೋಜಾ ಬಚ್ಪೇಕರ್ ಅಂಬಾರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಬಗ್ಗೆ ಡಾಕ್ಟರ್ ಸುಧೀರ್ ರಾಜ್ ಅವರೊಂದಿಗೆ ಮಾತುಕತೆಯ ಮುಂದುವರಿದ ಭಾಗ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 6:10 ಭಕ್ತಿಗೀತೆಗಳು. 6:30 ರಸವಾರ್ತೆ. 6:50 ಕೃಷಿರಂಗ. ಪಾಲಕ್ ಕೃಷಿ ಕುರಿತು ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಚಿತ್ರಗೀತೆಗಳು. 8:00 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಎನುಪಯ ಆರೋಗ್ಯ ದೀಪ. ಕೇಳುಗರೆಯು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸೈರಾ ಮುಜ್ತಬಾ. Political activities have intensified for government formation in West Bengal, Tamil Nadu and Kerala after declaration of assembly poll results. Following the BJP's sweeping victory in the West Bengal assembly elections, preparations are in full swing for the formation of the new government and the oath-taking ceremony in the state. The new cabinet members are likely to be sworn in on the 9th of this month, the birth anniversary of Gurudev Rabindranath Tagore. Prime Minister Narendra Modi and Union Home Minister Amit Shah are expected to attend the ceremony. In Tamil Nadu, actor-turned-politician C. Joseph Vijay's Tamil Raga Vedari Karagam, or TVK, has emerged as the single largest party in the state, winning 108 seats. Following the party's strong electoral debut, newly elected TVK legislators have formally elected Mr. Vijay as their leader in legislative party meeting at the party headquarters in Panayur, near Chennai. Meanwhile, outgoing Chief Minister M.K. Stalin has submitted his resignation to the governor, which has been accepted. In Kerala, the Congress-led UDF is holding informal discussions on the formation of the new government. The BJP has appointed senior party leader and union minister Amit Shah as the central observer for the election of the leader of the legislative party in West Bengal. Odisha Chief Minister Mohan Charan Manji has been appointed as the central co-observer in the state. Union Minister J.B. Nadda has been appointed as central observer for the election of the leader of the legislative party in Assam. Haryana Chief Minister Naib Singh Saini has been appointed as the central co-observer in the state. These names were approved by the BJP Parliamentary Board for central observers. Prime Minister Narendra Modi has strongly condemned the attacks on UAE's Fujairah that resulted in injuries to 3 internationals. In a social media post, Mr. Modi stated that targeting civilians and infrastructure is unacceptable. He asserted that India stands in firm solidarity with the UAE and reiterates its support for the peaceful resolution of all issues through dialogue and diplomacy. Mr. Modi emphasized that ensuring safe and unimpeded navigation through the Strait of Hormuz is vital for enduring regional peace, stability and global energy security. Petroleum and Natural Gas Minister Hardeep Singh Puri today met a member of House of Representatives and Chairperson, Liberal Democratic Party of Japan, Takayuki Kobayashi, in New Delhi. In a social media post, Mr. Puri said that they discussed strengthening India-Japan strategic partnership, enhancing cooperation for a secure and sustainable energy future, and exploring new avenues.

ಆಕಾಶವಾಣಿ ಅವಲೋಕನ. ವಿಷಯ: ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಶಕ್ತಿಯಾಗಿ ಬೆಳೆಯುವುದರ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯಲ್ಲೂ ಜವಾಬ್ದಾರಿಯುತ ನಾಯಕತ್ವ ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ದೇಶದ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ನವೀಕರಿಸಬಹುದಾದ ಇಂಧನ ಮೂಲಗಳು ಮಹತ್ವದ ಹೆಜ್ಜೆಗಳನ್ನು ಇರಿಸಿವೆ. ಭಾರತ ತನ್ನ ಗುರಿಗಿಂತ 5 ವರ್ಷ ಮುಂಚಿತವಾಗಿಯೇ ಪಳೆಯುಳಿಕೇತರ ಇಂಧನ ಮೂಲಗಳಿಂದ 50%ರಷ್ಟು ವಿದ್ಯುತ್ ಪಡೆಯುವ ಗುರಿಯನ್ನು ಸಾಧಿಸಿದೆ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ. ಇದು ದೇಶದ ಬಲವಾದ ಬದ್ಧತೆ ಮತ್ತು ತ್ವರಿತ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. 2025-26ರಲ್ಲಿ ಭಾರತ 55.29 ಗಿಗಾವ್ಯಾಟ್ ಪಳೆಯುಳಿಕೇತರ ಸಾಮರ್ಥ್ಯವನ್ನು ದಾಖಲಿಸಿದೆ. ಇದರಲ್ಲಿ ಇದುವರೆಗಿನ ಅತ್ಯಧಿಕ ಸೌರ ಸೇರ್ಪಡೆ 44.61 ಗಿಗಾವ್ಯಾಟ್ ಮತ್ತು ದಾಖಲೆಯ 6.05 ಗಿಗಾವ್ಯಾಟ್ ಪವನ ಸಾಮರ್ಥ್ಯ ಸೇರಿವೆ. ನವೀಕರಿಸಬಹುದಾದ ಇಂಧನ ಹೂಡಿಕೆಗಳಲ್ಲಿ ಈ ಸಾಧನೆಗಳು ಗಮನಾರ್ಹ ಏರಿಕೆಯನ್ನು ಪ್ರತಿಬಿಂಬಿಸುತ್ತವೆ. ದೇಶದ ಸುಮಾರು 30%ರಷ್ಟು ವಿದ್ಯುತ್ ಈಗ ಪವನ, ಸೌರ ಸೇರಿದಂತೆ ನವೀಕರಿಸಬಹುದಾದ ಮೂಲಗಳ ಮಿಶ್ರಣದಿಂದ ಉತ್ಪಾದಿಸಲ್ಪಡುತ್ತದೆ. ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದ ಸ್ಥಿತಿಸ್ಥಾಪಕ ಭವಿಷ್ಯದ ಶೃಂಗಸಭೆ 2026ರ ಸಂದರ್ಭದಲ್ಲಿ ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಈ ಮಾಹಿತಿ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟಿನ ಅಡಿಯಲ್ಲಿ ಭಾರತ 2030ರ ವೇಳೆಗೆ ತನ್ನ ಒಟ್ಟು ಸ್ಥಾಪಿತ 50%ರಷ್ಟನ್ನು ಪಳೆಯುಳಿಕೇತರ ಇಂಧನ ಮೂಲಗಳಿಂದ ಪಡೆಯುವ ಬೃಹತ್ ಗುರಿಯನ್ನು ಹೊಂದಿತ್ತು. ಆದರೆ ಈಗಾಗಲೇ ಭಾರತ ಈ ಗುರಿಯನ್ನು ಸಾಧಿಸಿದೆ. 2025ರ ಏಪ್ರಿಲ್ವರೆಗಿನ ಅಂಕಿಅಂಶಗಳ ಪ್ರಕಾರ ಭಾರತದ ಪವನಶಕ್ತಿ ವಲಯವು 50 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯದ ಮೈಲಿಗಲ್ಲನ್ನು ದಾಟಿತ್ತು. 2024ರ ನವೆಂಬರ್ ವೇಳೆಗೆ ದೇಶದ ಒಟ್ಟು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯವು 214 ಗಿಗಾವ್ಯಾಟ್ಗಳನ್ನು ತಲುಪಿತ್ತು. ಇದು 2030ರ 40%ರ ಮೂಲ ಗುರಿಯನ್ನು ಭಾರತ ನಿಗದಿತ ಅವಧಿಗಿಂತ ಶೀಘ್ರವಾಗಿಯೇ ಸಾಧಿಸಿರುವುದನ್ನು ದೃಢಪಡಿಸುತ್ತದೆ. ಈ ಬೃಹತ್ ಗುರಿಯನ್ನು ತಲುಪಲು ಉತ್ಪಾದನೆ ಹೆಚ್ಚಿಸುವ ಜೊತೆಗೆ ಅದಕ್ಕೆ ಬೇಕಾದ ತಂತ್ರಜ್ಞಾನ ಮತ್ತು ಉಪಕರಣಗಳ ತಯಾರಿಕೆಯಲ್ಲೂ ಸ್ವಾವಲಂಬನೆ ಸಾಧಿಸುವುದು ಅತ್ಯಗತ್ಯವಾಗಿದೆ ಎಂಬುದು ಸಾಬೀತಾಗಿದೆ. ದೇಶದ ಪವನ ವಲಯಗಳಲ್ಲಿ ಈಗಾಗಲೇ ದೇಶೀಯ ಅವಲಂಬನೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಮಟ್ಟಿಗೆ ಸ್ವದೇಶೀಕರಣಗೊಳಿಸಲಾಗಿದೆ. ಈ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮತ್ತು ದೇಶೀಯ ಮೌಲ್ಯವರ್ಧನೆ

ಹೆಚ್ಚಿಸಲು ಉತ್ಪಾದನೆ ಆಧಾರಿತ ಪ್ರೋತ್ಸಾಹದಂತಹ ನೀತಿಗಳು ಪೂರಕವಾಗಿವೆ. ವಿಶೇಷವಾಗಿ ಭಾರತದ ಪವನಶಕ್ತಿ ಕ್ರಾಂತಿಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಮೂರು ರಾಜ್ಯಗಳು ಒಟ್ಟಾಗಿ ಭಾರತದ ಒಟ್ಟು ಪವನಶಕ್ತಿ ಸಾಮರ್ಥ್ಯಕ್ಕೆ ಸುಮಾರು ಅರ್ಧದಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಒಟ್ಟು ಪವನಶಕ್ತಿ ಸಾಮರ್ಥ್ಯದಲ್ಲಿ ಈ ರಾಜ್ಯಗಳ ಪಾಲು ಗಣನೀಯವಾಗಿದೆ. 2024-25 ಆರ್ಥಿಕ ವರ್ಷದಲ್ಲಿ ಕರ್ನಾಟಕ 1331.4

0: ಶೇಕಡ 36%ರಷ್ಟನ್ನು ಭರಿಸುವ ನಿರೀಕ್ಷೆ ಇದ್ದು, ವಿತರಣಾ ಕಂಪನಿಗಳಿಗೆ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಲಭ್ಯವಾಗುವಂತೆ ಮಾಡಲಿದೆ. ಇಂಧನ ಉತ್ಪಾದನೆಯ ಜೊತೆಗೆ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ, ಬಲಿಷ್ಠ ನೀತಿಗಳು ಮತ್ತು ಕರ್ನಾಟಕದಂತಹ ರಾಜ್ಯಗಳ ಪರಿಣಾಮಕಾರಿ ಅನುಷ್ಠಾನದ ನೆರವಿನಿಂದ ಭಾರತ ತನ್ನ ಮುಂದಿನ ಬೃಹತ್ ಗುರಿಯನ್ನು ತಲುಪುವ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಒಂದನೇ ತಾರೀಕಿನಿಂದ ಕಾಣಿಯಾಗರು ತಾನೇ. ಎತ್ತರ 5 ಅಡಿ 6 ಅಂಗುಲ, ಕೋಲುಮುಖ, ಸಾಧಾರಣ ಮೈಕಟ್ಟು, ಕನ್ನಡ ತೆಲುಗು ಭಾಷೆ ಮಾತನಾಡು ಬರ್ತದೆ. ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದರೆ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು, ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ, ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು, ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು, ಮುಚ್ಚಿದ ಕಿಟಕಿಗಳನ್ನು ತೆರೆದು, ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು, ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.
3: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ದ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿದ್ದು ಸರಿಯಲ್ಲ. ಹೀಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣಪತ್ರ ನೀಡಿದೆ. ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
1: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದ್ ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀನಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ದಿನ ಇರ್ತೈತೆ ಅವ್ರಿಗೆ. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ. ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
0: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರಣಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ, ನೀರು, ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ 10 ಕೋಟಿ 5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20 ಕೋಟಿ 10 ಲಕ್ಷ ರೂಪಾಯಿ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ನಗರದಲ್ಲಿ ಇದೇ 10ರವರೆಗೆ ಆಯೋಜಿಸಲಾಗಿರುವ ITF WO 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ.ಜಿ.ಪರಮೇಶ್ವರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ.ಜಿ.ಪರಮೇಶ್ವರ್, ತುಮಕೂರನ್ನು ಕ್ರೀಡೆಯಲ್ಲೂ ವಿಶ್ವದರ್ಜೆಗೆ ಕೊಂಡೊಯ್ಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9ರಂದು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆ.

0: ಸುಧಾರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನ ಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೃಷಿಕ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ತಮ್ಮ ಗೃಹೋದ್ಯಮದ ಅನುಭವ ಕುರಿತು ಸೀತಾ ರಘು ಅವರೊಂದಿಗೆ ಸಂದರ್ಶನ ನಡೆಸಿಕೊಡಲಿದ್ದಾರೆ ರಜನಿ ಭಟ್.
3: ಗೃಹೋದ್ಯಮದಲ್ಲಿ ತನ್ನನ್ನು ತಾನೇ ತೊಡಗಿಸಿ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿರುವ ಸೀತಾ ರಘು ಇವರು ನಮ್ಮ ಜೊತೆ ಇದ್ದಾರೆ. ಇವರಲ್ಲಿ ಇವರ ಗೃಹೋದ್ಯಮದ ಅನುಭವಗಳನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ, ಧನ್ಯವಾದಗಳು.
3: ಮೇಡಮ್, ಈ ಗೃಹೋದ್ಯಮ ಈ ಇದಕ್ಕೆ ಬರ್ಲಿಕ್ಕೆ ನಿಮಗೆ ಪ್ರೇರಣೆ ಯಾರು ಅಥವಾ ಇದಕ್ಕೆ ಕಾರಣ ಏನಾದರೂ ಇರಬಹುದಾ?
4: ಪ್ರೇರಣೆ ಅಂದ್ರೆ ನಮ್ಮ ಅಮ್ಮ ತಾಯಿಯವರು ಊರಲ್ಲಿ ಬಿರುವ, ನಾವು ತುಂಬಾ ದೊಡ್ಡ ಕುಟುಂಬ ನಮ್ಮದು, ಹಾಗೆ ದೊಡ್ಡ ಕುಟುಂಬಕ್ಕೆ ತುಂಬಾ ಮಾಡಬೇಕಾಗಿತ್ತು. ಅದೇ ಇದರಲ್ಲಿ ನಾವು ಮಾಡ್ತಾ ಇದ್ದೆವು, ಅದೇ ಮುಂದುವರಿಯಿತು ಅಷ್ಟೇ. ಮತ್ತೆ ಬೇರೆ ಪ್ರೇರಣೆ ಅಂತ ಇಲ್ಲ.
3: ಅಂದ್ರೆ ನೀವು ಹೇಳಿದ್ರೆ ನಿಮ್ದು ದೊಡ್ಡ ಕುಟುಂಬ ಅಂತ, ಆಗ ಸುಮಾರು ಯಾವ ರೀತಿಯಲ್ಲೆಲ್ಲ ನೀವು ಗೃಹೋದ್ಯಮದಲ್ಲಿ ತೊಡಗಿದ್ರ ಅಥವಾ ಮನೆಯ ಒಂದು ವಾತಾವರಣಕ್ಕೆ ತಕ್ಕ ನೀವು ಏನಾದ್ರೂ ಇಂತಹ ಇದನ್ನೆಲ್ಲ ಮಾಡ್ತಿದ್ರ?
4: ನಾವು ಉಪ್ಪಿನಕಾಯಿ ಹಪ್ಪಳ ಇಂಥದೆಲ್ಲ ನಾವು ಮನೆಗೆ ಮಾತ್ರ ಮಾಡ್ತಿದ್ದೆವು ಅವತ್ತು. ಮತ್ತೆ ಹೈನುಗಾರಿಕೆ ಇತ್ತು, ನಮ್ಮ ತಾಯಿ ಮನೆಯಲ್ಲಿ ದೊಡ್ಡದಾಗಿ ಹೈನುಗಾರಿಕೆ ಇತ್ತು. ನಾವು ಅದರಲ್ಲೇ ವಿದ್ಯಾಭ್ಯಾಸ ಎಲ್ಲ ಮಾಡಿದ್ದು ದೊಡ್ಡ ಕುಟುಂಬ. ನಮ್ಮ ತಂದೆಯವರು ಸಣ್ಣಗಿರುವಾಗಲೇ ತೀರಿ ಹೋಗಿದ್ರು, ಹಾಗೆ ನಾವು 9 ಜನ ಮಕ್ಕಳು. ಫಸ್ಟ್ ನಾವು 3 ಹುಡುಗಿಯರು, ಮತ್ತೆ 2 ಹುಡುಗರು, ಮತ್ತೆ 3 ಜನ ಹುಡುಗರು. ಹಾಗೆ ನನ್ನ ಸಣ್ಣ ತಮ್ಮನ ಗರ್ಭಿಣಿಯಾಗಿರುವಾಗಲೇ ನಮ್ಮ ತಂದೆ ತೀರ್ಕೊಂಡು ಬಿಟ್ರು. ಹಾಗೆ ನಮ್ಗೆ ಏನಾರು ಒಂದು ಜೀವನ ಉದ್ಯಕ್ಕೆ ಏನಾರು ಬೇಕಾಗಿತ್ತು. ಹಾಗೆ ಮೇನ್ ಆಗಿ ನಾವು ಹೈನುಗಾರಿಕೆಯನ್ನೇ ಮುಂದುವರಿಸಿದೆವು. ಹೈನುಗಾರಿಕೆ ಮುಂದುವರಿಸಿ ಅದರಲ್ಲೇ ನಮ್ಮ ವಿದ್ಯಾಭ್ಯಾಸ ಎಲ್ಲ ಆಯ್ತು. ಮತ್ತೆ ಹೀಗೆ ಮನೆ ಖರ್ಚಿಗೆ ತಕ್ಕ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಹೀಗೆಲ್ಲ ಮಾಡ್ತಾ ಇದ್ದೆವು ಆಗಿನ ಕಾಲದಲ್ಲಿ. ಅದ್ವೇ ನನಗೆ ಮುಂದಕ್ಕೆ ಪ್ರೇರಣೆ ಕೊಟ್ಟಿತ್ತು.
3: ಸರಿ ಮೇಡಮ್, ಅಂದ್ರೆ ನೀವು ಆಗ ಗೃಹೋದ್ಯಮ ಅಂತ ಮನೆಗೆ ವಾತಾವರಣಕ್ಕೆ ತಕ್ಕ ಮಾಡ್ತಿದ್ರಿ. ಈಗ ಅಂದ್ರೆ ಈ ಗೃಹೋದ್ಯಮದಲ್ಲಿ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ?
4: ನಾವೀಗ ಮನೆಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಮತ್ತೆ ಹೇಗೂ ಮನೆಗೆ ಉಪ್ಪಿನಕಾಯಿ ತುಂಬಾ ಬೇಕು ನಮಗೆ. ಹಾಗೆ ಉಪ್ಪಿನಕಾಯಿ ಜೊತೆ ನಮ್ಮಲ್ಲಿ ತುಂಬಾ ಮಾವಿನ ಮಿಡಿಗಳು ನಮ್ಮಲ್ಲಿ ಸಿಗ್ತಾ ಇದೆ. ಹಾಗೆ ಮರಗಳು 4-5 ಮರಗಳಿದೆ. ಹಾಗೆ ಈ ವರ್ಷ ನಾವೊಂದು 30,000 ಮಿಡಿ ಉಪ್ಪಿನಕಾಯಿ ಹಾಕಿದ್ದೇವೆ. 30,000 ಅಂದ್ರೆ ಸುಮಾರು ಒಂದು 3-4 ಕ್ವಿಂಟಲ್ ಅಂದಾಜು ಬರ್ತದೆ. ಹಾಗೆ ಅದರಲ್ಲೇ ನಾವು ಮಾಡಿಕೊಂಡು ಮನೆಗೆ ತಕ್ಕ ಮಾಡಿ ಮತ್ತೆ ಇದ್ದದನ್ನು ನಾವು ಸೇಲ್ ಮಾಡ್ತೇವೆ.
3: ಉತ್ತಮ ವಿಚಾರ ಮೇಡಮ್. ಅಂದ್ರೆ ಇದು ನೀವು ನಿಮ್ಮ ಮನೆ ಮಾವಿನ ಮರದಲ್ಲಿ ಆಗುವ ಮಾವಿನಕಾಯಿಗಳನ್ನೇ ಕೊಯ್ದು ಉಪ್ಪಿನಕಾಯಿ ಹಾಕ್ತೀರಿ ಅಂತ. ಬರೀ ಉಪ್ಪಿನಕಾಯಿಯಲ್ಲಿ ಮಾತ್ರ ನಿಮ್ಮ ಗೃಹೋದ್ಯಮ ಅಥವಾ ಬೇರೆ ಯಾವುದರಲ್ಲಾದ್ರೂ ಇದೆಯಾ?
4: ನಮ್ಮದು ಮೇನ್ ಉಪ್ಪಿನಕಾಯಿ, ಮತ್ತೆ ಸಣ್ಣ ಮಟ್ಟಿಗೆ ಹಪ್ಪಳ, ಸಂಡಿಗೆಗಳು 3-4 ಟೈಪ್ ಹೀಗೆಲ್ಲ ನಾವು ಮಾಡ್ತೇವೆ. ಮತ್ತೆ ಮೆಣಸು, ಮಜ್ಜಿಗೆ ಮೆಣಸು ಇದೆಲ್ಲ ಸಣ್ಣ ಮಟ್ಟಿಗೆ ನಾವು ಮಾಡ್ತೇವೆ. ಅದೆಲ್ಲ ಮೇನ್ ನಮ್ಮದು ಉಪ್ಪಿನಕಾಯಿ.
3: ಉತ್ತಮ ವಿಚಾರ ಮೇಡಮ್. ಈಗ ಉಪ್ಪಿನಕಾಯಿ ವಿಚಾರಕ್ಕೆ ಬಂದ್ರೆ ಯಾವೆಲ್ಲ ರೀತಿಯ ಉಪ್ಪಿನಕಾಯಿಗಳನ್ನು ತಾವು ಹಾಕ್ತೀರಿ, ಅದಕ್ಕೆ ಬೇಡಿಕೆ ಹೇಗೆ ಇವೆ?
4: ಮೇನ್ ನಮ್ಮದು ಉಪ್ಪಿನಕಾಯಿ ಅಂದ್ರೆ ಮಿಡಿ ಉಪ್ಪಿನಕಾಯಿ, ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ, ಮತ್ತೆ ನಿಂಬೆ ಹುಳಿ, ಮತ್ತೆ ಸೌತೆಕಾಯ್ದು, ಮತ್ತೆ ಕಣ್ಣಿಲೆ, ಈ ತರದ್ದೆಲ್ಲ ಎಲ್ಲ ಉಪ್ಪಿನಕಾಯಿ ನಾವು ಮಾಡ್ತೇವೆ. ಹಾಗೆ ಉಪ್ಪಿನಕಾಯಿಗಳು ನಾವು ನಾನಾ ರೀತಿದ್ ಮಾಡ್ತೇವೆ. ತೊಂಡೆಕಾಯಿದು ಎಲ್ಲ ನಾನಾ ರೀತಿದು ಮನೆ ಖರ್ಚಿಗೆ ಮಾಡ್ತೇವೆ. ಆದ್ರೆ ಮೇನ್ ಸೇಲ್ ಇರೋದು ನಮಗೆ ಮಾವಿನ ಮಿಡಿದು.

0: ಮತ್ತೆ ನಿಂಬೆ ಉಳಿದು ಕೆಲವೊಮ್ಮೆ ತಕೊಂಡು ಹೋಗ್ತಾರೆ ಅಷ್ಟೇ.
1: ಗೃಹೋದ್ಯಮಕ್ಕೆ ಕಾಲಿಟ್ಟು ಎಷ್ಟು ವರ್ಷಗಳಾಯ್ತು ಹಾಗೂ ಬೇಡಿಕೆ ಹೇಗೆ ಇವೆ?
0: ಸುಮಾರು 15 ವರ್ಷದಿಂದ ಮಾವಿನಕಾಯಿ ಉಪ್ಪಿನಕಾಯಿ ನಾವು ಮಾರ್ತಾ ಇದ್ದೇವೆ. ಅಂದ್ರೆ ಬೇಡಿಕೆ ಅಂದ್ರೆ ನಮ್ಮ ನೆಂಟ್ರಿಷನ್ ಬಂದು ತಕೊಂಡು ಹೋಗ್ತಾರೆ, ಪರಿಚಯದವರು ಅವರು ಇವರು ಅಂತೇಳಿ. ಮತ್ತೆ ನಾವು ಅದಕ್ಕೆ ಲೇಬಲ್ ಎಲ್ಲ ಏನು ಹಚ್ಚಿಲ್ಲ ನಮ್ಮದು ಅಂತ ಹೇಳಿ. ಅದೇ ದೊಡ್ಡ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಸಾಧಾರಣ ಫೇಮಸ್, ಗೊತ್ತಿರೋರೆಲ್ಲ ತಕೊಂಡು ಹೋಗ್ತಾರೆ. ನಾವು ಮತ್ತೆ ಅದಕ್ಕೆ ಪ್ರಿಸರ್ವೇಟಿವ್ ಆಗಿರುದೇನು ಹಾಕುದಿಲ್ಲ. ನಮ್ಮ ಮನೆ ಖರ್ಚಿಗೆ ತಕ್ಕ ನಾವು ಮಾಡ್ತೇವೆ, ಅದರಲ್ಲೇ ದೊಡ್ಡದಾಗಿ ಮಾಡ್ತೇವೆ ಅಷ್ಟೇ. ನಮ್ಮಲ್ಲೇ ಮಿಡಿ ಸಿಕ್ಕುವ ಕಾರಣ ನಾವು ಮತ್ತೆ ಹೊರಗಿಂದ ತಕೊಂಡು ಎಲ್ಲ ಎಂತ ಮಾಡುದಿಲ್ಲ.
1: ಸಂತೋಷ ಮೇಡಮ್, ಈಗ ಮಾರುಕಟ್ಟೆ ವಿಚಾರಕ್ಕೆ ಬಂದರೆ ನೆಂಟರಿಷ್ಟರು ಅಂದ್ರೆ ಬಂಧುಗಳು ಮತ್ತು ನಿಮ್ಮ ಮಿತ್ರ ವರ್ಗ ಬಂದು ತಗೊಂಡು ಹೋಗ್ತಾರೆ. ಬೇರೆ ರೀತಿಯಾಗಿ ಯಾವ ರೀತಿಯಲ್ಲಿ ಆದ್ರೂ ನೀವು ಮಾರಾಟ ಮಾಡ್ತೀರಾ? ಮಾರುಕಟ್ಟೆ ಏನಾದ್ರೂ ಇದೆಯಾ ಇದಕ್ಕಿಂತ?
0: ಇಲ್ಲ, ನಾವು ಹೊರಗಡೆ ಇಷ್ಟ ತನಕ ಮಾರುಕಟ್ಟೆಗೆ ಅಂತ ನಾವು ಕೊಟ್ಟಿಲ್ಲ. ಇದೇ ಮನೆಗೆ ಬಂದು ತಕೊಂಡು ಹೋಗ್ತಾರೆ, ಅಥವಾ ಯಾರು ಫೋನ್ ಮೂಲಕ ಬೇಕು ಹೇಳಿದವರು ಅವರಿಗೆ ತಕೊಂಡು ಹೋಗಿ ಕೊಡುವ ಏರ್ಪಾಡು ಇದೆ ನಮ್ಮಲ್ಲಿ. ನಾವು ಹೋಗುವ ಯಾವಾಗಾದ್ರೂ ಹೋಗುವಾಗ ನಾವು ತಕೊಂಡು ಹೋಗಿ ಕೊಡ್ತೇವೆ, ಇಲ್ಲ ಅಂತ ಇಲ್ಲ. ಹಾಗೆಂತ ಹೇಳಿ ನಾವು ಮಾರುಕಟ್ಟೆಗೆ ಅಂತ ಕೊಟ್ಟದಿಲ್ಲ.
1: ಈಗ ಅಂದ್ರೆ ಈ ಗೃಹೋದ್ಯಮ ಬಂದಾಗ ವಿದೇಶಗಳಿಗೂ ಸಹ ಹೋದದಿವೆ ಈ ಉಪ್ಪಿನಕಾಯಿಗಳೆಲ್ಲ. ಅಂದ್ರೆ ನಮ್ಮ ದಕ್ಷಿಣ ಕನ್ನಡದ ಉಪ್ಪಿನಕಾಯಿ ಸ್ವಲ್ಪ ಹೆಚ್ಚೇ ಪ್ರಸಿದ್ಧಿ ಅಂತ ಹೇಳಬಹುದು. ಅಂತ ವಿಚಾರಗಳೇನಾದ್ರೂ ಇವೆಯಾ?
0: ಬೇಕಿದ್ರೆ ನಾವು ಸಪ್ಲೈ ಮಾಡಬಹುದು. ನಮಗೆ ಇಷ್ಟ ತನಕ ಅಂದ್ರೆ ಬೇಡಿಕೆ ಅಂತ ನಾವು ದೊಡ್ಡದಾಗಿ ಬೇಡಿಕೆ ಮಾಡ್ಲಿಲ್ಲ. ಹಾಗಾಗಿ ನಮಗೆ ಸಾಧಾರಣ ಆಸುಪಾಸಿನವರೇ ತಕೊಂಡೋಗಿ ಕಂಪ್ಲೀಟ್ ಮುಗಿತದೆ ನಮ್ಮಲ್ಲಿ. ಈಗ ಬೇರೆ ದೇಶಕ್ಕೆ ಅಂದ್ರೆ ನಮ್ಮ ಬಂಧುಗಳೇ ಇದ್ದಾರೆ, ಫ್ರೆಂಡ್ಸ್ ಬಂಧುಗಳು ಅವರೆಲ್ಲ ಇದ್ದಾರೆ. ಅವರೆಲ್ಲ ಬಂದಿರೋಗ ತಕೊಂಡು ಹೋಗ್ತಾರೆ ಅಮೆರಿಕಕ್ಕೆ, ದುಬೈಗೆ, ಹಾಂಗ್ಕಾಂಗ್ ಹೀಗೆಲ್ಲ ಹೋದ್ದು ಇದೆ. ತುಂಬಾ ದೇಶಕ್ಕೆ ಹೋದ್ದು ಇದೆ. ಅಂದ್ರೆ ನಮ್ಮ ಫ್ರೆಂಡ್ಸ್ ನೆಂಟ್ರಿಷ್ಟರು ಇವರೆಲ್ಲ ತಕೊಂಡು ಹೋಗ್ತಾರೆ ಬಂದಿರುವಾಗ.
1: ಇದನ್ನು ಅಂದ್ರೆ ಸ್ಥೂಲವಾಗಿ ಯಾವ ರೀತಿ ಇದನ್ನು ಮಾಡ್ತೀರಿ ಅಂತ ಒಂದು ಸ್ವಲ್ಪ ನಮಗೆ ಹೇಳಬಹುದಾ?
0: ಮಾವಿನ ಮಿಡಿ ಕೊಯ್ದ ಮೇಲೆ ಒಂದು ಪದ್ರು ಮಾವಿನ ಮಿಡಿ, ಒಂದು ಪದ್ರು ಉಪ್ಪು ಮತ್ತು ಕುದಿಸಿ ಆರಿಸಿದ ಉಪ್ಪು ನೀರನ್ನು ನಾವು ಹಾಕ್ತೇವೆ. ಅಂದ್ರೆ ಬೇಗ ಅದು ಚಿರ್ತಬೇಕು ಅಂತ ಹೇಳಿ. ಚಿರ್ತಾದ್ರೆ ಉಪ್ಪಿನಕಾಯಿ ಒಳ್ಳೇದು ಬರುದಿಲ್ಲ ಮೆಣಸೆಲ್ಲ ಹಾಕುವಾಗ. ಹಾಗೆ ಒಂದು ಲೇಯರ್ ಮಾವಿನ ಮಿಡಿ, ಒಂದು ಲೇಯರ್ ಉಪ್ಪು, ಮತ್ತೆ ಲಾಸ್ಟಿಗೆ ಮೇಲೆ ಉಪ್ಪು ನೀರು ಹಾಕ್ತೇವೆ. ಉಪ್ಪು ನೀರು ಹಾಕಿ ಸುರುವಿಗೆಲ್ಲ ದಿವಸಕ್ಕೆ 2 ಸಲ ಅದನ್ನು ಮುಗಿಸಬೇಕು, ಅಡಿ ಮುಗಿಸಬೇಕು. ಅಡಿ ಮುಗಿಸದಿದ್ರೆ ಒಳ್ಳೇದು ಬರುದಿಲ್ಲ, ಚಿರುಟುದಿಲ್ಲ. ಚಿರುಟಾದ್ರೆ ಉಪ್ಪಿನಕಾಯಿ ಒಳ್ಳೇದಾಗುದಿಲ್ಲ. ಹಾಗೆ ಚಿರುಟಿದ ಮೇಲೆ ನಾವು ಮೆಣಸು ಸಾಸಿವೆ ಎಲ್ಲ ಕಡಿದು ಮಿಕ್ಸ್ ಮಾಡ್ತೇವೆ.
1: ಎಷ್ಟು ದಿವಸಗಳದ್ದು ಉಪ್ಪಿನ ಇದರಲ್ಲಿ?
0: ಸಾಧಾರಣ ಒಂದು 4-5 ದಿವಸ ಅಲ್ಲಿ ಚಿರುತದೆ. ನಾವು ಚೆನ್ನಾಗಿ ಮಿಕ್ಸ್ ಇದು ಏನು ಮುಗಿಸಿಕೊಂಡು ಬರುವಾಗ ಅದು 4-5 ದಿವಸ ಅಲ್ಲಿ ಚಿರುತದೆ. ಚಿರುಟಿದ ತಕ್ಷಣ ಗೊತ್ತಾಗ್ತದೆ. ಗೊತ್ತಾದ ತಕ್ಷಣ ನಾವು ಮತ್ತೆ ಹಾಕ್ತೇವೆ, ಮೆಣಸು ಎಲ್ಲ ಹಾಕ್ತೇವೆ.
1: ಈಗ ಅಂದ್ರೆ ನೀವು ಮಾವಿನಕಾಯಿ ಸಾಮಾನ್ಯ ಯಾವ ಸಮಯದಲ್ಲಿ ಕುಯಿಸ್ತೀರಿ? ಕುಯ್ದು ಅದಂದ್ರೆ ಹೇಗೆ ಅದರ ವಿಚಾರ?
0: ಅದು ಹೋಗಿ ಸಾಧಾರಣ ಒಂದು ತಿಂಗಳಾಗುವಾಗ ಅದು ಮಿಡಿ ಸಾಧಾರಣ ಕೊಯ್ಯುವ ಅಂದಾಜು ಆಗ್ತದೆ. ಫಸ್ಟ್ ಒಂದು 4 ಮಿಡಿ ಕೊಯ್ದು ನೋಡುದು ಬೆಳೆದಿನ ಹೇಗೆ ಉಪ್ಪಿನಕಾಯಿ ಆಗ್ತದ ಅಂತ ಹೇಳಿ. ಸ್ವಲ್ಪ ಬೆಳಿಬೇಕು ಅಂತಾದ್ರೆ ಮತ್ತೆ ಬಿಡುದು. ಅಂದ್ರೆ ನಮಗೆ ಕೊಯ್ಲಿಕ್ಕೆ ಏನೂ ಇದಿಲ್ಲ, ನಮ್ಮಲ್ಲಿ ಜನಗಳಿದ್ದಾರೆ. ಹಾಗಾಗಿ ಇವತ್ತು ಕೊಯ್ಯುವಂತ ಅಂದಾಜು ಮಾಡಿದ್ರೆ ಕೊಯ್ಯುವುದೆ, ನಾಳೆ ಕೊಯ್ಯುವಂತ ಹೇಳಿ ನಾಳೆ ಕೊಯ್ಯುದು. ಹಾಗಾಗಿ ಕೊಯ್ಯುವ ಸಮಸ್ಯೆ ನಮಗೆ ಇಲ್ಲ. ಹಾಗಾಗಿ ಒಂದು ಅಂದಾಜಾಗುವಾಗ ಕೊಯ್ಯುದು. ಅದು
1: ಬೇಡಿಕೆಗೆ ಅನುಗುಣವಾಗಿ ನೀವು ಉಪ್ಪಿನಕಾಯಿ ಹಾಕ್ತೀರಾ? ಮಾವಿನಕಾಯಿ ಕೊಯ್ಸುದೆಲ್ಲ ಇದೆಯಲ್ಲ, ಅಥವಾ ಮೊದಲೇ ಅಷ್ಟು ಅಂದ್ರೆ ಈಗ ಹೇಳಿದ್ರೆ ಈ ವರ್ಷ 30,000 ಮಿಡಿಗಳಷ್ಟು ನೀವು ಉಪ್ಪಿನಕಾಯಿ ಹಾಕಿದ್ರಿ ಅಂತ. ಈಗ ನಿಮ್ಗೆ ಬೇಡಿಕೆ ಏನು ಬರ್ತದೆ ಅದಕ್ಕೆ ಹೊಂದಿಕೊಂಡು ನೀವು ಉಪ್ಪಿನಕಾಯಿ ಮಾಡುದ, ಅಥವಾ ಮೊದಲೇ ಅಷ್ಟು ಮಾಡಿಟ್ಟು ಮತ್ತೆ ಬೇಡಿಕೆಗೆ ಬಂದ ಹಾಗೆ ಕೊಡುದ?
0: ನಾವು ಮೊದಲೇ ಎಲ್ಲ ಅದನ್ನು ರೆಡಿ ಮಾಡಿಡ್ತೇವೆ. ಅಂದ್ರೆ ಮೆಣಸು ಎಲ್ಲ ಮಿಕ್ಸ್ ಮಾಡಿಡ್ತೇವೆ ನಾವು. ಮತ್ತೆ ಬೇಡಿಕೆಗೆ ಅನುಗುಣವಾಗಿ ಅಂತ ನಾವು ಮಾಡುದಿಲ್ಲ. ಬೇಡಿಕೆ ಬಂದಾಗೆ ಡ್ರಮ್ ಇಂದ ತೆಗೆದು ಬಾಟ್ಲಿಗೆ ಹಾಕುದು ಕೊಡುದು ಅಷ್ಟೇ. ನಾವು ಫುಲ್ ಆ 30,000 ಮಿಡಿಗೂ ಸಹ ಉಪ್ಪಿನಕಾಯಿ ಮಾಡಿಯೇ ಇಡುದು ನಾವು.
1: ಈಗ ನೀವು ಹೇಳಿದ್ರೆ ಮಿಡಿಯನ್ನು ಉಪ್ಪಿನಲ್ಲಿ ಹಾಕಿ ಇಡ್ತೀರಿ, ಮತ್ತೆ 5-6 ದಿವಸಗಳ ನಂತರ ಅದನ್ನ ನೋಡ್ತಾ ಇದ್ಕೊಂಡು 5-6 ದಿವಸಗಳ ನಂತರ ಅದು ಚಿರುಟಿದ ನಂತರ ಮುಂದಿನ ಪ್ರೊಸೆಸ್ಗೆ ಹೋಗ್ತದೆ. ಮುಂದಿನದ್ದೇನು ಅದರ ನೆಕ್ಸ್ಟ್ ಸ್ಟೆಪ್ ಏನು?
0: ನೆಕ್ಸ್ಟ್ ಸ್ಟೆಪ್ ನಾವು ಮೆಣಸು ಹಾಕ್ಬೇಕಿದ್ರೆ ಮೆಣಸನ್ನು ನಾವು ಗೋಣಿ ಮೆಣಸು ತಕೊಂಡು ಬರೋದು. ಊರ ಮೆಣಸು ಅಂತ ಹೇಳ್ತೇವೆ ನಾವು ಇಲ್ಲಿ. ಗೋಣಿ ಮೆಣಸನ್ನು ತಕೊಂಡು ಬಂದು ತೊಳೆದು ಒಣಗಿಸೋದು. ನಾವು ಯಾವುದೇ ಹುಡಿಯನ್ನು ತರುವುದಿಲ್ಲ, ಬೇಟೆಯಿಂದ ಹುಡಿ ತರುವುದಿಲ್ಲ. ಮತ್ತೆ ಸಾಸಿವೆಯನ್ನು ಹಾಗೆ ಸಣ್ಣ ಸಾಸಿವೆ ಅಂತ ಸಿಗ್ತದೆ, ಅದನ್ನು ತೊಳೆದು ಒಣಗಿಸಿ ಒಂದು 3 ಬಿಸಿಲೆಲ್ಲ ಒಣಗಿಸ್ತೇವೆ ನಾವು. ಒಣಗಿಸಿ ಮತ್ತೆ ನಾವೇ ಹುಡಿ ಮಾಡಿ ಮತ್ತೆ ಗ್ರೈಂಡರ್ಗೆ ಹಾಕುದು. ಗ್ರೈಂಡರ್ಗೆ ಫಸ್ಟ್ ಗೆ ಉಪ್ಪು ನೀರು ಮತ್ತು ಸಾಸಿವೆ ಹಾಕಿ ಬೀಸುದು. ಮತ್ತೆ ಮೆಣಸಿನ ಹುಡಿ ನಾವು ಸಮೇ ಹಾಕುದು. ನಾವು ಕೆಲವು ಜನ ಹೆಚ್ಚಾಗ್ತಾರೆ, ಕೆಲವು ಜನ ಕಡಿಮೆ ಆಗ್ತದೆ. ಸಾಸಿವೆ ಹೆಚ್ಚಾಕುದು, ಮೆಣಸಿನ ಹುಡಿ ಕಡಿಮೆ ಹಾಕುದು, ಹಾಗೆಲ್ಲ ಮಾಡ್ತಾರೆ. ನಮ್ಮದು ಏನಿಲ್ಲ, ನಮ್ಮದು ಪಾಕ ಅಂದ್ರೆ 3 ಗ್ಲಾಸಿಗೆ ಮೆಣಸಿನ ಹುಡಿ ಹಾಕಿದ್ರೆ ನಾವು 3 ಗ್ಲಾಸ್ ಸಾಸಿವೆ ಹುಡಿಗೆ ಹಾಕ್ತೇವೆ. ಒಂದು 3 ಚಮಚದಷ್ಟು ಅರಿಶಿನ, ಮತ್ತೆ ಬಣ್ಣ ನೋಡಿಕೊಂಡು ಹಾಕುದು. ಅರಿಶಿನಕ್ಕೆ ನಮ್ಮದು ಅಷ್ಟು ಅಂತ ಲೆಕ್ಕ ಅಂತ ನಾವು ಗ್ರಾಮ್ ಲೆಕ್ಕ ಹೇಳುದಿಲ್ಲ, ಅದ್ರ ಕಲರ್ ನೋಡಿಕೊಂಡು ನಾವು ಮಾಡುದು. ಇದಂತೂ ಲೆಕ್ಕವೇ, ಯಾವ್ದು ಮೆಣಸಿನ ಹುಡಿ ಮತ್ತು ಸಾಸಿವೆ ಸರಿ ಸರಿ ಹಾಕುದು ನಾವು.
1: ಈಗ ಒಂದು ಹಂತದ ನಿಮ್ಮ ಉಪ್ಪಿನಕಾಯಿ ತಯಾರಿ ಹೇಗೆ ಅಂತ ಗೊತ್ತಾಯ್ತು. ಮುಂದಿನ ಹಂತ ಏನು?
0: ಮುಂದೆ ನಾವು ಅದನ್ನೇ

0: ಸಕ್ಕರೆಯನ್ನು ಗ್ರೈಂಡರ್ ಅಲ್ಲಿ ಉಪ್ಪು ನೀರು ಹಾಕಿ ಬೀಸಿ ಅದಕ್ಕೆ ಮತ್ತೆ ಸ್ವಲ್ಪ ತೆಳು ಮಾಡಿಕೊಂಡು ಅಲ್ಲಿಗೆ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದು ಕಷ್ಟ ಆಗ್ತದೆ, ಮೆಣಸಿನ ಹುಡಿ ಉಂಡೆ ಕಟ್ಟುತ್ತದೆ. ಅದಕ್ಕೆ ಬೇಕಾಗಿ ಗ್ರೈಂಡರ್ ಗೆ ಹಾಕುದು, ಗ್ರೈಂಡರ್ ಗೆ ಹಾಕಿ ಒಂದು 4 ಸುತ್ತು ತಿರುಗಿಸಿ ಆಗುವಾಗ ಸರಿ ಬರ್ತದೆ. ಮತ್ತೆ ಪಾತ್ರೆಯಿಂದ ಗ್ರೈಂಡರ್ ಇಂದ ತೆಗೆದು ಮತ್ತೆ ಮಿಡಿಗೆ ಮಿಕ್ಸ್ ಮಾಡಿ ಇಡುದು. ನಾವು ಅದಕ್ಕಿಂತ ಮುಂದೆ ಉಪ್ಪು ನೀರಿಂದ ಮಿಡಿಯನ್ನು ತೆಗೆದು ಇಟ್ಟುಕೊಳ್ಬೇಕು. ಒಂದು ಉಪ್ಪು ನೀರು ಇಳಿಯುವಂತ ಪಾತ್ರೆ, ಒಂದು ಏನು ಈಗಿನ ಬಟ್ಟಿಗಳು ಸಿಗ್ತದೆ, ಇಲ್ಲರ ಪ್ಲಾಸ್ಟಿಕ್ ಇಂದು ಎಂತಾರು ಒಂದು ನೀರು ಇಳಿಯುವ ಹಾಗಿರುವುದು ಸಿಕ್ಕಬೇಕು. ಆ ನೀರಿದ್ರೆ ಮತ್ತು ಸಹ ನಾವು ಬೀಸಿದ ಏನು ಹೊರಡಿ ಅಂತ ಹೇಳ್ತಾರಲ್ಲ ಅದು ನೀರಾಗ್ತದೆ. ಹಾಗೆ ಉಪ್ಪು ನೀರು ಇರಬಾರದು ಅದರಲ್ಲಿ, ಮಿಡಿಯಲ್ಲಿ ಉಪ್ಪು ನೀರು ಇರಬಾರ್ದು ನಾವು ಮಿಕ್ಸ್ ಮಾಡುವಾಗ. ಮತ್ತೆ ಬೇಕು ಅಂತ ಹೇಳಿದ್ರೆ ನಾವು ಕೊದಿಸಿ ತಣಿಸಿದ ಉಪ್ಪು ನೀರನ್ನೇ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಹದ ಮಾಡಿಕೊಳ್ಬಹುದು, ಏನ್ ತೊಂದರೆ ಆಗುದಿಲ್ಲ ಅದು.
1: ಈಗ ನೀವು ಹುಡಿ ಮಾಡ್ತೀರಲ್ಲ ಮೆಣಸನ್ನು ಅಥವಾ ಸಾಸಿವೆನೇನು ಹುಡಿ ಮಾಡ್ತೀರಿ, ಆಗ ಯಾವ ಉಪ್ಪು ನೀರನ್ನು ಸೇರಿಸ್ತೀರಿ?
0: ನಾವು ಮುಂದೆ ಮಿಡಿ ಅದ್ದಿದ ಉಪ್ಪು ನೀರು ಉಂಟಲ್ಲ, ಅದು ನಾನು ಹೇಳಿದೆ ಅಲ್ಲ ಮುಂದೆ ಹೇಳಿದೆ,
1: ನಾಲ್ಕೈದು ದಿನ
0: ಹೌದು ಕೊದಿಸಿ ಆರಿಸಿ ನೀರು ಹಾಕ್ತೇವೆ ಅಂತ ಹೇಳಿದೆ ಅಲ್ಲ, ನಾವು ಅದೇ ಉಪ್ಪು ನೀರನ್ನು ಕಸ ಬಾರದಾಗೆ ಅದನ್ನು ಅರಿಸಿ ಮತ್ತೆ ಅದೇ ಉಪ್ಪು ನೀರಲ್ಲಿ ಬೀಸುದು. ನಾವು ಮತ್ತೆ ಬೇರೆ ಉಪ್ಪು ನೀರು ಅಂತ ಹಾಕುದಿಲ್ಲ, ಬೇರೆ ಉಪ್ಪು ನೀರು ಅದು ಸಾಲದ್ರೆ ಮಾತ್ರ ಉಪ್ಪು ನೀರು ನಾವು ಮಾಡಿಕೊಂಡು
1: ಅವಶ್ಯಕತೆ
0: ಇದ್ದಲ್ಲಿ ಮಾತ್ರ, ಇಲ್ಲದ್ರೆ ಇಲ್ಲ.
1: ಈಗ ಸಾಮಾನ್ಯವಾಗಿ ಉಪ್ಪು ನೀರನ್ನು ಅಂದ್ರೆ ಅವಶ್ಯಕತೆ ಇದ್ದಲ್ಲಿ ಉಪ್ಪು ನೀರನ್ನು ನೀವು ಮಾಡ್ತೀರಿ, ಅದು ಎಷ್ಟು ಒಂದು ಲೀಟರ್ಗೆ ಎಷ್ಟು ಉಪ್ಪು ಹಾಕ್ಬೇಕು?
0: ನಾವು ಒಂದು ಲೀಟರ್ಗೆ ಅಂದ್ರೆ ನಮ್ಗೆ ಸ್ಟ್ರಾಂಗ್ ಬೇಕು ಅಂತ ನಮಗೆ ಕಂಡ್ರೆ ನಾವು ಹೆಚ್ಚು ಹಾಕ್ತೇವೆ, ಇಲ್ಲದ್ರೆ ಇಲ್ಲ. ಸಾಧಾರಣ ಒಂದು ಲೀಟರ್ಗೆ ನಾವು ಸಾಧಾರಣ ಒಂದು 1/4 kg ಅಷ್ಟು ಉಪ್ಪು ಹಾಕಿ ಕೊದಿಸಿಕೊಳ್ತೇವೆ. ಉಪ್ಪು ನೀರಲ್ಲಿ ಮೇಲೆ ಉಪ್ಪು ಬರುವಷ್ಟು ಕೊದಿಸಬೇಕು ನಮಗೆ, ಇಲ್ಲದ್ರೆ ಅದು ಉಪ್ಪಿನಕಾಯಿ ಒಳ್ಳೆದಾಗುದಿಲ್ಲ, ಉಪ್ಪಿನಕಾಯಿ ಹಳಸ್ತದೆ, ಅದು ಸಾಕಾಗುದಿಲ್ಲ, ಮೇಲೆ ಉಪ್ಪು ನಿಲ್ತದೆ ಅದು.
1: ಈಗ ಇಷ್ಟಾಯ್ತು, ಈಗ ಒಂದು ನೀವು ಎಲ್ಲ ಹೊರಡಿ ಅಥವಾ ಅರಕ್ಕು ಅಂತ ಏನ್ ಹೇಳ್ತೀರಿ ಅದನ್ನು ಮಾಡಿದ್ರಿ, ಅದನ್ನು ಈಗ ಆಲ್ರೆಡಿ ನೀವು ಬುಟ್ಟಿಯಲ್ಲಿ ಅರಿಸಿದ ಮಿಡಿ ಮಾವಿನಕಾಯಿಗಳಿವೆ, ಅದನ್ನು ಮುಂದಿನ ಹಂತ ಏನು?
0: ಅದೇ ಮಾವಿನ ಮಿಡಿಗೆ ಮತ್ತೆ ಅರಪ್ಪನ್ನು ನಾವು ತೆಗೆದು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ನಮಗೊಂದು ಅರಿಶಿನ ಕಮ್ಮಿ ಆಯ್ತು ಅಂತಂದ್ರೆ ಕಲರ್ ಅಲ್ಲಿ ಗೊತ್ತಾಗ್ತದೆ, ಅವಾಗ ಅರಿಶಿನ ಹಾಕಿಕೊಳ್ಬೇಕು ಸ್ವಲ್ಪ. ಮತ್ತೆ ಇದು ಸಮ ಇದು ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡುದೇ ಇಲ್ಲ. ಯಾವುದು ಅರಿಶಿನ ಮತ್ತು ಮೆಣಸಿನ ಹುಡಿ, ಮೆಣಸಿನ ನಾವು ಮಿಲ್ಲಿಗೆ ಕೊಟ್ಟು ಹುಡಿ ಮಾಡಿಸು. ಅರಿಶಿನ ನಾವು ಊರ ಅರಿಶಿನವನ್ನೇ ಹಾಕುದು, ಊರ ಅರಿಶಿನವನ್ನು ತೆಕ್ಕೊಂಡು ಬಂದು ಕೊರದು ಒಣಗಿಸಿ ನಾವೇ ಹುಡಿ ಮಾಡಿ ಹಾಕುದು.
1: ಉತ್ತಮ ಬಣ್ಣ ಬರ್ತದೆ,
0: ಉತ್ತಮ ಬಣ್ಣ ಪರಿಮಳ ಎಲ್ಲ ಇರ್ತದೆ. ಮತ್ತೆ ಯಾವುದೇ ಅದರಲ್ಲಿ ಕಲಬೆರಕಿರುವುದಿಲ್ಲ. ನಮ್ಮ ಮನೆಯಲ್ಲೇ ನಾವು ಬೆಳಿತೇವೆ ಅರಿಶಿನ, ಹಾಗೆ ಅರಿಶಿನ ಕೊಯ್ದು ಅದನ್ನ ತೊಳೆದು ಬೇಯಿಸಿ ಒಣಗಿಸಿ ಹುಡಿ ಮಾಡುದು ನಾವೇ ಮಿಕ್ಸಿಯಲ್ಲಿ ಹುಡಿ ಮಾಡ್ತೇವೆ, ಹುಡಿ ಆಗ್ತದೆ, ಏನ್ ತೊಂದರೆ ಆಗುದಿಲ್ಲ ಅದು. ಮತ್ತೆ ಮೆಣಸನ್ನು ಮಾತ್ರ ನಮಗೆ ಇದು ಇಲ್ಲಿ ಹುಡಿ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಅದನ್ನು ಮಿಲ್ಲಿಗೆ ಕೊಡುದು, 2-3 ಸಲ ಎಲ್ಲ ಒಣಗಿಸಿ ಮತ್ತೆ ಮಿಲ್ಲಿಗೆ ಕೊಡುದು. ಹಾಗೆ ಮತ್ತೆ ಸಾಸಿವೆಯನ್ನು ನಾವೇ ಹುಡಿ ಮಾಡಿ ಗ್ರೈಂಡರ್ ಗೆ ಹಾಕುದು. ಸ್ವಲ್ಪ ಹೊತ್ತು ಒಂದು 1/2 ಗಂಟೆ ಎಲ್ಲ ಬೇಕಾಗ್ತದೆ ಸಾಸಿವೆ ಏನು ನುಣ್ಣಗೆ ಬರ್ಬೇಕಿದ್ರೆ, ಇಲ್ಲದ್ರೆ ಅದ್ರ ಹಿಟ್ಟು ಬರುದಿಲ್ಲ. ತರಿ ತರಿ ಇದ್ರೆ ಅದ್ರ ಹಿಟ್ಟು ಬರುದಿಲ್ಲ, ಟೇಸ್ಟ್ ಸಹ ಬರುದಿಲ್ಲ. ತರಿ ತರಿ ಆದ್ರೆ ಸಾಸಿವೆ ಟೇಸ್ಟ್ ಬರುದು.
1: ಈಗ ನೀವು ಇಷ್ಟು ಮಾಡಬೇಕಿದ್ರೆ ಸಾಮಾನ್ಯವಾಗಿ ಈಗ ಹೇಳಿದ್ರೆ 30,000 ಮಿಡಿಗಳು ಇದ್ವು ಅಂತ, ಈ ವರ್ಷ ಅಷ್ಟು ಉಪ್ಪಿನಕಾಯಿ ಹಾಕಿದ್ರಿ. ಸಾಮಾನ್ಯ ಎಷ್ಟು ಮೆಣಸು ಹಾಗೂ ಎಷ್ಟು ಸಾಸಿವೆ, ಅಂದ್ರೆ ಸಾಸಿವೆ ಮತ್ತು ಮೆಣಸು ಸಮ ಅಂದ್ರೆ ಸಾಮಾನ್ಯ ಎಷ್ಟು ಕೆಜಿಯಷ್ಟು ನೀವು ಹಾಕಿರಬಹುದು?
0: ಸಾಧಾರಣ 30,000 ಮಿಡಿಗೆ ಅಂದ್ರೆ ಸಾಧಾರಣ ಲೆಕ್ಕ ಬರ್ತದೆ ಅದು, 1,000 ಮಿಡಿಗೆ 1 kg ಸಾಸಿವೆ ಮೆಣಸು ಅಂತ ಸಾಧಾರಣ ಬರ್ತದೆ. ಆ ರೀತಿಲೇ ನಾವು 30,000 ಮಿಡಿಗೆ ಮತ್ತೆ ನಾವು ಸ್ವಲ್ಪ ಅದರಲ್ಲಿ ಮಿಡಿ ಕೊಯ್ಯುವಾಗ ಬಿದ್ದ ಮಿಡಿ ಅದನ್ನು ಕಡಿಭಾಗ ಅಂತೇಳಿ ನಾವು ಈಗ ಕೂಡಲೇ ಊಟಕ್ಕೆ ಅಂತೇಳಿ ಹಾಕ್ತೇವೆ. ಹಾಗಾಗಿ ನಾವು ಒಂದು 35,000 ಮಿಡಿ ಅಂದಾಜು ಆಗಿದೆ ನಮಗೆ, ಟೋಟಲ್ ಆಗಿ 30,000 ಮಿಡಿಯನ್ನೇ ಹಾಕಿದ್ದೇವೆ, ಒಂದು 5,000 ಮಿಡಿ ನಾವು ಕಟ್ ಮಾಡಿ ಹಾಕಿದ್ದೇವೆ. ಹಾಗೆ ಒಟ್ಟು 35 kg ಮೆಣಸು, 35 kg ಸಾಸಿವೆ ಹಾಕಿದ್ದೇವೆ ನಾವು. ಮತ್ತೆ ಅರಿಶಿನ ಒಂದು 4 kg ತಕೊಂಡಿದ್ದೇವೆ, ಅದು ಪೂರಾ ಖಾಲಿ ಆಗಿದೆ ನಮಗೆ ಅರಿಶಿನ ಸಹ. ಮತ್ತೆ ಸ್ವಲ್ಪ ಲಾಸ್ಟಿಗೆ ಇಡಿಕಾಯಿ ಅಂತ ಹಾಕ್ತೇವೆ ನಾವು, ಬೆಳೆದ ಮಾವಿನಕಾಯಿಯನ್ನು ಹಣ್ಣು ಬೀಳಲಿಕ್ಕೆ ಶುರುವಾಗಿ ಆಗುವಾಗ ಇಡೀ ಮಾವಿನಕಾಯಿಯನ್ನು ಕೊಯ್ದು ಉಪ್ಪಲ್ಲಿ ಅದಕ್ಕೆ ಗೆರೆ ಹಾಕಿ, ಗೆರೆ ಹಾಕಿದ್ರು ಆಗ್ತದೆ ಹಾಕಿದ್ರು ಆಗ್ತದೆ, ಕೆಲವು ಜನ ಗೆರೆ ಹಾಕ್ತಾರೆ ಕೆಲವು ಜನ ಹಾಕುದಿಲ್ಲ. ಅದನ್ನು ಉಪ್ಪು ನೀರಲ್ಲಿ ಅದರ ಹಸಿ ಮಾಸುವಷ್ಟು ಬೇಯಿಸಿಕೊಂಡು ಮತ್ತೆ ಈ ಅರಪ್ಪನ್ನು ಸೇರಿಸಬೇಕು. ಅದಕ್ಕೆ ಕೆಲವು ಜನ ಹೊರಡಿ ಅದಕ್ಕೆ ಮೆಣಸು ಸಾಸಿವೆ ಎಲ್ಲ ಹೊರದು ಹಾಕುದು ಇದೆ, ಮೆಣಸು ಸಾಸಿವೆ ಜೀರಿಗೆ ಇಂಗು ಎಲ್ಲ ಹೊರದು ಹಾಕಿ ಮಾಡುವವರು ಇದ್ದಾರೆ. ಹಾಗೆ 2 ಟೈಪಲ್ಲಿ ನಾವು ಮಾಡ್ತೇವೆ, ನಮಗೆ 2 ಟೈಪ್ ಸಹ ಆಗ್ತದೆ.
1: ಹುರಿದು ಮಾಡಿದ ಉಪ್ಪಿನಕಾಯಿ ಅಂತ ಹೇಳಿ, ಅದರ ಪ್ರಮಾಣ ಎಷ್ಟು ಮೇಡಮ್?
0: ಅದು ಪ್ರಮಾಣ ನಾವು ಹೀಗೆ ಮೆಣಸು ಸಾಸಿವೆ ಸಾಧಾರಣ ಒಂದೇ ನಮನೆ ಹಾಕ್ತೇವೆ ನಾವು. ಸಾಸಿವೆ ಹುರಿಯುವಾಗ ಪಟಪಟ ಅಂತ ನಾವು ಈಗ ಒಗ್ಗರಣೆ ಹಾಕುವಾಗ ಹೇಗೆ ಸಾಸಿವೆ ಹೊಟ್ಟಿ ಬರ್ತದ, ಅದೇ ರೀತಿ ಇದು ಸಹ ಬರ್ತದೆ. ಎಣ್ಣೆ ಹಾಕ್ಲಿಕ್ಕಿಲ್ಲ, ಬರೀ ಡ್ರೈ ಆಗಿ ಹುರಿಬೇಕು ನಾವು. ಮೆಣಸನ್ನು ಸಹ ಅಷ್ಟೇ, ನಾವು ಇಡೀ ಮೆಣಸು ಹುರಿದ್ರೆ ಹುಡಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಮೆಣಸಿನ ಹುಡಿಯನ್ನೇ ಹುರಿತೇವೆ. ಅದು ಕಪ್ಪು ಬಣ್ಣಕ್ಕೆ, ತುಂಬಾ ತೀರಾ ಕಪ್ಪು ಅಲ್ಲ, ಕಂದು ಬಣ್ಣಕ್ಕೆ ಬರ್ತದೆ. ಆ ಹಸಿ ವಾಸನೆ ಹೋಗಿ ಮೆಣಸಿನ

0: ಪರಿಮಳ ಬರ್ತದೆ ಅವಾಗ ನಮಗೆ ಕೆಮ್ಮು ಅದು ಇದು ಬೇಕಾದಷ್ಟು ಬರ್ತದೆ ಕೂಡ. ಹೌದು ಹೌದು, ಅದುವೇ ಅದಕ್ಕೆ ಅದು ಇದಾಯ್ತು ಅಂತ ಗೊತ್ತಾಗ್ತದೆ ಹಾಗೆ ಅದು. ಹಾಗೆ ಮತ್ತೆ ಜೀರಿಗೆಯನ್ನು, ಜೀರಿಗೆ ಇಂಗು ಎಲ್ಲ ಹೊರ್ಕೊಳ್ಳೋದೆ, ಹೊರದು ಮತ್ತೆ ಉಪ್ಪು ನೀರಲ್ಲಿ ಬೀಸುದು, ಬೀಸಿ ಮತ್ತೆ ಈಚೆ ಇದಕ್ಕೆ ಮಾಡುವಾಗೆ ಅದಕ್ಕೆ ಸಿಕ್ಕ ಇದು ನಾವು ಮಿಕ್ಸ್ ಮಾಡುದು ಅಷ್ಟೇ, ಮತ್ತೇನಿಲ್ಲ.
1: ಇದಕ್ಕೆ ಬೇಡಿಕೆ ಇವೆಯಾ ಹೇಗೆ ಮೇಡಮ್?
0: ಇದೆಪ್ಪ ತುಂಬಾ, ಇಡಿಕೈಗೆ ತುಂಬಾ ಬೇಡಿಕೆ ಇದೆ. ನಾವು ತುಂಬಾ ಕೊಟ್ಟಿದ್ದೇವೆ ಇಡಿಕಾಯಿ, ಸಹ ತುಂಬಾ ಕೊಟ್ಟಿದ್ದೇವೆ ನಾವು. ತುಂಬಾ ಜನ ಕೇಳ್ತಾರೆ ಇಡಿಕಾಯಿ.
1: ಸಾಮಾನ್ಯ ಮಾವಿನ ಮರ ಹೂ ಬಿಟ್ಟಲ್ಲಿಂದ ಹಣ್ಣಾಗೋ ತನಕ ನಿಮಗೆ ಗೃಹೋದ್ಯಮದಲ್ಲಿ ತುಂಬಾ ಬಿಸಿ, ನೀವು ಕೆಲಸಗಳ ಮೇಲೆ ಕೆಲಸಗಳಲ್ಲ?
0: ಹೌದು ಹೌದು, ಆ ಸಮಯದಲ್ಲಿ ನಮಗೆ ನೆಂಟ್ರಿಸ್ಟು ಅವರು ಇವರೆಲ್ಲ ಯಾರು ಇರುವುದಿಲ್ಲ. ಮಾವಿನ ಮರ ಹೂ ಹೋದಲ್ಲಿಂದ ಸ್ಟಾರ್ಟ್ ಆಗ್ತದೆ ಫೋನ್ ಬರ್ಲಿಕ್ಕೆ, ಮಾವಿನ ಮಿಡಿ ಹೂ ಹೋಗಿದ, ಮಾವಿನ ಮರ ಹೂ ಹೋಗಿದ, ಉಪ್ಪಿನಕಾಯಿ ಉಂಟ ಅಂತ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮಗೆ. ಆದ್ರೆ ನಾವು ಹೂ ಹೋಗಿದೆ ಎಂತ ನೋಡ್ಬೇಕಷ್ಟೆ ಅಂತ ಹೇಳುದು, ಇಲ್ಲದ್ರೆ ನಮಗೆ ಕಡೆ ಒಮ್ಮೊಮ್ಮೆ ಬಿಸಿಲಲ್ಲಿ ಎಲ್ಲ ಒಣಗಿ ಹೋಗ್ತದೆ, ಮಿಡಿ ನಿಲ್ಲುದಿಲ್ಲ. ಮಿಡಿ ನಿಲ್ಲದಿದ್ರೆ ನಾವು ಉಪ್ಪಿನಕಾಯಿ ಕೊಡ್ತೇವೆ ಅಂತ ಹೇಳಿ ಅವಾಗವ್ರು ಮುಂದೆ ಬುಕ್ ಮಾಡ್ತಾರೆ ನಮ್ಮ ಹತ್ರ, ಎಷ್ಟು ಬೇಕು ಇಷ್ಟು ಬೇಕು ಅಂತ. ಇಷ್ಟು ಬೇಕು ಅಂತೇಳಿ ನಾವು ಮಾವಿನ ಮಿಡಿ ನಿಲ್ಲದಿದ್ರೆ ನಾವು ಎಲ್ಲಿಂದ ಉಪ್ಪಿನಕಾಯಿ ಕೊಡುದು? ಅದಕ್ಕೆ ನಾವು ಅವಾಗ ಎಂತ ಹೇಳುದೇ ಇಲ್ಲ, ಮಾವಿನ ಮಿಡಿ ಹೂ ಹೋಗಿದೆ, ಹೋಗಿ ಸ್ವಲ್ಪ ಹೋಗಿದೆ ಅಂತ ಮಾತ್ರ ಹೇಳುದು. ನಾವು ಸರಿಯಾಗಿ ಹೇಳುದಿಲ್ಲ, ಹೇಳಿದ್ರೆ ಕಷ್ಟ ಆಗ್ತದೆ ನನಗೆ. ಅದಕ್ಕೆ ಬೇಕಾಗಿ ಹೋಗಿದೆ ಅಂತ ಹೇಳುದು ಅಷ್ಟೇ. ಮೋಡ ಬಂದ್ರಲ್ಲ ಅದು ಕಪ್ಪಾಗಿ ಉದ್ರಿ ಬೀಳುತ್ತದೆ ನಮಗೆ ಮಿಡಿ, ಹಾಗೆ ನಾವು ನೆನೆಸಿದಷ್ಟು ಮಿಡಿ ಸಿಕ್ಕುದಿಲ್ಲ ನಮಗೆ, ಹಾಗೆ ನಾವು ಅದಕ್ಕೆ ಹೇಳುದಿಲ್ಲ. ಹಾಗೆ ಮತ್ತೆ ಮಿಡಿ ಆದ ಮೇಲೆ ಏನ್ ಮಾಡುದು, ಈ ಸಲ 30,000 ತುಂಬಾ ಮಿಡಿ ಇತ್ತು. ಈ ಸಲ 30,000 ಮಿಡಿ ಆದ ಮೇಲೆ ಒಂದು 15,000 ಮಿಡಿಯನ್ನು ನಾವು ಮಾರಿದ್ದೇವೆ ಸರ್. ತುಂಬಾ ಬೇಡಿಕೆ ಇತ್ತು ನಮ್ಮ ಸೈಡು. ಹಾಗೆ ಮತ್ತೆ ಕೊಯ್ದವರಿಗೂ ಹಾಗೆ ಒಂದು 30,000 ಮಿಡಿಗೆ ಕೊಯ್ದವರಿಗೆ ಒಂದು 13,000 ಖರ್ಚು ಬಂದಿದೆ ನಮಗೆ
1: ಈ ವರ್ಷದ.
0: ಹೌದು, ಉಪ್ಪು ನಮಗೆ ಉಪ್ಪೇ 3 ಚೀಲ ಉಪ್ಪು ಮುಗಿದಿದೆ ಉಪ್ಪಲ್ಲಿ ಅದ್ಲಿಕ್ಕೆ.
1: ಒಂದು ಚೀಲದಲ್ಲಿ ಎಷ್ಟು, 50 ಕೆಜಿ?
0: ಅದು 25 ಕೆಜಿ, 30 ಕೆಜಿ ಎಲ್ಲ ಬರ್ತದೆ. ಹಾಗೆ ಒಟ್ಟು ಖರ್ಚೇ ನಮಗೆ ಅಷ್ಟು, ಮಿಡಿ ಅದ್ದಿ ಮಿಡಿ ತೆಗಿವಲ್ಲಿವರೆಗೆ ನಮಗೆ 15,000 ರೂಪಾಯಿ ಖರ್ಚು ಬಂದಿದೆ ನಮಗೆ. ಇದರಲ್ಲಿ ಮಿಡಿಯನ್ನೇ ನಾವು 15,000 ರೂಪಾಯಿ ಮಿಡಿ ಸೇಲ್ ಮಾಡಿದ್ದೇವೆ. ಅಂದ್ರೆ ಪರ್ ಕೆಜಿಗೆ ಮಿಡಿಗೆ 150 ರೂಪಾಯಿಗೆ ಕೊಟ್ಟಿದ್ದೇವೆ. ಒಂದು ವೇಳೆ ಇದು ಸೇಲ್ ಆಗದೆ ಇರ್ತಿದ್ರೆ ನಾವೇ ಉಪ್ಪಿನಕಾಯಿ ಹಾಕ್ತಿದ್ದೇವೆ. ಅದೊಂದು ಆಕ್ಚುಲಿ ನಮಗೆಂತಲೇ ನಾವು ಕೊಯ್ದದು. ಅಷ್ಟಕ್ಕೂ ನಮಗೆ ತುಂಬಾ ಆಸೆ ಪಟ್ಟು ಅವರು ಕೇಳಿದ್ರು, ನಿಮ್ಮಲ್ಲಿ ಮಿಡಿ ಬೇಕು ಮಿಡಿ ಬೇಕು ಅಂತ ಕೇಳಿದ್ರು. ಹಾಗೆ ಮತ್ತೆ ನಮಗೂ ಸಾಕಾಯ್ತು. ಹಾಗೆ ನಾವು ಮತ್ತೆ ಇನ್ನೊಬ್ರು ಪ್ರೇಮಕ್ಕ ಅಂತ ಹೇಳಿದ್ದಾರೆ, ಅವರು ಸಹ ಒಟ್ಟಿ ಜೊತೆಯಲ್ಲಿ ಹಾಕುದು, ನಾವು 2 ಜನ ಮಾಡುದು. ಹಾಗೆ ನಮಗೂ ಸಾಕಾಯ್ತು ಮತ್ತೆ ಅಷ್ಟು ಮಾಡಿ ಮಾಡಿ ಆಗುವ. ಮತ್ತೆ ನಾವು ಹಾಗೆ ಸೇಲ್ ಮಾಡಿದೆವು. ಅವಾಗ ಈ ಸೇಲ್ ಮಾಡಿದ ದುಡ್ಡಲ್ಲಿ ನಮಗೆ ಕೊಯ್ದ ಮಜೂರಿ ಬಂದಿದೆ. ಸೇಲ್ 15,000 ಮಾಡಿದ್ದೇವೆ, ಮತ್ತೊಂದು 13,000 ಕೊಯ್ದಕ್ಕೆ ಆಗಿದೆ. ಮತ್ತ 2,000 ನಾವು ಗೋಗ್ರಾಸ್ ಅಂತ ಹೇಳಿ ಗೋವಿನ ಗೋಶಾಲೆಗೆ ಕೊಟ್ಟೆವು ನಾವು. ಹಾಗೆ ಒಂದು ಮತ್ತೆ ಸುಮಾರೊಂದು 25 ಕೆಜಿ ಅಷ್ಟು ನಾವು ಫ್ರೀ ಆಗಿ ಕೊಟ್ಟಿದ್ದೇವೆ. ನಮ್ಮ ನೆಂಟ್ರಿಸ್ಟ್ ಹತ್ತಿರದ ನೆಂಟ್ರಿಸ್ಟ್ಗೆಲ್ಲ ನಾವು ಹಣ ತಕೊಳ್ಳಿಕ್ ಆಗುದಿಲ್ಲ ನಮಗೆ. ಹಾಗೆ ಎಲ್ಲ
1: ದಿನ ಕಾಣುವ,
0: ದಿನ ಕಾಣುವ ಮನೆ ಮಕ್ಕಳು ಮತ್ತೆ ತಾಯಿ ಮನೆ ಹೀಗೆಲ್ಲ ಹತ್ರ ಹತ್ರದ ನೆಂಟ್ರಿಸ್ಟ್ಗೆ ನಮಗೆ ಹಣ ತಕೊಳ್ಳಿಕ್ ಆಗುದಿಲ್ಲ. ಹಾಗೆ ನಾವು ಫ್ರೀ ಆಗಿ ಕೊಟ್ಟಿದೆ. ಸುಮಾರೊಂದು 25-30 ಕೆಜಿ ನಮಗೆ ಹಾಗೆ ಹೋಗಿದೆ. ಹಾಗೆ ನಾವು ಈಗ ಸೇಲ್ ಮಾಡುವಾಗ ಸಣ್ಣ ಮಿಡಿ ಅಂತ ಹಾಕಿದೇವೆ. ಸಣ್ಣ ಮಿಡಿಗೆ ಆದ್ರೆ 650 ಸೇಲ್ ಮಾಡ್ತೇವೆ, ಮತ್ತೆ ಮೀಡಿಯಂ ಸೈಜ್ ಆದ್ರೆ 500-550 ಅಂತ ಹೇಳಿ ಸೇಲ್ ಮಾಡ್ತೇವೆ. ಅದು ಮಿಡಿ ಹೊಂದಿಕೊಂಡು ನಾವು ರೇಟು ಫಿಕ್ಸ್ ಮಾಡಿದ್ದೇವೆ. ಕೆಲವು ಕಡೆಯಲ್ಲ ಈಗ ರೇಟ್ ಹೆಚ್ಚು ಅಂತ ಹೇಳ್ತಾರೆ ತೆಕ್ಕೊಂಡವರು, ಕೆಲವು ಜನ ಹೇಳ್ತಾರೆ. ಆದ್ರೆ ನಾವು ಅಷ್ಟು ರೇಟ್ ಇದು ಮಾಡಲಿಲ್ಲ. ನಮ್ಮದು 650 ಮತ್ತು 500 ಅಂತೇಳಿ ಫಿಕ್ಸ್ ಮಾಡಿದ್ದೇವೆ ನಾವು. ನಾವು ಈಗ ವರ್ಷದಿಂದ ವರ್ಷಕ್ಕೆ ಕೊಯ್ಯುವ ಚಾರ್ಜ್ ಎಲ್ಲ ಹೆಚ್ಚು ಹೇಳ್ತಾರೆ ಅವರು, ಹೆಚ್ಚು ಹೇಳಿದ್ರೆ ನಾವು ಅಷ್ಟಾಗ. ಮತ್ತೆ ನಮಗೆ ಸಾಮಾನಿಗೂ ಈಗ ಸಾಸಿವೆಗೆಲ್ಲ ತುಂಬಾ ರೇಟು, ಸಾಸಿವೆ ಮೆಣಸಿಗೆಲ್ಲ. ಹಾಗೆ ಸಾಸಿವೆ ಮೆಣಸಿನೆಲ್ಲ ಖರ್ಚು ಮೈನಸ್ ಮಾಡಿ ನಮ್ಮ ಒಂದು ಮಾರ್ಜಿನ್ ರೇಟ್ ಇಟ್ಟುಕೊಂಡು ನಾವು ಮಾಡುದು. ತುಂಬಾ ಒಂದು ಲಾಭ ಅಂತ ನಮಗಿಲ್ಲ. ಅಂದ್ರೆ ನಾವು ಅದ್ರದ್ದೇ ಮಾಡುದು ಅಂತ ಅಲ್ಲ, ನಮಗೆ ಮನೆಗೆ ತುಂಬಾ ಮನೆಗೆ ಬೇಕು ನಮಗೆ. ಅವಾಗ ಮಾಡುವಾಗ ನಮ್ಮ ಮನೆಯಲ್ಲೇ ಇರುವ ಕಾರಣ ನಾವು ತುಂಬಾ ಮಾಡಿ ಕೊಡ್ತೇವೆ ಅಷ್ಟೇ ವಿನಃ. ಹಾಗಾಗಿ ನಾವು ಮಾರ್ಕೆಟ್ಗೆ ಅಂತ ಬಿಡದಿರುದು, ಅದಕ್ಕೆ ನಮಗೆ ಇಲ್ಲಿ ಮನೆಯಿಂದಲೇ ಹೋಗ್ತದೆ. ಹಾಗೆ ನಾವು ಮಾರ್ಕೆಟ್ಗೆ ಬಿಡುವ ಅವಶ್ಯಕತೆ ನಮಗೆ ಬರಲಿಲ್ಲ. ಹಾಗಾಗಿ ನಾವೊಂದು ಮಾರ್ಜಿನ್ ಇಟ್ಟುಕೊಂಡು ಕೊಡುದು.
1: ನಿಜಕ್ಕೂ ಉತ್ತಮ ವಿಚಾರ ಮೇಡಮ್. ಈಗ ಇದರ ಹೇಗೆ ಮಾಡುದು ಎಂಬುದನ್ನು ಸವಿಸ್ತಾರವಾಗಿ ನಮಗೆ ಹೇಳಿದ್ರಿ. ಮೊದಲೆಲ್ಲ ನೋಡಿ, ಉಪ್ಪಿನಕಾಯಿ ಹಾಳಾಗದೆ ಉಳಿಯಲು ಅಡುಗೆ ಮನೆಯ ಒಲೆಯ ಮೇಲೆ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಒಲೆ ಇರ್ತಿತ್ತು, ಅಲ್ಲೇ ಇಡುತ್ತಿದ್ರು ಸಹ. ಹಾಗಿರುವಾಗ ಈಗ ಹಳ್ಳಿಗಳಲ್ಲೇ ಆಗ್ಲಿ ಪೇಟೆಗಳಲ್ಲಿ ಹೇಗೂ ಒಲೆ ಇಲ್ಲ ಬಿಡೋಣ, ಹಳ್ಳಿಗಳಲ್ಲೂ ಒಲೆ ಕಡಿಮೆ ಆಗ್ತಾ ಬಂದಿವೆ. ನೀವು ಈ ಉಪ್ಪಿನಕಾಯಿಗಳನ್ನು ಹಾಳಾಗದೆ ಯಾವ ರೀತಿ ಸಂರಕ್ಷಿಸ್ತೀರಿ, ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಅನುಸರಿಸ್ತೀರಿ ಅಂತ ಹೇಳಬಹುದಾ?
0: ಹೌದು, ಒಳ್ಳೆ ಪ್ರಶ್ನೆ ಇದು. ನಮ್ಮ ಮನೆಯಲ್ಲಿ ಸಹ ಒಲೆ ಇಲ್ಲ, ನಾವು ಸಹ ಅಂತೆ ಗ್ಯಾಸ್ ಅಲ್ಲಿ ಅಡಿಗೆ ಮಾಡುವವರು. ನಾವು ಅಂದ್ರೆ ಒಂದೊಂದು ಮರದ್ದು ಒಂದೊಂದು ನಾವು ಡ್ರಮ್

0: ಹಾಕುದು. ಮತ್ತೆ ಅವತ್ತೆಲ್ಲ ಮಣ್ಣಿನ ಇದರಲ್ಲಿ ಹಾಕ್ತಿದ್ದೆವು, ಅದೆಲ್ಲ ಲೀಕ್ ಬರ್ತದೆ ಬರ್ಲಿಕ್ಕೆ ಶುರುವಾಯ್ತು. ನಮ್ಮಲ್ಲಿ ಒಂದು ಎರಡು ಮೂರು ಟೈಪಿನ ಮಾವಿನಕಾಯಿ ಇದೆ. ಒಂದು ಸಣ್ಣ ಮಿಡಿ ಅಂತ ಹೇಳಿ, ಅದು ತುಂಬಾ ಸಣ್ಣದಾಗಿರ್ತದೆ. ಮತ್ತೆ ಕಾಡು ಮಾವಿನ, ಅದರಲ್ಲಿ ಸ್ವಲ್ಪ ದೊಡ್ಡದು ಇದೆ, ಸಣ್ಣದು ಇದೆ. ಹಾಗೆ ಮತ್ತೊಂದು ಜೀರಿಗೆ ಮಿಡಿ ಅಂತ ಹೇಳಿ, ಮತ್ತೆ ಒಂದು ಅಪ್ಪೆ ಮಿಡಿದು ಇದೆ. ಅಪ್ಪೆ ಮಿಡಿದು ಹೆಚ್ಚು ಮಿಡಿ ಆಗ್ಲಿಲ್ಲ ನಮಗೆ, ಒಂದು 100 ಮಿಡಿ ಆಗಿದೆ ಅಷ್ಟೇ. ಈ ವರ್ಷ ಫಸ್ಟ್ ಫಸಲು ನಮ್ಮದು. ಹಾಗಾಗಿ ನಾವು ಅದು ಎಷ್ಟು ಬರ್ತದೆ ಅದರ ಅಂದಾಜಿಗೆ ತಕ್ಕ ನಾವು ಬೇರೆ ಬೇರೆ ಇದಕ್ಕೆ ಹಾಕೊಂಡು ಹೋಗುದು, ಬೇರೆ ಬೇರೆ ಜಾರಲ್ಲಿ ಇಡುದು. ನಾವು ಒಂದೇ ಜಾರಿಗೆ ಎಲ್ಲ ಮರದ್ದು ಮಿಕ್ಸ್ ಮಾಡುದಿಲ್ಲ. ಅಂದ್ರೆ ಕೆಲವರಿಗೆ ಕೆಲವರು ಇಷ್ಟ ಪಡ್ತಾರೆ, ಆ ಮಿಡಿ ಬೇಕು ಈ ಮಿಡಿ ಬೇಕು ತಕೊಂಡು ಹೋಗಿ ಗೊತ್ತಿದ್ದವರು ಹೇಳ್ತಾರೆ, ಸಣ್ಣದು ಬೇಕು ದೊಡ್ಡದು ಬೇಕು ಜೀರಿಗೆ ಅಂತ ಹೇಳಿ. ಹಾಗಾಗಿ ನಾವು ಬೇರೆ ಬೇರೆ ಹಾಕುದು. ನಾವು ಡ್ರಮ್ ಅಲ್ಲಿ ಹಾಕಿ ಅದ್ರ ಮೇಲೆ, ಅವತ್ತಿನ ಕಾಲದಲ್ಲಿ ಮಿಡಿ ಎಲ್ಲ ಹಾಕಿ ಅದ್ರ ಮೇಲೆ ದಪ್ಪಕ್ಕೆ ಕಲ್ಕ ಅಂದ್ರೆ ಈ ಹೊರಡಿ ಮಿಕ್ಸ್ ಮಾಡಿದ್ದನ್ನು ಹಾಕ್ತಾ ಇದ್ರು. ನಾವು ಹಾಗೆ ಹಾಕುದು, ನಾವು ಉಪ್ಪಿನಕಾಯಿ ಮಾಡಿ ಅದ್ರ ಮೇಲೆ ಚಂದಕ್ಕೆ ಪ್ಲಾಸ್ಟಿಕ್ ಅನ್ನು ಕವರ್ ಮಾಡಿ ಇಡ್ತೇವೆ. ಉಪ್ಪಿನಕಾಯಿ ಮೇಲೆ ಸೈಡ್ ಎಲ್ಲ ಕಾಣ ಬಂದು ಮಾಡಿ ಇಡ್ತೇವೆ. ಹಾಗೆ ಮಾಡಿದ್ರೆ ಏನಾಗುದಿಲ್ಲ. ನಮ್ಮಲ್ಲಿ ಈಗ 4 ವರ್ಷದ ಉಪ್ಪಿನಕಾಯಿ ಇದೆ. ಏನಾಗ್ಲಿ, 4-5 ನೋಡಿದ್ರೆ 5 ವರ್ಷದ್ದು ಇರಬಹುದಲ್ಲಿ, ಏನಾಗ್ಲಿಲ್ಲ. ಮೇಲೆ ಸ್ವಲ್ಪ ಕಪ್ಪು ಬಣ್ಣ ಬಂದಿದೆ ಅಷ್ಟೇ. ಅಂದ್ರೆ ಅದು ಮಾವಿನ ಮಿಡಿಯ ಸೊನೆ ಬಿಟ್ಟು ಬಿಟ್ಟು ಹೊರಡಿ ಕಪ್ಪು ಬಣ್ಣ ಬರ್ತದೆ. ಆದ್ರೆ ಒಳ್ಳೆ ಪರಿಮಳ ಬರ್ತದೆ, ಅದು ರಸಮ ಅಂತ ಹೇಳ್ತೇವಲ್ಲ ನಾವು, ಅದು ಪರಿಮಳ ಇರ್ತದೆ. ಮಿಡಿಯು ಬಿಳಿ ಅಡಿಯಲ್ಲೆಲ್ಲ ಬಿಳಿಯೂ ಇದೆ ಈಗಳು ಸಹ ನಮ್ಮದು. ನಮ್ಮದು 4-5 ವರ್ಷಕ್ಕೆಲ್ಲ ಉಳಿಯುವ ಮಿಡಿ, ತುಂಬಾ ಒಳ್ಳೆ ಮಿಡಿ ಇದು. ಹಾಗಾಗಿ ನಾವು ಅದನ್ನು, ನಮಗೆ ಹಾಳಾಗುದಿಲ್ಲ,
1: ಕಪ್ಪು ಸಾಗು
0: ಇಲ್ಲ ಇಲ್ಲ. ಮೇಲಿಂದ ನಾವು ಫುಲ್ ಪ್ಲಾಸ್ಟಿಕ್ ಬಂದ್ ಮಾಡಿ ಕೊಡುದು. ನಾವೀಗ ನಾವು ಇಡುದು ಹಾಗೆ ಪ್ಲಾಸ್ಟಿಕ್ ಬಂದ್ ಮಾಡಿ ನಮ್ಮಲ್ಲಿ. ಮತ್ತೀಗ ಯಾರಿಗಾದ್ರು ಕೇಳಿದ್ರೆ ಬಾಟಲ್ ಜಾರಿಗೆ ಹಾಕಿ ಕೊಡುವಾಗಳು ಕೊಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಹಾಕಿ ಮುಚ್ಚಳವೇ ಹಾಕುದು. ನಾವು ಯಾರಿಗಾದ್ರು ಕೊಡುವಾಗ ನಾವು ಸೇಲ್ ಮಾಡುವಾಗಳು ಹಾಗೆ ಅಂತೆ ಓಪನ್. ಈಗ ಉಪ್ಪಿನಿಗೆ ಹಾಕಿ ತಕ್ಷಣ ಮೇಲೆ ಜಾರಿನ ಮುಚ್ಚಳ ಹಾಕಿ ಕೊಡುದಲ್ಲ ನಾವು, ಹಾಗೆ ಬಂದು ಮಾಡಿ ನಾವು ಕೊಡುದು. ಹಾಗಾಗಿ ನಮ್ಮಲ್ಲಿ ಏನಾಗುದಿಲ್ಲ.
1: ಅಂದ್ರೆ ಬೇಡಿಕೆಗೆ ಅನುಗುಣವಾಗಿ ನೀವು ಹೌದು ಡ್ರಮ್ಮಿಂದ ತೆಗೆದು ಮತ್ತೆ ಹಾಗೆ
0: ಹೌದು ತೆಗೆದಷ್ಟು ಸಲ ಕ್ಲೀನ್ ಆಗಿ ಮುಚ್ಚಬೇಕು. ಮತ್ತೆ ಒಂದೇ ಕೈಯಲ್ಲಿ ಮುಟ್ಟಬಾರದು, ಒಂದೇ ಬಟ್ಟೆ ಮುಟ್ಟಬಾರದು.
1: ಈಗ ಇಷ್ಟೆಲ್ಲ ನೀವು ದೊಡ್ಡ ಪ್ರಮಾಣದಲ್ಲಿ ಉಪ್ಪಿನಕಾಯಿ ಮಾಡ್ತೀರಿ, ಮಾಡುವಾಗ್ಲೂ ಮಾಡಿದ ನಂತರವೂ ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ತೀರಿ?
0: ಅದು ತುಂಬಾ ಕಷ್ಟದ ಕೆಲಸವೇ ನಮಗೆ. ನಾವು ಮಾಡುವ ದಿವಸ ಅಂದ್ರೆ ನಮಗೆ ಕೆಲಸವರಲ್ಲಿರುವಾಗ ಅಡಿಗೆ ಎಲ್ಲ ಮುಂದೆ ಮಾಡಿ ಮುಗಿಸಿ ಮತ್ತೆ ಇದಕ್ಕೆ ಈ ಕೆಲಸಕ್ಕೆ ಹೊರಡುದು. ಈ ಕೆಲಸ ಕೂಡ ಕೈಯೆಲ್ಲ ಒದ್ದೆ ಇರಬಾರದು, ಒದ್ದೆ ಬಟ್ಟೆ ಉಪಯೋಗಿಸಬಾರದು, ಒದ್ದೆ ಪಾತ್ರೆ ಉಪಯೋಗಿಸಬಾರದು. ಒಟ್ಟಿನಲ್ಲಿ ಒದ್ದೆ ಅಂತ ಹೇಳುದು ಯಾವುದು ಇರಬಾರದು ನಮಗೆ. ಮತ್ತೆ ಉಪ್ಪಿನಕಾಯಿ ತೆಗೆಯುವಾಗಳು ಅಷ್ಟೇ, ನಾವು ಪಾತ್ರೆಯನ್ನು ಎಲ್ಲ ಚಂದ ಉಜ್ಜಿ ಬಿಸಿಲಲ್ಲಿ ಇಟ್ಟು ಒಣಗಿಸಿ ಮತ್ತೆ ತಗೊಂಡೋಗಿ ತೆಗೆಯುವುದು. ನಾವು ಕೊಡುವ ಜಾರ್ಗಳು ಹಾಗೆ ಒಣಗಿಸಿಯೇ ಕೊಡುದು ನಾವು, ಇಲ್ಲದ್ರೆ ನಮ್ಮ ಉಪ್ಪಿನಕಾಯಿ ಹಾಳಾದ್ರೆ ನಮ್ಮದೇ ಹೋಯ್ತಲ್ಲ ನಮಗೆ. ಹೌದು, ಆ ನಂಬಿಕೆಯ ಮೇಲೆ ಒಬ್ಬೊಬ್ರು ತಕೊಂಡೋದವ್ರು ಪ್ರತಿ ವರ್ಷ ನಮ್ಮಲ್ಲಿಂದ ತಕೊಂಡೋಗ್ತಾರೆ. ಹೌದು ತಕೊಂಡು ಹೋಗ್ತಾರೆ. ಹಾಗೆ ನಾವು ಅಂದ್ರೆ ನಾವು ಮನೆಯದನ್ನೇ ಕೊಡುದು ಅವರಿಗೆ. ನಾವು ಏನು ಉಪ್ಪಿನಕಾಯಿ ತಿಂತೇವೋ ಅದೇ ಉಪ್ಪಿನಕಾಯಿ ಅವರಿಗೂ ಕೊಡುದು ನಾವು. ಹಾಗೆ ಈಗ ಸೇಲ್ ಮಾಡ್ಲಿಕ್ಕೆ ಒಂದು ಉಪ್ಪಿನಕಾಯಿ ಮನೆಗೆ ಉಪ್ಪಿನಕಾಯಿ ಅಂತ ಹಾಗಿಲ್ಲ ನಮ್ಮಲ್ಲಿ. ನಾವು ಪ್ರಿಸರ್ವೇಟಿವ್ ಎಂತ ಸಹ ಇಲ್ಲ ನಮ್ಮಲ್ಲಿ. ನೀವು ಬೇಕಾದ್ರೆ ನೋಡಿಕೊಳ್ಬಹುದು, ಅಷ್ಟು ಗ್ಯಾರಂಟಿ ಅಚ್ಚುಕಟ್ಟಾಗಿ ಇದೆ. ಹಾಗೆ ಡ್ರಮ್ ಅಲ್ಲಿ ಹಾಕಿ ನಾವು ಸ್ಟಾಕ್ ಮಾಡುದು. ಬೇಡಿಕೆ ಬಂದಾಗೆ ಅದೇ ಡ್ರಮ್ ಇಂದ ತೆಗೆದು ನಾವು ಕೊಡ್ತೇವೆ ಅಷ್ಟೇ.
1: ಅಂದ್ರೆ ಎಷ್ಟು ಕೆಜಿ ಇದ್ರ ಹಾಗೆ ಬೇಡಿಕೆ ಬರ್ತದೆ? ಅರ್ಧ ಕೆಜಿ ಇಂದ ಒಂದು ಕೆಜಿ ಇಂದ ಹೇಗೆ?
0: ಅರ್ಧ ಕೆಜಿ ಒಂದು ಕೆಜಿ ಬರುದು ಕಡಿಮೆ ನಮಗೆ. ಸಾಧಾರಣ 5 ಕೆಜಿ 4 ಕೆಜಿ ಹೀಗೆ ಬರುದು ನಮಗೆ. ಒಂದೊಂದು ಕೆಜಿ ಎಲ್ಲ ಬರುದು ಕಡಿಮೆ ಅಂದ್ರೆ ಮನೆಗೆ ಉಪಯೋಗ ತಕೊಂಡು ಹೋದಕ್ಕೆ ಗೊತ್ತಿದ್ದವ್ರು ಇದ್ದಾರಲ್ಲ, ಹಾಗೆ ಮುಂದಿನ ವರ್ಷ ಮಿಡಿ ಇರುದಿಲ್ಲ ನಮ್ಮಲ್ಲಿ. ಸಾಧಾರಣ 2 ವರ್ಷಕ್ಕೊಂದ್ಸಲ ಮರ ಹೂ ಹೋಗುದು.
1: ಓಹೋ,
0: ಹಾಗೆ ಪ್ರತಿ ವರ್ಷ ಅಂತ ಇರುದಿಲ್ಲ, ಹಾಗೆ ಬರುವ ವರ್ಷ ಇರ್ಲಿಕ್ಕಿಲ್ಲ. ಹಾಗಾಗಿ ಉಪ್ಪಿನಕಾಯಿ ತಕೊಂಡು ಹೋಗೋರು ಸಾಧಾರಣ ಎಲ್ಲ 5-5 ಕೆಜಿಯೇ ತಕೊಂಡು ಹೋಗ್ತಾರೆ. ಅವರು ಸಹ ಇಲ್ಲಿ ಉಪ್ಪಿನಕಾಯಿಯೇ ಬೇಕು ಅಂತ ಹೇಳಿ ಸ್ಟಾಕ್ ಇಟ್ಟುಕೊಳ್ತಾರೆ ಬರುವ ವರ್ಷಕ್ಕೆ ಅಂತ ಹೇಳಿ.
1: ಬರುವ ವರ್ಷ ಉಪ್ಪಿನಕಾಯಿ.
0: ಹೌದು ಹೌದು, ಗೊತ್ತಿರುವ ಕಾರಣ ಅವರು ಬರುವ ವರ್ಷಕ್ಕಾಗಿ ಮತ್ತೆ ನೆಕ್ಸ್ಟ್ ಇಯರಿಗೆ ಇಲ್ಲಿ ಆಗ್ತದಲ್ಲ, ಅವಾಗ ಪುನಃ ಅವರು ಹಾಗೆ ಮಾಡ್ತಾರೆ. ಹಾಗೆ ನಮಗೆ ಮಾವಿನ ಮಿಡಿಲಿ 2 ಇಯರ್ಸ್ ಒನ್ಸ್ ಆಗುವಾಗ ಅವರು ಅವರಿಗೂ ಗೊತ್ತಿರ್ತದೆ ಅದು ಇಲ್ಲಿ ಹೀಗೆ ಆದ್ರೆ ಹೀಗೆ ಆಗುದು ಅಂತ ಗೊತ್ತಿರ್ತದೆ. ಹಾಗೆ ಅವರು ಹೆಚ್ಚಾಗಿ ನಮಗೆ 5-5 ಕೆಜಿ ಬರ್ತದೆ. ಈಗ 1 ಕೆಜಿ 2 ಕೆಜಿ ತಕೊಂಡು ಹೋಗುವವರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಅವರೆಲ್ಲ ಮನೆಗೆ ಬಂದೇ ತಕೊಂಡು ಹೋಗ್ತಾರೆ. ಕಳೆದ ವರ್ಷ ಎಲ್ಲ 8 ವರ್ಷ ಹಾಗೆ ಆಗಿದೆ. ಕಡೆಗೆ ನಮಗೆ ನಾವು ನಮಗೆಂತಲೇ ಇಟ್ಟುಕೊಂಡು ಉಪ್ಪಿನಕಾಯಿಂದ ಒಬ್ಬರು ನಮ್ಮ ಪರಿಚಯದವರೆಲ್ಲ ಕೇಳಿ ಕೇಳಿ ತಕೊಂಡು ಹೋಗುವ, ನಮಗೆ ಕೊಡದ್ದೇ ಆಗುದಿಲ್ಲ. ಹಾಗೆ ಆಯ್ತು. ಮತ್ತೆ ಲಾಸ್ಟ್ ನಾವು ಬೇರೆ ಅಲ್ಲಿ ಉಪ್ಪಿನಕಾಯಿ ಹಾಕೊಂಡು ನಾವು ಅಡ್ಜಸ್ಟ್ ಮಾಡಿಕೊಂಡೆವು. ಈಗ ಸುಮಾರು 10 ನಿಮಿಷದ ಮೇಲೆ ಖಾಲಿ ಆಗಿದೆ ನಮಗೆ. ಇನ್ನೀಗ 1 ಡ್ರಮ್ ಮನೆಗೆ ಅಂತ ಇಟ್ಟಾಗಿದೆ, ಅದು ನೋಡ್ಬೇಕಿನ್ನ ಹೇಗೆ ಬರ್ತದೆ ಅಂತ ನೋಡ್ಬೇಕಿನ್ನೀಗ.
1: ಈಗ ನೀವು 30,000 ಹಾಕಿದ್ರಲ್ಲ, ಇದರಲ್ಲಿ ಎಲ್ಲವನ್ನೂ ಉಪ್ಪಿನಕಾಯಿ ಹಾಕಿದ್ರ ಅಥವಾ ಇನ್ನೂ ಉಪ್ಪಿನಲ್ಲಿ ಇದೆಯಾ ಮಾವಿನಕಾಯಿ?
0: ಇಲ್ಲ, ಒಂದೇ ಸಲಕ್ಕೆ.

0: ಉಪ್ಪಿನಕಾಯಿ ಹಾಕಿದ್ರೆ ನಮಗೆ ಮೆಣಸು ಹಾಕ್ಲಿಕ್ಕೆ ಸಾಧಾರಣ 3-4 ದಿವಸ ಬೇಕಾಗಿದೆ. ನಾವು ದೊಡ್ಡ ದೊಡ್ಡ ಡ್ರಮ್ ಅಲ್ಲಿ 200 ಲೀಟರ್ ಡ್ರಮ್, ಈಗ ತೋಟಕ್ಕೆ ಔಷಧಿ ಹೊಡೆಯುವ ಡ್ರಮ್ ಉಪಯೋಗಿಸ್ತಾರಲ್ಲ ಅಂತದ್ದೇ ಡ್ರಮ್, ನಮಗೆ ಉಪ್ಪಿನಕಾಯಿಗೆ ಅಂದ್ರೆ ಸಪರೇಟ್ ಆಗಿ ಡ್ರಮ್ ಇಟ್ಟುಕೊಂಡಿದ್ದೇವೆ ನಾವು, ಅದರಲ್ಲಿ ಹಾಕೋದು ನಾವು. ಹಾಗೆ ಒಂದೊಂದು ಡ್ರಮ್ ಇಂದ ತೆಗೆದು ಅದ ನಮಗೆ ಅದಾಗಿ ನಾವು ಹಾಕೊಂಡು ಬರೋದು. ಮಿಡಿ ಹೇಗೆ ಚಿರ್ಟದ ನೋಡಿಕೊಂಡು ನಾವು ಮಿಡಿ ಚಿರ್ಟದ ನಾವು ಹಾಕುದಿಲ್ಲ, ಹಾಕಿರೋದು ನೀರು ಕುಡಿದಾಗ್ತದೆ, ಮಿಡಿ ಒಳ್ಳೇದು ಬರುದಿಲ್ಲ, ಕಡೆ ತೊಟ್ಟಿನ ಬುಡ ಹಾಳಾಗ್ತದೆ. ನಾವು ಮತ್ತೆ ಎಲ್ಲರೂ ಮಿಡಿ ತೊಟ್ಟಿನ ಬುಡದಿಂದಲೇ ಮುರಿತಾರೆ, ನಾವು ಹಾಗೆ ಮಾಡುದಿಲ್ಲ. ನಾವೊಂದು 2-3 ಇಂಚು ತೊಟ್ಟು ಇಟ್ಟು ಮುರಿತೇವೆ. ಅವಾಗ ಏನಾಗ್ತದೆ, ನಮಗೆ ಈ ಉಪ್ಪಿನಕಾಯಿಯಲ್ಲಿ ಕೆಲವು ತೊಟ್ಟು ಅಲ್ಲಿಗೆ ಬಿಡ್ತದೆ, ಅವಾಗ ಅದರ ಸೊನ್ನೆ ಉಪ್ಪಿನ ಕಾಯಿಗೆ ಸೇರಿಬಿಟ್ಟು ಪರಿಮಳ ಇನ್ನು ಜಾಸ್ತಿ ಬರ್ತದೆ. ಅದು ಒಂದು ನಮಗೆ ಪ್ಲಸ್ ಪಾಯಿಂಟ್, ಅದಕ್ಕೆ ತೊಟ್ಟು ಇಡಬೇಕು ಅಂತ ಹೇಳುದು. ಉಪ್ಪಿನಕಾಯಿ ನಾವು ಹಾಗೆ ತೊಟ್ಟಿಟ್ಟೇ ಮಾಡುದು, ನಾವು ಎಲ್ಲರಿಗೂ ತೊಟ್ಟು ಮುರಿಲಿಕ್ಕೆ ಸುಲಭ ಆಗ್ತದೆ, ಬೇಗ ಕೆಲಸ ಆಗ್ತದೆ, ಅಷ್ಟು ನಿಮ್ಗೆ ಅದ್ರ ಸೊನ್ನೆ ಎಲ್ಲ ಕೆಳಗೆ ಇಳಿತದೆ, ವೇಸ್ಟ್ ಆಗ್ತದೆ. ಅದಕ್ಕೆ ನಾವು ಹಾಗಲ್ಲ, ನಾವು ಕತ್ರಿಯಲ್ಲಿ ಕಟ್ ಮಾಡುದು ಅದನ್ನು
1: 2-3 ಇಂಚು
0: ಹೆಚ್ಚಾಗಿ 2-3 ಇಂಚು. ಮತ್ತೆ ಈಗ ನಮಗೆ ಫುಲ್ ಆಗುದು, ನಾವೇ ಮಾಡಿದ್ರೆ ಸರಿ ಮಾಡಬಹುದು, ನಾವು ಕೆಲಸವನ್ನು ಸೇರಿಸಿಕೊಳ್ತೇವೆ. ಮತ್ತೆ ಹೆಚ್ಚಾಗಿ 2 ಇಂಚು ಅಂತ ಹೇಳುದು, ಒಮ್ಮೊಮ್ಮೆ ಅವರ ಮೇಲೆ ಕಣ್ಣಿಟ್ಟುಕೊಳ್ಬೇಕಾಗ್ತದೆ, ಇಲ್ಲದ್ರೆ ಅವ್ರು ಏನಾದ್ರು ಮಾಡಿ ಹಾಕ್ತಾರೆ. ಮುಂದುವರಿತದೆ
1: ಅದಂದ್ರೆ ಈಗ ಚಿರಿಟಿಯಾಗುವಾಗ ತೊಟ್ಟೇನು ಚಿಕ್ಕದಾಗ್ತದೆ, ಅದು ಸಹ ಚಿರ್ತದೆ,
0: ತೊಟ್ಟು ಚಿರ್ತದೆ, ಆದ್ರೆ ಅದು ಬೀಳುದಿಲ್ಲ. ಬೀಳುದು ಉಪ್ಪಿನಕಾಯಿ ಹಾಕಿ ಕೆಲವೊಮ್ಮೆ ಅವಳೇ ಬೀಳ್ತದೆ, ಬಿದ್ದ ತಡ್ಡಿಯಲ್ಲಿ ಕಸದಾಗಿ ಸಿಗ್ತದೆ, ಅದು ನಾವು ವೇಸ್ಟ್. ಅದು ಇದ್ದದ್ದು ತೊಟ್ಟು ಇದ್ದದನ್ನು ನಾವು ತೆಗೆಯುವುದಿಲ್ಲ, ಅದಕ್ಕೆ ಹಾಗೆ ನಾವು ಮೆಣಸು ಸಾಸಿವೆ ಹಾಕುದು. ನಾವು ಅಂದ್ರೆ ಅದು ಆ ತೊಟ್ಟು ಉಪ್ಪಿನಕಾಯಿಯಲ್ಲಿ ಬಿಟ್ರೆ ಅದ್ರ ಸೊನ್ನೆ ಅದರಲ್ಲಿ ಇರ್ತದಲ್ಲ, ಪರಿಮಳ ಜಾಸ್ತಿ ಬರ್ತದೆ.
1: ನೀವು ಇದಲ್ಲದೆ ಈಗ ಉಳಿದ ಉಪ್ಪಿನಕಾಯಿಯಲ್ಲಿ ಕಣಿಲೆ ಅಂದ್ರೆ ಬಹುಶಃ ಕಣಿಲೆಗೆ ಹೆಚ್ಚು ಬೇಡಿಕೆ ಇರಬಹುದು ಅಂತ ನನ್ನ ಅನಿಸಿಕೆ.
0: ನಮ್ಮಲ್ಲಿ ಬೇಡಿಕೆ ಇದೆ, ಆದ್ರೆ ನಾವು ಕಣಿಲೆ ಮಾತ್ರ ಯಾರಿಗೂ ಕೊಡುದಿಲ್ಲ, ಯಾಕೆಂದ್ರೆ ಅದು ತುಂಬಾ ಸಮಯ ಆ ಕರುಕುರು ಅಂತ ಹೇಳುದು ಅದು ಉಳಿಯುದಿಲ್ಲ. ಈ ಕ್ರಿಸ್ಪಿ ಬರ್ಬೇಕಿದ್ರೆ ನಿಮಗೆ ಅದು ಅವಾಗಿಂದ ಅವಾಗಕ್ಕೆ ಆಗ್ಬೇಕು, 2-3 ದಿವಸದಲ್ಲೇ ಆಗ್ಬೇಕು, ಇಲ್ಲದ್ರೆ ಫ್ರಿಜ್ ಅಲ್ಲಿ ಇಟ್ಟುಕೊಳ್ಬೇಕು. ಅದಕ್ಕೆ ನಾವು ಕಣಿಲೆಯನ್ನು ಸೇಲ್ ಮಾಡುದಿಲ್ಲ. ಮತ್ತೆ ಕಣಿಲೆ ಸೇಲ್ ಮಾಡುವಷ್ಟು ನಮಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಆಗುದಿಲ್ಲ, ಕಣಿಲೆ ಇಲ್ಲ ಅಷ್ಟೇ ಇಲ್ಲ. ಕಣಿಲೆ ಇದೆ, ನಾವು ಉಪ್ಪಲ್ಲಿ ಹಾಕಿರ್ತೇವೆ ಕಣಿಲೆ, ಈಗ ಹಲಸಿನಕಾಯಿ ಉಪ್ಪಲ್ಲಿ ಹಾಕಿರ್ತಾರಲ್ಲ, ಅದೇ ತರ ಕಣಿಲೆ ಅನ್ಸ ನಾವು ಉಪ್ಪಲ್ಲಿ ಹಾಕಿರ್ತೇವೆ. ಸ್ವಲ್ಪ ದಪ್ಪ ಕೊರೆದ್ರೆ ಅದು ಸಾಂಬಾರಿಗೆಲ್ಲ ಬೇಕಾಗ್ತದೆ, ಅದಕ್ಕೆ ಕಡಲೆಯನ್ನು ಮಿಕ್ಸ್ ಮಾಡಿ ಮಾಡಿದ್ರೆಲ್ಲ ಎಲ್ಲರಿಗೂ ಬಹಳ ಇಷ್ಟ. ಇದು ಹಲಸಿನಕಾಯಿಯನ್ನು ಉಪ್ಪಲ್ಲಿ ಹಾಕುವ ರೀತಿ ನಾವು ಕಣಿಲೆಯನ್ನು ಸಹ ಉಪ್ಪಲ್ಲಿ ಹಾಕಿರ್ತೇವೆ. ಅಂದ್ರೆ ದಪ್ಪ ಮತ್ತು ತೆಳ್ಳಿಗೆ ಅಂತ ಕುರಿತೇವೆ, ಆ ತೆಳ್ಳಿಗೆ ಅಂತ ಕೊರೆದದನ್ನು ತೆಳು ಕೊರೆದದನ್ನು ನಾವು ಪಲ್ಯಕ್ಕೆ ಉಪಯೋಗ ಆಗ್ತದೆ, ಮತ್ತೆ ದಪ್ಪ ಕೊರೆದದನ್ನು ಅದು ಸಾಂಬಾರಿಗೆ ಉಪಯೋಗ ಮಾಡ್ತೇವೆ. ಹಾಗೆ ಅದರದ್ದು ಹಾಗೆಲ್ಲ ನಾವು ಮಾಡುವ ಕಾರಣ ಉಪ್ಪಿನಕಾಯಿಗೆ ನಾವು ಹೆಚ್ಚು ಅದನ್ನು ಅದಕ್ಕೆ ಪ್ರಯಾರಿಟಿ ಕೊಡ್ಲೇ ಇಲ್ಲ, ಕೇಳಿದ್ರು ಸಹ ನಾವು ಪ್ರಯಾರಿಟಿ ಕೊಡುದಿಲ್ಲ, ಯಾಕಂದ್ರೆ ಅದು ಹೆಚ್ಚು ಹೆಚ್ಚು ಅದ್ ಮತ್ತೆ ಮೆತ್ತಿಗಾಗ್ತದೆ, ಮೆತ್ತಿಗೆ ಹೋಗ ಕಂಪ್ಲೇಂಟ್ ಬರ್ತದೆ, ಆ ಒಳ್ಳೇದಿಲ್ಲ ಹಾಕಿ ಹಾಕಿದ್ದು ಹೀಗೆ ಆಯ್ತು ಅಂತ ಹೇಳಿ ಬರ್ತದೆ. ಅದಕ್ಕೆ ಬಗ್ಗೆ ನಾವು ಕಣಿಲೆಯನ್ನು ಸೇಲ್ ಮಾಡುದಿಲ್ಲ. ಹೀಗೆ ಕೇಳಿದವರಿಗೆ ಫ್ರೀಯಾಗಿ ಕೊಟ್ಟದ್ದುಂಟು ಇಲ್ಲ ಅಂತಿಲ್ಲ.
1: ಈಗ ಉಪ್ಪಿನಕಾಯಿಗೆ ಮಾವಿನ ಮಿಡಿಗಳನ್ನು ಕೊಯ್ದ ನಂತರ ನೀವು ಕೆತ್ತೆ ಅಂತ ಏನ್ ಹೇಳಿದ್ರೆ ಅದಕ್ಕೂ ಆಯ್ತು, ನಂತರ ಕಾಯಿ ಹಣ್ಣಾದ ನಂತರ ಅದನ್ನ ಏನಾದ್ರೂ ಮಾಡ್ತೀರಾ?
0: ಹಣ್ಣಾದ ಮಾವಿನಕಾಯಿಯನ್ನು ನಾವು ಬಿದ್ದಂತ ಹಣ್ಣು ಉಪ್ಪಿನಕಾಯಿ ಅಂತೇಳಿ ಹಾಕಿದ್ದೇವೆ. ಮತ್ತೆ ನಾವು ಏನು ಬೇಯಿಸಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೇವೆ, ಬೇಕಾಗ ಉಪಯೋಗ ಮಾಡಬಹುದು ಅಂತೇಳಿ ಮಾವಿನ ಹಣ್ಣನ್ನು ಗೊಜ್ಜಿ ಮಾಡಿ ಇಟ್ಟಿದ್ದೇವೆ, ಮತ್ತೆ ಬೇಯಿಸಿಯೂ ಇಟ್ಟಿದ್ದೇವೆ, ಹಸಿಯನ್ನು ಹಾಗೆ ಇಟ್ಟಿದ್ದೇವೆ. ಎಲ್ಲ ಫ್ರೀಜರ್ ಅಲ್ಲಿ ಇಟ್ಟರೆ ಏನಾಗುದಿಲ್ಲ.
1: ಈಗ ಹಣ್ಣು ಮಾವಿನಕಾಯಿ ಉಪ್ಪಿನಕಾಯಿ ಅದಕ್ಕೆ ಇದೇ ರೀತಿಯ
0: ಹೌದು ಸೇಮ್ ಅದೇ ರೀತಿ ಹಾಕಿದ್ದು.
1: ಅದಕ್ಕೆ ಬೇಡಿಕೆ
0: ಇಲ್ಲ, ಬೇಡಿಕೆ ನಾವು ಹಾಕ ನಾವು ಫಸ್ಟ್ ಟೈಮ್ ಹಾಕಿದ್ದು ಅವತ್ತು ಹಾಕ್ತಿದ್ದೆವು ನಾವು. ಮತ್ತೆ ಮನೆ ಖರ್ಚು ತಕ್ಕ ಹಾಕೋದು, ಅದೆಲ್ಲ ಅಂದ್ರೆ ಹೆಚ್ಚು ಹೊರಗಡೆ ಕೊಟ್ರೆ ಉಳಿಯುವುದಿಲ್ಲ,
1: ಹಾಳಾಗಬೇಕು ನಾವೇನು
0: ಉಳಿಯುವುದಿಲ್ಲ, ಹಾಳಾದ್ರೆ ಮತ್ತೆ ಸುಮ್ಮನೆ ಕಂಪ್ಲೇಂಟ್ ಬರ್ತದೆ, ಒಳ್ಳೇದಾಗುದಿಲ್ಲ. ಮತ್ತೆ ನಾವು ಮಾವಿನಕಾಯಿಯನ್ನು ನೀರಲ್ಲಿ ಹಾಕ್ತೇವೆ, ಪಲ್ಯ ಚಟ್ನಿ ಎಂತ ಬೇಕಾದ್ರೂ ಮಾವ. ಮತ್ತೆ ನಾವು ಈಗ ಈ ಕಡೆ ಪದಾರ್ಥ ಮಾಡ್ತೇವಲ್ಲ, ಅದಕ್ಕೆಲ್ಲ ಉಪಯೋಗ ಮಾಡಬಹುದು ಅಂತ. ಹಾಗೆ ಮಾವಿನಕಾಯಿಯನ್ನು ಸಹ ನಾವು ನೀರಲ್ಲಿ ಹಾಕ್ತೇವೆ. ಈಗ ಹಲಸಿನಕಾಯಿ ಸೊಳೆನೆ ಅವರೇ ಎಲ್ಲ ಹೆಚ್ಚಿನವರೆಲ್ಲರೂ ಹಲಸಿನಕಾಯಿ ಹಾಕ್ತಾರೆ, ಮಾವಿನಕಾಯಿ ಹಾಕ್ತಾರೆ. ಕಣಿಲೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಅಂದ್ರೆ ಕಣಿಲೆ ಮಾವಿನಕಾಯಿ ಹಲಸಿನಕಾಯಿ ಮೂರು ನೀರಲ್ಲಿ ಹಾಕ್ತೇವೆ ನಾವು. ಮತ್ತೆ ನಾವು ಹಣ್ಣು ತುಂಬಾ ಹಣ್ಣು ಸಿಹಿ ಆಗುವಾಗ ಸ್ಟಾರ್ಟ್ ಆಗುವಾಗ ಮಾಂಬಳ ಅಂತ ಹೇಳಿ ಮಾಡ್ತಾರಲ್ಲ, ಮಾವಿನ ಹಣ್ಣು ಮಾಂಬಳ ಮಾಡ್ತೇವೆ. ಮಾವಿನ ಹಣ್ಣು ಬಿದ್ದಾಗುವ ನಮಗೆ ಸುಮ್ಮನೆ ಅಲ್ಲಿ ಅಡಿಯಲ್ಲಿ ಹಾಳಾಗ ನೋಡುವಾಗ ಆಗ್ತದೆ, ಆದ್ರೆ ಮಂಗನು ಬರ್ತದೆ, ಮಂಗ ಬಂದು ತಿಂದು ಉಳಿದದು ಕೊಯ್ದಾಗ್ತದೆ ನಮಗೆ.
1: ಓ ಇದು ಹಾಗಿದ್ರೆ ನಿಮ್ಗೆ ಕೊಯ್ಲಿಕ್ಕೆ ಜನ
0: ಕೊಯ್ಲಿಕ್ಕೆ ಜನ ಬೇಡ ನಮಗೆ, ಧರ್ಮಕ್ಕೆ ಅವರಿಗೆ ಮಜೂರಿ ಕೊಡುವ ಕೆಲಸ ಇಲ್ಲಲ್ಲ, ಹಾಗಾಗಿ ಕೊಯ್ದಾಗ್ತದೆ.
1: ಮಂಗಗಳು ಹಣ್ಣುಗಳಲ್ಲಿ ಸಂತೃಪ್ತಿ.
0: ಹೌದು ಹೌದು, ಅವರ ಹೊಟ್ಟೆ ತುಂಬಿದಾಗೂ ಆಗ್ತದೆ, ನಮಗೆ ಟೇಸ್ಟಿ ಫುಡ್ ಮಾಡಿಡ್ಲಿಕ್ಕೂ ಹೋಗ್ತದೆ. ಹಾಗೆ ನಮಗೆ ಮಾವಿನ ಹಣ್ಣು ನಾವು ಮಾಂಬಳ ಮಾಡೋದು ಇದೆ, ಒಮ್ಮೊಮ್ಮೆ ಸಿಕ್ಕಿರೋ ಒಂದೊಂದು ಬಟ್ಟಿ ಎಲ್ಲ ಸಿಗ್ತದೆ, ಅಷ್ಟೋಗ ಎಂತ ಮಾಡುದು ಎಂತ ಮಾಡುದು ಹಾಳಾಗ್ತದಲ್ಲ ಅಂತ ಆಗ್ತದೆ.

0: ಸಿಹಿ ಹಣ್ಣಿನ ಮರದ್ದು ಮಾತ್ರ ನಾವು ಮಾಡ್ತೇವೆ, ಮತ್ತೆ ಹುಳಿ ಹಣ್ಣಿನ ಮರದ್ದು ಅಲ್ಲೇ ಹಾಳಾಗೋಗ್ತದೆ. ಮತ್ತೆ ತುಂಬಾ ಜನ ಬಂದು ಹೆಕ್ಕೊಂಡು ಹೋಗ್ತಾರೆ, ನಮ್ಮಲ್ಲಿ ಹಣ್ಣು ನಾವು ಇದು ಕೊಟ್ಟಿದ್ದಕ್ಕೆ ಲೆಕ್ಕ ಇಲ್ಲ, ಎಲ್ಲರೂ ಬಂದಾದ್ರು ಅಂದ್ರೆ ಲೆಕ್ಕವೇ ಅದು ಅಲ್ಲಿರ್ತದೆ ಹಣ್ಣು ಅಂತ ಹೇಳಿ ಹಾಗೆಲ್ಲ ಬರ್ತಾರೆ ಅಥವಾ ಕೇಳ್ತಾರೆ ಹಣ್ಣು ಅಂತ ಅಂತೇಳಿ, ಹಾಗೆ ಎಲ್ಲರಿಗೂ ಕೊಟ್ಟು ಕೊಟ್ಟು ಆಗುವಾಗಲೇ ಮುಗಿತದೆ ಅದು. ಮತ್ತೆ ನಾವು ಮನೆ ಖರ್ಚಿಗೆ ತಕ್ಕ ಮಾವಿನಕಾಯಿಯದ್ದು ತೊಕ್ಕು ಮಾಡ್ತೇವೆ, ಸಿಹಿ ತೊಕ್ಕು ಬೇರೆ ಖಾರ ತೊಕ್ಕು ಬೇರೆ ಅಂತ ಹೇಳಿ ತೊಕ್ಕು ಮಾಡ್ತೇವೆ.
1: ಸೂಜಿ ಮೆಣಸು ಹಾಕಿದ್ದ?
0: ಹೌದು, ಸೂಜಿ ಮೆಣಸು ಹಾಕಿದ್ರೆ ಖಾರ ಬರ್ತದೆ, ಇಲ್ಲದ್ರೆ ಎಷ್ಟು ಹಸಿ ಮೆಣಸಿನಕಾಯಿ ಹಾಕಿದ್ರೆ ಸಾಕಾಗುದಿಲ್ಲ, ಹಾಗೆ ಸೂಜಿ ಮೆಣಸು ಹಾಕ್ತೇವೆ, ಖಾರ ಬರ್ತದೆ ಖಾರಕ್ಕೆ. ಅದು ಎರಡು ಟೈಪ್ ಮಾಡ್ತೇವೆ, ಒಂದು ತುರಿದು ಮಾಡಿ ಮಾಡ್ತೇವೆ, ಮತ್ತೊಂದು ಬೇಯಿಸಿ ಕಡದು ಮಾಡಿ ಮಾಡುದು ಇದೆ. ನಾವು
1: ಕಾಡು ಮಾವಿನ ಹೆಣ್ಣಿಗೆ ವಿಶೇಷ ಬೇಡಿಕೆ ಇದೆ,
0: ಬೇಡಿಕೆ ಇದೆ
1: ಯಾಕಂದ್ರೆ ಈಗ ಅದು ಬಹುಶಃ ಸಿಕ್ಕುದೇ ಕಡಿಮೆ ಅಲ್ವಾ ಮೇಡಮ್?
0: ಹೌದು, ಈಗ ಕಾಡೇ ಇಲ್ವಲ್ಲ ಸಿಕ್ಕಲಿಕ್ಕೆ, ಕಾಡು ನೋಡುದೇ ಕಷ್ಟ. ಇನ್ನೇ ಮುಂದಿನ ಜನರೇಷನ್ ಕಾಡು ಅಂದ್ರೆ ಎಂತದ್ದು ಅಂತ ಗೊತ್ತಿಲ್ಲ,
1: ಚಿತ್ರಗಳಲ್ಲಿ ಮಾತ್ರ
0: ಅಷ್ಟೇ. ಹೌದು ಹೌದು, ಹಾಗೆ ಬೇಡಿಕೆ ಇದೆ. ನಾವು ಈಗ ಒಂದು ಪೇಟೆಗೆ ತಕೊಂಡು ಕೊಟ್ಟರೆ ತಕೊಳ್ತಾರೆ, ನಾವು ಮಾತ್ರ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಇಷ್ಟವರೆಗೆ. ಅದು ಇಲ್ಲಿ ಊರಲ್ಲಿ ಎಲ್ಲರೂ ಇಲ್ಲದವರೆಲ್ಲ ಕೇಳಿ ಕೇಳಿ ತಕೊಂಡೋಗಿ ಮುಗಿತದೆ. ಅಂತೂ ನಮಗೆ ಮರದಡಿಲಿ ಹಾಳಾಗ್ಲಿಲ್ಲ, ಅದೊಂದು ಸಮಾಧಾನ ನಮಗೆ. ಇಲ್ಲದ್ರೆ ಮರದಡಿಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಮತ್ತೆ ಒಳ್ಳೆ ಹಣ್ಣು ಹೆಕ್ಲಿಕ್ಕೆ ಆಗುದಿಲ್ಲ ನಮಗೆ, ಹಾಗೆ ಆಗ್ಲಿಲ್ಲ, ಹಣ್ಣು ಹಾಳೆ ಆಗ್ಲಿಲ್ಲ, ಹಾಗೆ ನಮಗೆ ಬೇಜಾರಿಲ್ಲ. ಅದು ಹೆಕ್ಸಿ ತಂದಿಡ್ತೇವೆ ನಾವು ಬೇಕಿದ್ರೆ ಮನೆಗೆ, ಬೆಳಿಗ್ಗೆ ತಂದಿಡ್ತಾರೆ ಇವರು, ಹೆಕ್ಕಿಕೊಂಡು ಬಂದು ಇಡ್ತಾರೆ, ಬೇಕಾದವರು ತಕೊಂಡು ಹೋಗ್ತಾರೆ. ಅದೇ ಮತ್ತೆ ಹೋಗುವಾಗೆಲ್ಲ ತಕೊಂಡು ಹೋಗ್ತಾರೆ.
1: ಅಂದ್ರೆ ಸಾಮಾನ್ಯವಾಗಿ ನಂಗೆ ಅನ್ನಿಸ್ತದೆ ಮಾವಿನ ಹಣ್ಣಿನ ಮಾಮಲ ಮಾಡ್ತೀರಿ, ಸಾರು ದಿನ ಇರಬಹುದು ಅಂತ ಅನ್ನಿಸ್ತದೆ.
0: ಮಾವಿನ ಹಣ್ಣು ಸಾರು ಒಂದು ಸಾರು ಗೊಜ್ಜಿ ಒಂದು ಡೈಲಿ ಇರ್ತದೆ ಮೇಜಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ, ಅದು ಹಾಗೆ ದಾಸ್ತಾನ. ಮಾವಿನ ಹಣ್ಣು ಮುಗಿಯುವ ತನಕೂ ದಾಸ್ತಾನ. ಮಾವಿನ ಹಣ್ಣು ಮುಗಿತದೆ ಅಂತ ಆಗುವ ಮತ್ತೆ ಕೆಲವೆಲ್ಲ ಫ್ರಿಡ್ಜಿಗೆ ಹೋಗ್ತದೆ, ಆಮೇಲೆ ಫ್ರಿಡ್ಜ್ ಇಂದ ತೆಗೆಯುದು. ಹಾಗೆ
1: ಅಂದ್ರೆ ಯಥೇಚ್ಛವಾಗಿ ನಿಮ್ಮ ಮನೆಯಲ್ಲಿ ಮಾವಿಗೆ ಸಂಬಂಧಪಟ್ಟಂತಹ ಎಲ್ಲ ಐಟಮ್ಗಳು.
0: ಹೌದು ಹೌದು ಹೌದು.
1: ಮಾವಿನಕಾಯಿ ಇದಲ್ಲದೆ ಸಂಡಿಗೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರಿ, ಯಾವೆಲ್ಲ ಸಂಡಿಗೆಗಳನ್ನು ಮಾಡ್ತೀರಿ?
0: ಸಂಡಿಗೆ ಅಂದ್ರೆ ನಾವು ಕುಂಬಳಕಾಯಿ ಸಂಡಿಗೆ ಮಾಡ್ತೇವೆ, ಮತ್ತೆ ಗೋಧಿ ಸಂಡಿಗೆ, ರಾಗಿ ಸಂಡಿಗೆ, ಹೀಗೆಲ್ಲ ತರವಾರಿ ಮಾಡ್ತೇವೆ. ಹಪ್ಪಳ
1: ನಿಮಗೆ ಬಹುಶಃ ಉಪ್ಪಿನಕಾಯಿ ಇದು ಮಾಡಿದಾಗ ಸಮಯ ಹಿಡಿಯುತ್ತದಲ್ಲ. ಇದಲ್ಲದೆ ಮಾವಿನ ಇದು ಸಂಬಂಧಿಸಿದ್ದು ಎಲ್ಲ ಆಯ್ತು, ಸಂಡಿಗೆಗಳದ್ದಾಯ್ತು. ಇದಲ್ಲದೆ ಬೇರೆ ಯಾವ ರೀತಿಯ ಗೃಹೋದ್ಯಮ ಇದರಲ್ಲಿ ಇದ್ದೀರಾ ನೀವು? ಹೇಗೆ
0: ಈಗ ಉಪ್ಪಲಕ್ಕಿನ ಹಲಸಿನಕಾಯಿ ಇರ್ತದಲ್ಲ, ಹಲಸಿನ ಸೊಳ್ಳೆದು ನಾವು ಹಪ್ಪಳ ಮಾಡ್ತೇವೆ ನಾವು ಅದರದ್ದು. ಅದು ಬೆಳ್ಳಿಗೆ ಬಿಳಿಯಾಗಿ ಚಂದ ಕಾಣ್ತದೆ ಹಪ್ಪಳ, ಬಹಳ ರುಚಿ ಅದು ತಿನ್ಲಿಕ್ಕೆ. ಹಾಗೆ ಹಪ್ಪಳ ಮಾಡ್ತೇವೆ. ಮತ್ತೆ ಉಂಡ್ಲಕಾಳು ಅಂತ ನಮ್ಮ ಬದಿ ಮಾಡ್ತಾರೆ, ಸೊಳ್ಳೆ ಮತ್ತೆ ಅಕ್ಕಿ ಎಲ್ಲ ಒಟ್ಟು ಬೀಸಿ ಹಾಕಿ ಒಂದು ಎಣ್ಣೆಲಿ ಕಾಯಿಸುವ ತಿಂಡಿ ಅದು, ರೌಂಡ್ ರೌಂಡ್ ಆಗಿ ಇರ್ತದೆ. ಈಗ ಈಗ ಸಾಧಾರಣ ಅಂಗಡಿಯಲ್ಲಿ ಸಿಗ್ತದೆ, ಹಾಗೆ ಎಲ್ಲರಿಗೂ ಗೊತ್ತಿರ್ತದೆ ಉಂಡ್ಲಕಾಳು ಅಂತ ಹೇಳಿದ್ರೆ. ಅವತ್ತಿನ ಕಾಲದಲ್ಲಿ ಆದ್ರೆ ಬಹುಶಃ ಯಾರಿಗೂ ಗೊತ್ತಿರ್ಲಿಲ್ಲ ಅದು, ಕೆಲವು ಮನೆಯಲ್ಲಿ ಇರ್ತಾ ಇತ್ತಷ್ಟೇ. ಈಗ ಎಲ್ಲ ಅಂಗಡಿಯಲ್ಲೂ ಇದೆ ಅದು, ಹಾಗೆ ಉಂಡ್ಲಕಾಳು ಅಂತ ಹೇಳಿ ಎಲ್ಲ ಮನೆ ಮಾತದು. ಹಾಗೆ ಅದು ಮಾಡ್ತೇವೆ. ಹಾಗೆ
1: ಮೇಡಮ್ ಇಷ್ಟೆಲ್ಲ ನೀವು ಮಾಡ್ತೀರಲ್ಲ, ಇದರ ಹಿಂದೆ ಅಂದ್ರೆ ನೀವು ಹೇಗೆ ಮಾಡ್ತೀರಿ ಇದನ್ನು?
0: ನಾವು ಇದನ್ನು ಜತೆಗೂಡಿಯೇ ಮಾಡುದು, ಒಬ್ಬರೇ ಮಾಡುವಂತ ಕೆಲಸವೇ ಅಲ್ಲ ಇದು, ಸಾಧ್ಯವೇ ಇಲ್ಲ ಒಬ್ಬರೇ ಮಾಡ್ಲಿಕ್ಕೆ. ಒಬ್ರೆ ಈಗ ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕಿದ್ರೆ ಕಷ್ಟ ಆಗ್ತದೆ, ಅಂತರಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಮಾಡ್ಬೇಕಿದ್ರೆ ಕಷ್ಟ ಆಗ್ತದೆ. ಹಾಗೆ ನಾವು ಎರಡು ಜನ ಸೇರಿಕೊಂಡೇ ಮಾಡುದು, ಮತ್ತೆ ಒಬ್ಬೊಬ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರೇಮ ಅಂತ ಇದ್ದಾರೆ ಅವರು, ನಾವು ಸೇರಿಕೊಂಡೇ ಮಾಡುದು, ಅವರು ಒಟ್ಟಿಗೆ ಇರ್ತೇವೆ ನಾವು, ನಾವು ಜೊತೆಯಲ್ಲೇ ಇರುವವರು ಯಾವಾಗಲೂ ಸಹ. ಹಾಗೆ
1: ಮೇಡಮ್ ನನಗೆ ಈಗ ಒಂದು ಕುತೂಹಲ ಏನಂದ್ರೆ, ಇಷ್ಟೆಲ್ಲ ನೀವು ಬೇಡಿಕೆಗೆ ಅನುಗುಣವಾಗಿ ಮಾರಾಟ ಮಾಡ್ತೀರಿ, ಉಪ್ಪಿನಕಾಯಿಗಳಾಗ್ಲಿ ಮತ್ತೆ ಸಂಡಿಗೆಗಳು ಬೇಡಿಕೆಗೆ ಅನುಗುಣವಾಗಿ ಬಂದ್ರೆ ಇಷ್ಟು ನೀವು ಲಾಭ ಗಳಿಸಬಹುದು ಅಂದ್ರೆ, ನಾನು ಯಾಕೆ ಕೇಳ್ತಿದ್ದೇನೆ ಅಂದ್ರೆ, ಗೃಹೋದ್ಯಮ ಒಂದು ಲಾಭದಾಯಕ ಉದ್ದಿಮೆಯ ಅಂತ ನಮ್ಮ ಕೇಳುಗರಿಗೆ ಹೇಳ್ಬೋದು.
0: ಒಳ್ಳೆ ಒಳ್ಳೆ ಪ್ರಶ್ನೆ ಇದು. ಎಲ್ಲರೂ ಗೃಹೋದ್ಯಮ ಲಾಭ ಅಲ್ಲ ಅಂತ ಹೇಳ್ತಾರೆ, ಆದ್ರೆ ಇದು ಆಕ್ಚುಲಿ ಫುಲ್ ಲಾಭವೇ ಇದು. ಯಾಕೆ ಅಂದ್ರೆ ನಾನು ಬೆಂಗಳೂರಲ್ಲಿ ಒಂದು 12 ವರ್ಷ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿದ ಮೇಲೆ ನಾನು ಕೆಲಸ ಬಿಟ್ಟು ಬಂದು ನಾನು ಹೀಗೆ ಅಮ್ಮ ಹೇಳಿಕೊಟ್ಟ ಇದನ್ನೇ ಮುಂದುವರಿಸುವ ಅಂತೇಳಿ ಮಾಡಿದ್ದು. ಮತ್ತೆ ನಮ್ಮಲ್ಲೇ ಇತ್ತು, ಹಾಗಾಗಿ ಮತ್ತೆ ಮನಸ್ಸು ಆಗ್ಲಿಲ್ಲ. ಗೊತ್ತಿದ್ದ ವಿದ್ಯೆಯೇ, ಗೊತ್ತೇ ಕಲ್ತು ಮಾಡಿದ ವಿದ್ಯೆ ಅಲ್ಲ ಇದು, ನಾವು
1: ಪಾರಂಪರಿಕವಾಗಿ.
0: ಹೌದು ಹೌದು ಹೌದು ಹೌದು, ಅಮ್ಮನ ಕೈಯಿಂದ ಕಲ್ತ ವಿದ್ಯೆ ಅಂದ್ರೆ, ನಾನು ಆಗಲೇ ಹೇಳಿದೆ ಅಲ್ಲ, ನಾವು ಸಣ್ಣದಿರುವಾಗಲೇ ಅಪ್ಪ ತೀರಿ ಹೋಗಿ ಅಮ್ಮನೇ ನೋಡುವ, ಆಗ ಅಮ್ಮ ಅಮ್ಮ ಉಪ್ಪಿನಕಾಯಿ ಹಾಕ್ಬೇಕಿದ್ರೆ ಸಹಾಯ ಮಾಡ್ಬೇಕಿದ್ರೆ ನಾವೇ ಮಾಡ್ಬೇಕಾಗಿತ್ತು, ಯಾಕಂದ್ರೆ ನಾವೇ ದೊಡ್ಡವರು, 3 ಹೆಣ್ಮಕ್ಳು ನಾವೇ. ಹಾಗಾಗಿ ನಾವು ಸೇರ್ಲೇಬೇಕಾಗಿತ್ತು. ಅದು ಹಾಗೆ ನಮಗೆ ಒಂದು ಸಣ್ಣ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಆಗಿರುವಾಗಲೇ ನಮಗೆ ಆ ವಿದ್ಯೆ ಅದು ಮೈಗೂಡಿದೆ ಅದು. ಹಾಗೆ ಅಮ್ಮನೊಟ್ಟಿಗೆ ಸೇರಿ ಸೇರಿ ನಮಗೆ ಗೊತ್ತಿತ್ತು, ಅದು ದೊಡ್ಡ ವಿಷಯ ಅಂತ ಆಗ್ತಾ ಇರ್ಲಿಲ್ಲ. ಈಗ ನಾವು ಅಂದಾಜು ಸಾಧಾರಣ 120 ಕೆಜಿ ಅಷ್ಟು ಸೇಲ್ ಮಾಡಿದ್ದೇವೆ ನಾವು
1: ಈ ವರ್ಷ.
0: ಹೌದು ಹೌದು, ಅದು 120 ಕೆಜಿ ಸಾಧಾರಣ 1 ಲಕ್ಷ ರೂಪಾಯಿ ನಮಗೆ ಲಾಭ ಅಂತ ಹೇಳಬಹುದು. ಅಂದ್ರೆ ಖರ್ಚು ಇದೆಲ್ಲ

0: ಹೌದು. ಓಹೋ ಹೌದು. ಇನ್ನೆಷ್ಟು ಉಪ್ಪಿನಕಾಯಿಗಳು ಈ ವರ್ಷ ಇದರಲ್ಲಿ ಬಾಕಿ ಇದೆ?
1: ಇದು ಸಾಧಾರಣ ಇನ್ನು 2.5 ಕ್ವಿಂಟಲ್ 3 ಕ್ವಿಂಟಲ್ ಅಂದಾಜು ಇರಬಹುದು. ಇರಬಹುದು ಇನ್ನು.
0: ಮೇಡಮ್, ಈಗ ಸಾಮಾನ್ಯ ಒಂದು 30,000 ಉಪ್ಪಿನಕಾಯಿ, ಮಿಡಿ ಉಪ್ಪಿನಕಾಯಿ ಹಾಕಿದ್ರಿ ನೀವು, ಎಷ್ಟು ಕೆಜಿ ಎಷ್ಟು ಬಂತ
1: ಸಾಧಾರಣ? ಸರಿ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಸಣ್ಣ ಮಿಡಿ ಆದ್ರೆ ತೂಕ ಕಡಿಮೆ ಬರ್ತದೆ, ಸಾಧಾರಣ ಮೀಡಿಯಂ ಸೈಜ್ ಆದ್ರೆ ತೂಕ ಹೆಚ್ಚು ಬರ್ತದೆ. ಹಾಗೆ ಸರಾಸರಿ ಒಂದು 3-4 ಕ್ವಿಂಟಾಲು ಬರಬಹುದು, ಅಥವಾ ಒಂದು 4-5 ಬಂದ್ರೂ ಬರಬಹುದು. ಅದು ನಾವು ಫುಲ್ ಸೇಲ್ ಆದ ಮೇಲೆ ತೂಗಿ ನೋಡ್ಬೇಕಷ್ಟೇ, ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ ಅದು ಎಷ್ಟು ಬರಬಹುದು ಅಂತ ಹೇಳಲಿಕ್ಕೆ ಆಗುದಿಲ್ಲ.
0: ಈಗ ಕೊನೆಯದಾಗಿ ಗೃಹೋದ್ಯಮದಲ್ಲಿ ಇದ್ದುಕೊಂಡು ಯಾರಿಗಾದ್ರೂ ಗೃಹೋದ್ಯಮ ತೊಡಗಬೇಕು ಅಂತ ಮಹಿಳೆಯರಿಗೆ ಆಸಕ್ತಿ ಇದ್ದಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ?
1: ಖಂಡಿತವಾಗಿಯೂ ಈಗಿನ ಕಾಲದಲ್ಲಿ ಮಹಿಳೆಯರು ಅವರವರ ಖರ್ಚಿಗೆ ಹಣ ಆಗ್ತದೆ, ನೀವು ಗೃಹೋದ್ಯಮದಲ್ಲಿ ಖಂಡಿತವಾಗಿ ತೊಡಗಿಕೊಳ್ಳಿ, ಏನು ಕಷ್ಟ ಇಲ್ಲ. ಸುರುವಿಗೆ ನಿಮಗೆ ಆಗುದಿಲ್ಲ ನನ್ನ ಕೈಲಿ ಅಂತೇಳಿ ಇರ್ಬೋದು, ನಿಮ್ಮ ಮನಸ್ಸಿಗೆ ನನ್ನ ಕೈಯಿಂದ ಆಗುದೇ ಇಲ್ಲ, ನಾನು ಮಾಡುದೇ ಇಲ್ಲ, ಬರುದಿಲ್ಲ ನನಗೆ ಅಂತೇಳಿ. ಅದೆಲ್ಲ ಸುಮ್ಮನೆ, 1 ಸಲ ಹಾಳಾಗ್ಬೋದು, 2 ಸಲ ಹಾಳಾಗ್ಬೋದು, 3ನೇ ಸಲಕ್ಕೆ ನಮಗೆ ಸರಿ ಬಂದೇ ಬರ್ತದೆ. ನೀವು ಇದರಲ್ಲೇ ತೊಡಗಿಸಿಕೊಳ್ಳಿ, ಯಾಕೆಂದ್ರೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಬೇಕು, ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ತೀರಿ ನೀವು, ಅಷ್ಟೇ ನಾನು ಹೇಳುದು.
0: ಮೇಡಮ್, ಈಗ ನಮ್ಮ ಕೇಳುಗರಿಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಪಡಿಬೇಕಿದ್ದಲ್ಲಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡಬಹುದಾ?
1: 9448785806 ಒಂದು ನಂಬರ್, ಮತ್ತೊಂದು 9481958086.
0: ಮೇಡಮ್, ನಿಮ್ಮ ಈ ಗೃಹೋದ್ಯಮ ಇನ್ನಷ್ಟು ಹೆಚ್ಚಿನ ಪ್ರಾಧಾನ್ಯತೆ ಪಡೆಯಲಿ, ಎಲ್ಲರಿಗೂ ತಿಳಿಯಲಿ ಎಂದು ನಾವು ಆಶಿಸುತ್ತೇವೆ ಮೇಡಮ್. ನಮಸ್ತೆ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು.
2: ಇದುವರೆಗೆ ತಮ್ಮ ಗೃಹೋದ್ಯಮದ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ರಜನಿ ಭಟ್, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಪಂಡಿತ್ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಮರಕ್ಕೆ ನೀಡುವ ಕೊಡಲಿಯೇಟು, ಮನುಷ್ಯನ ಬಾಳಿಗೆ ಚಾಟಿಯೇಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ.
1: ಮಲೆನಾಡಿನ ಹಕ್ಕಿಯೇ ಬಾ,
2: ಕಾಡಲಿ ತುಂಬಿರಲು ತರುಲತೆ ನಾಡಲಿ ನಲಿಯುವುದು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿಯವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ ಮೂರನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ಧ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋ ಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋ ಲಾಮ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋ ಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋ ಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ ಶೇಕಡ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯ ಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ದತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9 ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ ಒಂದು ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಈ ಮಿಷನ್ ಮೂಲಕ ಹತ್ತಿ ಕೃಷಿಯಲ್ಲಿ ಸುಧಾರಿತ ತಳಿಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಅಳವಡಿಸಲು ಒತ್ತು ನೀಡಲಾಗುವುದು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು. ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾ ವಿ ಅನಂತ ನಾಗೇಶ್ವರನ್ ಮಾಡಿದ ಪ್ರಮುಖ ಭಾಷಣದ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಆಯೋಗ ತಿಳಿಸಿದೆ. ಐಸಿಸಿ ಪುರುಷರ T20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. T20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ 3ನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು, ಸಮಯ 7:45:10. ಚಿತ್ರಗೀತೆಗಳು. ಹುಚ್ಚ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಕೆ ಕಲ್ಯಾಣವರ ರಚನೆ, ಸಂಗೀತ ರಾಜೇಶ್ ರಾಮನಾಥ್.

ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ರಂಗ ಎಸ್ಎಸ್ಎಲ್ಸಿ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಂದೀಪ್ ಚೌಟ.

ಕೊನೆಯದಾಗಿ ಸೂಪರ್ ರಂಗಾ ಚಿತ್ರಕ್ಕಾಗಿ ಟಿಪ್ಪು ಅರ್ಚನಾ ರವಿ ಸಂಗಡಿಗರೊಂದಿಗೆ ಹಾಡಿರುವ ಕೆ ಕಲ್ಯಾಣವರ ರಚನೆ, ಸಂಗೀತ ನೀಡಿದವರು ಅರ್ಜುನ್ ಜನ್ಯ.

0: ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೇಳುಗರೆ, ಈ ರಾತ್ರಿ 9:30 ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಕುರಿತು ಮಾತುಕತೆ. ಭಾಗವಹಿಸುವವರು ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಮಾತುಕತೆ ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ.
2: ಎಲ್ರಿಗೂ ನಮಸ್ತೆ, ನಾನು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇವತ್ತು ನಾವು ಮಾತಾಡೋ ವಿಷಯ ಫಾರೆಕ್ಸ್ ಮಾರ್ಕೆಟ್, ಅಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಜಗತ್ತಿನ ಬಗ್ಗೆ. ನಾವು ದಿನನಿತ್ಯ ದುಡ್ಡನ್ನ ಉಪಯೋಗಿಸ್ತೀವಿ, ರೂಪಾಯಿ, ಡಾಲರ್, ಯುರೋ. ಆದ್ರೆ ಈ ಹಣದ ಮೌಲ್ಯ ಹೇಗೆ ಬದಲಾಗುತ್ತೆ, ದೇಶಗಳ ನಡುವೆ ಹಣ ಹೇಗೆ ವಿನಿಮಯವಾಗುತ್ತೆ, ಈ ಎಲ್ಲದರ ಹಿಂದೆ ಇರುವಂತಹ ದೊಡ್ಡ ಜಗತ್ತು ಅಂದ್ರೆ ವಿದೇಶಿ ವಿನಿಮಯ ಮಾರ್ಕೆಟ್. ಇದು ವಿಶ್ವದ ಅತಿ ದೊಡ್ಡ ಫಿನಾನ್ಷಿಯಲ್ ಮಾರ್ಕೆಟ್ ಆಗಿದ್ದು ಪ್ರತಿದಿನ ಕೋಟ್ಯಾಂತರ ಡಾಲರ್ಗಳ ವ್ಯವಹಾರ ಇಲ್ಲಿ ನಡೆಯುತ್ತೆ. ಇದು ಕೇವಲ ಹಣದ ವಿಷಯ ಮಾತ್ರ ಅಲ್ಲ, ಯುವ ಜನರಿಗೆ ಹೊಸ ಕಲಿಕೆ ಮತ್ತು ವ್ಯವಹಾರಿಕ ಜ್ಞಾನ ನೀಡುವಂತಹ ಕ್ಷೇತ್ರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಫಾರೆಕ್ಸ್ ಮಾರ್ಕೆಟ್, ಅಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಬಗ್ಗೆ ಒಂದಷ್ಟು ಮಾಹಿತಿ ಪಡೆಯೋಣ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆಗೆ ಇವತ್ತು ವಿಶೇಷವಾದ ವ್ಯಕ್ತಿ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಸರ್ ನಮಸ್ತೆ.
3: ನಮಸ್ತೆ ಮೇಡಮ್,
2: ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
2: ಹೇಗಿತ್ತು ಇವತ್ತಿನ ದಿನ?
3: ಬಹಳ ಚೆನ್ನಾಗಿತ್ತು. ಸೋ ಫಾರ್ ಸೋ ಗುಡ್.
2: ಸೋ ಫಾರ್ ಸೋ ಗುಡ್. ಓಕೆ ಸರ್, ಡೈರೆಕ್ಟ್ ಆಗಿ ಹಾಗಾದ್ರೆ ನಾವು ಕಾರ್ಯಕ್ರಮನ ಶುರು ಮಾಡಿ.
3: ಖಂಡಿತವಾಗಿಯೂ ಮಾಡೋಣ.
2: ಮೊಟ್ಟ ಮೊದಲ ಪ್ರಶ್ನೆ, ಈ ಫಾರೆಕ್ಸ್ ಮಾರ್ಕೆಟ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವೋ ಅಥವಾ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಕನ್ನಡದಲ್ಲಿ ಏನ್ ಹೇಳ್ತೀವೋ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಏನಂತ ಹೇಳ್ತೀರಾ?
3: ವಿದೇಶಿ ವಿನಿಮಯ ಮಾರುಕಟ್ಟೆ ಮೂಲಭೂತವಾಗಿ ದೇಶೀಯ ಮಾರುಕಟ್ಟೆಯ ವಿಸ್ತೃತವಾಗಿರ್ತಕ್ಕಂಥ ಮತ್ತು ಸಂಕೀರ್ಣವಾಗಿರ್ತಕ್ಕಂಥ ಒಂದು ರೂಪ. ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಒಂದು ದೇಶ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ಅಲ್ಲಿರ್ತಕ್ಕಂಥ ಕರೆನ್ಸಿಗಳ ನಡುವೆ ಬೇರೆ ಬೇರೆ ರೀತಿಯ ಟ್ರಾನ್ಸಾಕ್ಷನ್ಗಳನ್ನು, ಅಂದರೆ ವಹಿವಾಟುಗಳನ್ನು ಮಾಡ್ತಾ ಇರುತ್ತೆ. ಯಾಕಂದರೆ ಪ್ರತಿ ದೇಶ ಕೂಡ ಇವತ್ತು ಮುಕ್ತವಾಗಿರ್ತಕ್ಕಂಥ ದೇಶ, ಕ್ಲೋಸ್ಡ್ ಇಕಾನಮಿ ಅಲ್ಲ. ನಾವು ಇರುವಂಥದ್ದು ಓಪನ್ ಇಕಾನಮಿ. ಆ ಕಾರಣಕ್ಕಾಗಿ ಸ್ವಾಭಾವಿಕವಾಗಿ ನಾವು ವಸ್ತುಗಳನ್ನು ನಾವು ರಫ್ತು ಮಾಡ್ತೀವಿ, ಅಲ್ಲಿಂದ ನಾವು ಆಮದು ಮಾಡ್ಕೊಳ್ತೀವಿ, ಮನುಷ್ಯರು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ಈ ಎಲ್ಲ ಸ್ವಭಾವಗಳನ್ನು ಮತ್ತು ಈ ಎಲ್ಲ ರೀತಿಯ ವ್ಯವಹಾರಗಳನ್ನು ನೀವು ಒಂದು ದಾಖಲೀಕರಣ ಮಾಡಬೇಕು, ಆ ಟ್ರಾನ್ಸಾಕ್ಷನ್ಗಳನ್ನು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ನೋಡಬೇಕು ಅಂತ ಹೇಳಿದ್ರೆ ನಾವು ನೋಡಬೇಕಾದ್ದು ವಿದೇಶಿ ವಿನಿಮಯ ಮಾರುಕಟ್ಟೆ. ಮೂಲಭೂತವಾಗಿ ಅಲ್ಲಿ ಒಂದು ದೇಶದ ಒಂದು ಕರೆನ್ಸಿ ಇನ್ನೊಂದು ದೇಶದ ಕರೆನ್ಸಿ ಜೊತೆಗೆ ಎಕ್ಸ್ಚೇಂಜ್ ಆಗುತ್ತೆ, ಅಂದರೆ ವಿನಿಮಯ ಆಗುತ್ತೆ. ಯಾಕಂತ ಕೇಳಿದ್ರೆ ವಸ್ತುಗಳು ಒಂದು ದೇಶದಿಂದ ಇನ್ನೊಂದಕ್ಕೆ ಹೋಗುತ್ತೆ, ಮತ್ತೊಂದು ದೇಶದಿಂದ ಬರುತ್ತೆ. ಉದಾಹರಣೆಗೆ ಅಮೆರಿಕದಿಂದ ಇಲ್ಲಿ ಬರಬೇಕಾದ್ರೆ ಡಾಲರ್ ಪೇಮೆಂಟ್ ಇರುತ್ತೆ ಅವ್ರದ್ದು, ನಮ್ದು ರುಪೀಸ್ ಇರುತ್ತೆ. ಸೊ ನ್ಯಾಚುರಲಿ ಏನಾಗುತ್ತೆ ಅಂತ ಕೇಳಿದ್ರೆ ಡಾಲರ್ ಮತ್ತೆ ಭಾರತೀಯ ರೂಪಿಗೆ ಎಕ್ಸ್ಚೇಂಜ್ ನಡೀತದೆ. ಸೊ ಎಲ್ಲವೂ ಕೂಡ ಅಂತಿಮವಾಗಿರುವಂತದ್ದು ಎಕ್ಸ್ಚೇಂಜ್ ರೇಟ್ ಮೇಲೆ, ಯಾಕಂದ್ರೆ ಎಲ್ಲ ವಸ್ತುಗಳು, ಸರಕುಗಳ ಎಲ್ಲ ಟ್ರಾನ್ಸಾಕ್ಷನ್ಗಳು ನಡೆಯುವಂಥದ್ದು ವಿದೇಶಿ ವಿನಿಮಯದಲ್ಲಿ. ಅಂತಿಮವಾಗಿ ಅದು ಕೊನೆಗೊಳ್ಳುವಂಥದ್ದು ಕರೆನ್ಸಿಯಲ್ಲಿ.
2: ಕರೆನ್ಸಿ ಇವಾಗ ಡಾಲರ್ ವ್ಯಾಲ್ಯೂ ಮತ್ತೆ ರುಪಿ ವ್ಯಾಲ್ಯೂ ಸೇಮ್ ಇಲ್ಲ, ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಯಾಕಾಗಿ?
3: ನೋಡಿ, ಮೂಲಭೂತವಾಗಿ ಈಗ ಏನಾಗಿದೆ ಅಂತ ಕೇಳಿದ್ರೆ, ಇವತ್ತಿನ ನೀವು ರೇಟ್ ಅನ್ನು ನೋಡಿದ್ರೆ ಇವತ್ತು ಒಂದು ಡಾಲರ್ಗೆ ಇವತ್ತು 94.20, ಅದರಿಂದ 94.30 ತನಕ ಆಗಿದೆ. ಅಂದರೆ ನಮ್ಮ ಕರೆನ್ಸಿ ಡಾಲರ್ನ ಸ್ಟ್ರಾಂಗ್ ಕರೆನ್ಸಿ ಎದುರಿಗೆ ಡಿಪ್ರಿಷಿಯೇಟ್ ಆಗಿದೆ, ಅಥವಾ ಅದು ಇರೋಡೆಡ್ ಔಟ್ ಅಂತ ನಾವು ಹೇಳ್ತೇವೆ. ಅಂದರೆ ನಮ್ಮ ಕರೆನ್ಸಿಯ ಸಾಮರ್ಥ್ಯ ಮತ್ತೆ ನಮ್ಮ ಕರೆನ್ಸಿಯ ತಾಕತ್ತು ಅಂತ ನಾವು ಯಾವ ಸಾಮಾನ್ಯ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತೇವೋ ಅದು ಬಹಳ ಬಹಳ ಬಹಳ ಕ್ಷೀಣವಾಗಿರ್ತಕ್ಕಂಥ ಸ್ಟೇಜಿಗೆ ಬಂದಿದೆ. ಇದು ಯಾಕೆ ಬಂದಿದೆ ಅಂತ ಕೇಳಿದ್ರೆ, ನಮ್ಮ ಆಂತರಿಕ

ಯಾಂತ್ರಿಕವಾಗಿರ್ತಕ್ಕಂಥ ಘಟನೆಗಳು ಇದಕ್ಕೆ ಕಾರಣನೇ ಅಲ್ಲ. ಯಾಕಂದರೆ ಇಂಡಿಯಾ ಇಸ್ ಎ ವೆರಿ ರಾಬಸ್ಟ್ ಇಕಾನಮಿ, ನಮ್ಮೆಲ್ಲ ಫಂಡಮೆಂಟಲ್ಸ್ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಇದು ಆದದ್ದು ಎಲ್ಲೋ ಒಂದು ಮೂಲೆಯ ದೇಶದಲ್ಲಿ, ಎಲ್ಲೋ ಒಂದು ಮೂಲೆಯ ದೇಶ ಒಂದು ರೀತಿಯ ಒಂದು ಓವರ್ ಡಿಸೈರ್ನಲ್ಲಿ ಏನೋ ಮಾಡಬೇಕು ಅಂತ ಹೋಗಿ ಆದಂತಹ ಘಟನೆಗಳಿದೆ. ಅಂದರೆ ಮೂಲಭೂತವಾಗಿ ಇಂಥ ಕರೆನ್ಸಿಯ ವೀಕ್ನೆಸ್ ಬಂದಿರುವಂಥದ್ದು ಆಂತರಿಕವಾದಂಥ ಕಾರಣ ಅಲ್ಲ, ಅದು ವಿದೇಶವಾಗಿರ್ತಕ್ಕಂಥ ಕಾರಣ. ಮೂಲವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ ಇದು ಜಿಯೋ ಪೊಲಿಟಿಕ್ಸ್ ಇಂದ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆ. ಜಿಯೋ ಪೊಲಿಟಿಕ್ಸ್ ಇವತ್ತು ಬಹಳ ಒಂದು ದೊಡ್ಡ ಒಂದು ಪಿಡುಗು ಅಂತ ಹೇಳಬೇಕಾಗತ್ತೆ. ಅಂದರೆ ರಾಷ್ಟ್ರಗಳ ಮಧ್ಯೆ ಸಂಬಂಧಗಳು ಕೆಟ್ಟು ಹೋಗಿರುವಂಥದ್ದು ಒಂದು, ಅದರ ಜೊತೆಗೇನೆ ಭೌಗೋಳಿಕ ಮತ್ತು ರಾಜಕೀಯವಾಗಿ ಸ್ಥಾನ ಪಲ್ಲಟ ಅಲ್ಲೋಲ ಕಲ್ಲೋಲ ಆಗ್ತಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತಿನ ಜಗತ್ತಿನಾದ್ಯಂತ ಇದೆ. ಅದಕ್ಕೆ ನಾವು ಇವತ್ತಿನ ಜಗತ್ತಿನ ರಾಷ್ಟ್ರಗಳನ್ನು ನಾವು ಊಕಾ ಜಗತ್ತುಗಳು ಅಂತ ಹೇಳ್ತೇವೆ. ವಾಲಿಟಿಲಿಟಿ ಇರುತ್ತೆ, ಅನ್ಸರ್ಟೆಂಟಿ ಇರುತ್ತೆ, ಎಂಬಿಗ್ವಿಟಿ ಇರುತ್ತೆ, ಕಾಂಪ್ಲೆಕ್ಸಿಟಿ ಇರುತ್ತೆ, ಒಂದು ಡಿಸ್ರಪ್ಟಿವ್ ವರ್ಲ್ಡ್. ಸೊ ಆ ಮಿನಿ ಯುದ್ಧ ಯಾವಾಗ ನಿಮ್ಗೆ ಪ್ರಾರಂಭ ಆಯಿತು ಅಂದ್ರೆ ನಮ್ಗೆ ಗೊತ್ತಿದೆ, ಫೆಬ್ರವರಿ 28 ಇರಾನ್ ಮೇಲೆ ಆಗಿರ್ತಕ್ಕಂಥ ದಾಳಿ. ಅಲ್ಲಿಯ ನಂತರದ ನೀವು ವಿದ್ಯಮಾನಗಳನ್ನು ನೋಡಿದರೆ ಅದೆಲ್ಲ ಅಂತಿಮವಾಗಿ ಮಾಡಿರುವಂಥದ್ದು ಏಷ್ಯಾ ದೇಶಗಳ, ಪ್ರಮುಖವಾಗಿ ಭಾರತದ ಕರೆನ್ಸಿಯನ್ನು ವೀಕ್ ಮಾಡಿದೆ. ಮಾಡೋದಕ್ಕೆ ಕಾರಣ ಬಹಳ ನೇರವಾದಂಥ ಕಾರಣ, ಯಾಕಂದರೆ ನಾವು ಇಂಪೋರ್ಟ್ ಡಿಪೆಂಡೆಂಟ್ ನೇಷನ್ ಆಗಿದ್ದೇವೆ. ಎಸ್ಪೆಷಲಿ ಇಂಧನ ಮತ್ತು ಇಂಥ ಆಯಿಲ್ ಅಥವಾ ಗ್ಯಾಸ್ಗೆ ಸಂಬಂಧಪಟ್ಟು ನಾವು ಡಿಪೆಂಡೆನ್ಸಿ ಜಾಸ್ತಿ ಇದೆ. ಡಿಪೆಂಡೆನ್ಸಿ ಜಾಸ್ತಿ ಇದೆ ಅಂತೇಳಿ ನಾವು ಅಲ್ಲಿಂದ ನಾವು ಖರೀದಿ ಮಾಡಲೇಬೇಕು. ಅದೊಮ್ಮೆ ಸ್ಟಾಪ್ ಆದಾಗ ಸಪ್ಲೈ ಚೈನ್ ಎಲ್ಲ ಡಿಸ್ರಪ್ಷನ್ ಆಗಿಬಿಡುತ್ತೆ. ಸ್ವಾಭಾವಿಕವಾಗಿ ನಮಗೆ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಜಾಸ್ತಿ ಆಯಿಲ್ ಅನ್ನ ಸಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಾವು ಇಂಪೋರ್ಟ್ ಮಾಡೋದಕ್ಕೆ ಅಲ್ಲಿ ಕೂಡ ಇಂಪೋರ್ಟೆಡ್ ಸ್ಟಫ್ ಇಲ್ಲ. ಸ್ವಾಭಾವಿಕವಾಗಿ ಬೆಲೆಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಕರೆನ್ಸಿ ಮೇಲಕ್ಕೆ ಪ್ರೆಷರ್ ಬೀಳುತ್ತೆ. ಈ ಪ್ರೆಷರ್ ಬಿದ್ದ ತಕ್ಷಣ ಏನಾಗುತ್ತೆ ಅಂದ್ರೆ ಕರೆನ್ಸಿ ಆಟೋಮ್ಯಾಟಿಕಲಿ ಈ ಮಾರ್ಕೆಟ್ ಡಿಟರ್ಮಿನ್ಡ್ ಇದಿದೆ ಅಲ್ವಾ, ಡಿಮಾಂಡ್ ಮತ್ತೆ ಸಪ್ಲೈಗೆ ಒಳಪಡ್ತದೆ, ಆರ್ ಬಿ ಐಗೆ ಅದರ ಮೇಲೆ ಕಂಟ್ರೋಲ್ ಹೋಗ್ಬಿಡುತ್ತದೆ. ಇದು ಡಿಪ್ರಿಷಿಯೇಷನ್ ಮಾಡುವಂಥದ್ದು ಆರ್ ಬಿ ಐ ಅಲ್ಲ. ಇವತ್ತು ನಾನು ಏನು ಹೇಳಿದೆ, ಇವಾಗ ನಾನು 94.20 94.30 ಈ ಲೆವೆಲಿಗೆ ಒಂದು ಡಾಲರ್ಗೆ ನಮ್ಮ ಕರೆನ್ಸಿ ಬಂದದ್ದು ಅಂತ ಕೇಳಿದ್ರೆ ಅದು ಆರ್ ಬಿ ಐ ನಿರ್ಧಾರಿತ ಎಕ್ಸ್ಚೇಂಜ್ ರೇಟ್ ಅಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಜಾಗತಿಕ ವಿದ್ಯಮಾನಗಳಿಂದ ಬರುವಂತಹ ಎಕ್ಸ್ಚೇಂಜ್ ರೇಟ್. ಬಟ್ ಆರ್ ಬಿ ಐಗೆ ಅದರಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ಆಗತ್ತೆ. ಯಾಕಂತ ಕೇಳಿದ್ರೆ ನಮ್ಮ ಸಿಸ್ಟಮ್ ಹೇಗೆಂತ ಕೇಳಿದ್ರೆ ಮ್ಯಾನೇಜ್ಡ್ ಸಿಸ್ಟಮ್ ಆಫ್ ಫ್ಲೋಟಿಂಗ್ ಕರೆನ್ಸಿ ಅಂತೇಳಿ ಅಲ್ಲಿ ಆರ್ ಬಿ ಐ ಇಂಟರ್ಫಿಯರೆನ್ಸ್ ಮಾಡಿಯೇ ಮಾಡುತ್ತೆ, ಮಾಡಿದೆ ಇವಾಗಲೇ, ಬಹುಶಃ ಅದನ್ನು ನಾನು ಮತ್ತೆ ಹೇಳ್ಬೋದು ಅಂತ ಕಾಣುತ್ತೆ. ಸೊ ಇವಾಗ ಇದಕ್ಕೆ ಮೂಲಭೂತವಾಗಿರ್ತಕ್ಕ ಕಾರಣ ಒಂದು ಜಿಯೋ ಪೊಲಿಟಿಕಲ್ ಕ್ರೈಸಿಸ್, ಅಂದರೆ ವಾರ್, ಮಿನಿ ವಾರ್ ಅಂತ ಹೇಳ್ತೀವಿ ನಾವು, ಅದು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಕ್ಲಾರಿಟಿ ಇಲ್ಲ ನಮಗೆ. ಅದರಿಂದಾಗಿ ಇದು ಒಂದು. ಎರಡನೇದಾಗಿ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಕರೆಂಟ್ ಅಕೌಂಟಲ್ಲಿ ಕ್ರೈಸಿಸ್ ಆಗಿದೆ. ಕ್ರೈಸಿಸ್ ಯಾಕಂತ ಕೇಳಿದ್ರೆ ನಿಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗಿರುತ್ತೆ. ಇಂಪೋರ್ಟ್ ಇವಾಗಲೇ ನಮ್ಮದು ಸಾಮಾನ್ಯ $41 billion ನಮಗೆ ಇಂಪೋರ್ಟ್ ಡೆಟ್ ಇದೆ ನಮಗೆ. ಅದನ್ನ ಮಾಡೋದಕ್ಕೆ ನಿಮಗೆ ಮ್ಯಾಚಿಂಗ್ ಎಕ್ಸ್ಪೋರ್ಟ್ಗಳು ಇಲ್ಲ. ಯಾಕಂತ ಕೇಳಿದ್ರೆ ಎಕ್ಸ್ಪೋರ್ಟ್ ನೀವು ಈಗ ಮಾಡೋದಂತ ಮಾಡಿದರೂ ಕೂಡ ನಿಮ್ಮ ಈ ಕರೆನ್ಸಿ ವಾಲಟಿಲಿಟಿಯಲ್ಲಿ ನಿಮಗೆ ಈ ಮ್ಯಾಚಿಂಗ್ ಎಕ್ಸ್ಪೋರ್ಟ್ಸ್ ಬರ್ತಾ ಇಲ್ಲ ಇವಾಗ. ಯಾಕಂದರೆ ಅನ್ರೆಸ್ಟ್ ಇದೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ಸ್ ಏನು ಮಾಡಿದ್ದಾರೆ, ನಮ್ಮಿಂದ ನಮ್ಮ ಅವರು ಇನ್ವೆಸ್ಟ್ ಮಾಡಿದಂಥ ಅಮೌಂಟನ್ನೆಲ್ಲ ಬೈಬ್ಯಾಕ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಅನ್ಸರ್ಟೆಂಟಿ ಎಲ್ಲ ಕಡೆಯಲ್ಲಿ ಇರುವಾಗ ಎಲ್ಲ ಪ್ರೆಷರ್ ಬರುವಂಥದ್ದು ಕರೆನ್ಸಿ ಮೇಲೆ. ಆ ಕಾರಣ ಡೇ ಟು ಡೇಯಲ್ಲಿ ನೀವು ಪಾಯಿಂಟ್ ಬೈ ಪಾಯಿಂಟ್ ಇವಾಗ ಏನಾಗಿರ್ತಕ್ಕಂಥ ಈ ಲೆವೆಲ್ಗೆ ನಮ್ಮ ಕರೆನ್ಸಿ ಇವಾಗ ಮುಟ್ಟಿದೆ. ಇದು ಬಹಳ ಡೇಂಜರಸ್ ಪೊಸಿಷನ್ ನನ್ನ ಪ್ರಕಾರ. ಈ ಥರದ ವೀಕನಿಂಗ್ ಆಫ್ ದ ಕರೆನ್ಸಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಅನ್ರೆಸ್ಟನ್ನು ಆಂತರಿಕವಾಗಿ ಕೂಡ ಮಾಡಿದೆ. ಈ ಆಂತರಿಕ ಅನ್ರೆಸ್ಟ್ ಎಲ್ಲ ಬಂದಿರುವಂಥದ್ದು, ದಿಸ್ ಇಸ್ ಸಮಥಿಂಗ್ ವಾಟ್ ವಿ ಸೇ ಇನ್ ಮ್ಯಾನೇಜ್ಮೆಂಟ್ ಲ್ಯಾಂಗ್ವೇಜ್, ಔಟ್ಸೈಡ್ ಇನ್ ಅದು ರಾದರ್ ದೆನ್ ಇನ್ಸೈಡ್ ಔಟ್. ಅಂದರೆ ನಮ್ಮಿಂದ ಆದದ್ದಲ್ಲ, ಅಲ್ಲಿಂದ ನಾವು ಬೋರೋ ಮಾಡಿದಂಥ ಸಮಸ್ಯೆಗಳು, ಅದು ನಾವು ಮಾಡಿದ್ದಲ್ಲ, ಯಾರೋ ಮಾಡಿದ್ದು. ಯಾರೋ ಮಾಡಿದ್ದು ಹೇಗೆ ಅಂತ ನೀವು ಕೇಳಿದರೆ, ಅಮೇರಿಕಾದ ಇವತ್ತು ಟೆಂಡೆನ್ಸಿ ಹೇಗೆ ಅಂತ ಕೇಳಿದರೆ ಅವ್ರದ್ದು ಪೆಟ್ರೋ ಇಂಪೀರಿಯಲಿಸಮ್ ಪಾಲಿಸಿ ಅವ್ರದ್ದು ಒಂದು, ಇನ್ನೊಂದು ಪೆಟ್ರೋ ಕನ್ಸ್ಯೂಮರಿಸಮ್ ಪಾಲಿಸಿ. 60-70 ನೀವು ನೋಡಿದ್ರೆ ಅಮೇರಿಕ ಮೂಲಭೂತವಾಗಿ ಇದೆಲ್ಲ ಖರೀದಿ ಮಾಡತಕ್ಕಂಥ ದೇಶ. ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಅವ್ರಿಗೊಂಥರ ಏಕಸ್ವಾಮ್ಯ ಬಂದುಬಿಟ್ಟಿದೆ. ಅದು ಮಾತ್ರ ಅಲ್ಲ, ಜಾಗತಿಕವಾಗಿ ಎಲ್ಲೆಲ್ಲೇ ಪೆಟ್ರೋಲಿಯಂ ಅಥವಾ ಈ ಕ್ರೂಡ್ ಆಯಿಲ್ ರಿಸರ್ವ್ಸ್ ಉಂಟು, ಆ ದೇಶದ ಮೇಲೆ ಅವರು ದೊಡ್ಡ ಕಣ್ಣನ್ನು ಹಾಕಿಬಿಟ್ಟಿದ್ದಾರೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕಳೆದ ವರ್ಷ
ಜನವರಿ 25ನೇ ತಾರೀಕು ಬಂದ ನಂತರ ಮೇಜರ್ ರಾಷ್ಟ್ರಗಳನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ವೆನೆಜುಲಾ ಇರಬಹುದು ಸೌತ್ ಅಮೆರಿಕದಲ್ಲಿ, ಅಥವಾ ನೀವು ಸಿರಿಯಾ ಇರಬಹುದು, ಅಥವಾ ನೀವು ಇರಾನ್, ಇರಾಕ್, ವೆನೆಜುಲಾ ಇದೆಲ್ಲ ನಾನು ಈಗಾಗಲೇ ಹೇಳಿದೆ, ಅಥವಾ ಈ ರಾಷ್ಟ್ರಗಳನ್ನು ನೀವು ನೋಡಿದರೆ ಇದರ ಮೇಲೆ ಒಂದು ರೀತಿಯ ಹದ್ದಿನ ಕಣ್ಣು ಅಮೆರಿಕಕ್ಕೆ ಇದ್ದೇ ಇರುತ್ತೆ. ಯಾಕಂದರೆ ಈ ಎಲ್ಲ ರಾಷ್ಟ್ರಗಳು ಕೂಡ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಡಿಪಾಸಿಟ್ಸನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಮಿಲಿಟರಿ ಆ್ಯಕ್ಷನ್ನ

0: ಮಾಡ್ತಾ ಇದೆ ಅಮೆರಿಕ. ಇದನ್ನೇ ಯಾಕೆ ಅಂತ ಕೇಳಿದರೆ, ಇದನ್ನು ನಾವು ಹೇಳುವಂಥದ್ದು ಪೆಟ್ರೋ ಇಂಪೀರಿಯಲಿಸಮ್ ಅಂತೇಳಿ, ಪೆಟ್ರೋಲಿಯಂಗೋಸ್ಕರ ಅಧಿಕಾರ ಶಾಹಿತ್ವ. ಇನ್ನೊಂದು, ಇದರಿಂದ ಏನಾಗುತ್ತೆ ಅಮೆರಿಕ ಅಂತ ಕೇಳಿದರೆ, ಅಮೆರಿಕ ಕೂಡ ಆಯಿಲ್ ಬೇಕು, ಯಾಕಂದರೆ ಜೈಜಾಂಟಿಕ್ ಇಕಾನಮಿ ರನ್ ಆಗಬೇಕಾದ್ರೆ ತುಂಬ ಆಯಿಲ್ ಬೇಕಾಗುತ್ತೆ ಎಲ್ಲದಕ್ಕೂ ಕೂಡ. ಇದರಿಂದ ಅಮೆರಿಕಕ್ಕೆ ಏನಾಗುತ್ತೆ, ಪೆಟ್ರೋ ಕನ್ಸ್ಯೂಮರಿಸಮ್ ಲಾಭ ಆಗುತ್ತೆ. ಅವರು ಅಮೆರಿಕ ಕೂಡ ಕನ್ಸ್ಯೂಮ್ ಮಾಡತಕ್ಕಂಥ ದೇಶ ಈ ಪ್ರಾಡಕ್ಟ್ಸ್ಗಳನ್ನು. ಸೊ ಪೆಟ್ರೋ ಇಂಪೀರಿಯಲಿಸಮ್ ಮತ್ತು ಪೆಟ್ರೋ ಕನ್ಸ್ಯೂಮರಿಸಮ್ ಇಂದಾಗಿ, ಈ ಒಂದು ಹಿಜಿಮನಿಯಿಂದಾಗಿ, ಈ ಒಂಥರ ದುರಾಸೆ ಅಂತ ನಾವೇನು ಹೇಳ್ತೀವಿ, ಇದರಿಂದಾಗಿ ಈ ಅಟ್ಯಾಕ್ಗಳು, ಮಿಲಿಟರಿ ಅಟ್ಯಾಕ್ಗಳನ್ನು ಮಾಡಿ ಅಲ್ಲಿ ಇಲ್ಲಿ ಬ್ಲಾಕೇಡ್ ಮಾಡಿಕೊಂಡು ಇಡೀ ರಾಷ್ಟ್ರಗಳನ್ನು ಒಂದು ರೀತಿಯಲ್ಲಿ ಒಂದು ಟೆನ್ಷನಲ್ಲಿ ಇಡತಕ್ಕಂಥ ಪ್ರವೃತ್ತಿಯನ್ನು ಇದು ಬೆಳೆಸಿಕೊಂಡು ಬಂದಿದ್ದದ್ದೇ ಅಮೆರಿಕದಿಂದ. ಸೊ ಇದರಿಂದಾಗಿ ಎಲ್ಲ ಕಾರಣದಿಂದಾಗಿ ವೀಕನಿಂಗ್ ಆಫ್ ದ ರೂಪಿ ಬರ್ತಾವೆ.
1: ಇದು ವಿಷಯ ಮಾತಾಡಬೇಕಾದ್ರೆ ಮಾತ್ರ ತುಂಬಾ ಕಾಂಪ್ಲೆಕ್ಸ್ ಅಂತ ಅನಿಸ್ತದೆ, ನಾವು ಯಾವಾಗ ಫಸ್ಟ್ ಟೈಮ್ ಕೇಳ್ತೀವೋ. ತುಂಬಾ ಕಾಂಪ್ಲೆಕ್ಸ್
0: ಖಂಡಿತ ಮೇಡಮ್, ತುಂಬಾ ಕಾಂಪ್ಲೆಕ್ಸ್ ಇದು ವಿಷಯ. ಯಾಕಂತ ಹೇಳಿದ್ರೆ ಇದಕ್ಕೆ ಚೈನ್ ಇಫೆಕ್ಟ್ಸ್ ಇದೆ ನೋಡಿ. ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ ಪ್ರೈಸ್, ಈಗ ನಿಮ್ಗೆ ಏನಾಗುತ್ತೆ, ಈ ಪ್ರೈಸ್ ಆಸಿಲೇಷನ್ ಆದ ಕೂಡಲೇ ಇದರ ಚೈನ್ ಇಂಪ್ಯಾಕ್ಟ್ ಹೇಗಾಗುತ್ತೆ ಅಂತ ಕೇಳಿದ್ರೆ, ನೀವು ಡೊಮೆಸ್ಟಿಕ್ ಆಗಿ ಇಮಿಡಿಯೇಟ್ ಆಗಿ ನಿಮ್ಮ ಫುಡ್, ಫರ್ಟಿಲೈಸರ್ ಮತ್ತೆ ನಿಮ್ಮ ಫ್ಯೂಯಲ್, ಈ 3F ಅಂತ ನೀವು ಹೇಳ್ಬೋದು. ಈ ಫುಡ್ ಆಗಿ ನಾವು ಅಷ್ಟು ಡಿಪೆಂಡೆನ್ಸಿ ಫಾರಿನ್ ನೇಷನ್ ಅಲ್ಲಿ ಇಲ್ಲ, ಬಟ್ ಫ್ಯೂಯಲ್ ಡಿಪೆಂಡೆನ್ಸಿ ಇಸ್ ವೆರಿ ಹೈ. ಒಂದು ಫರ್ಟಿಲೈಸರ್ ಕೂಡ ನಾವು ಇಂಪೋರ್ಟ್ ಮಾಡ್ತೀವಿ ನೋಡಿ. ಇದೆಲ್ಲ ಈ ಚೈನ್ ಇಂಪ್ಯಾಕ್ಟ್ಸ್ಗಳಂತ ಕೇಳಿದರೆ ಇದು ಒಂದಕ್ಕೊಂದು ಕನೆಕ್ಟೆಡ್. ಇದರಲ್ಲಿ ವ್ಯತ್ಯಾಸಗಳಾದ ಕೂಡ ಏನಾಗುತ್ತೆ ಹೇಳಿ, ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಇದೆ ಒಂದು ದೇಶದ್ದು. ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಲ್ಲಿ ನಾವು 10 ರಾಷ್ಟ್ರಗಳ ಜೊತೆಗೆ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಮಾಡ್ತೀವಿ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಲ್ಲಿ 2 ಕಾಂಪೊನೆಂಟ್ಸ್ಗಳು ಇರುತ್ತೆ. ಒಂದು ಕರೆಂಟ್ ಅಕೌಂಟ್ ಅಂತ ನಾವು ಹೇಳ್ತೀವಿ, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೇವೆ. ಈ ಕರೆಂಟ್ ಅಕೌಂಟಲ್ಲಿ ನಿಮಗೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಆಫ್ ಟ್ರೇಡಲ್ಲಿ ನಿಮಗೆ ಮುಖ್ಯವಾಗಿ ಬರುವಂಥದ್ದು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಗೂಡ್ಸ್, ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್, ಇಂಪೋರ್ಟ್ ಆಫ್ ಸರ್ವಿಸಸ್, ರಫ್ತುಗಳನ್ನು, ವಸ್ತುಗಳ ಸರಕುಗಳ ರಫ್ತು, ಸರಕುಗಳ ಆಮದು, ಸೇವೆಗಳ ರಫ್ತು ಮತ್ತು ಸೇವೆಗಳ ಆಮದು. ಈ 4 ಕಾಂಪೊನೆಂಟ್ ಉಂಟಲ್ವಾ, ಇದು ಮೂಲಭೂತವಾಗಿ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ ನಾವು. ಈಗ ಮೂಲಭೂತವಾಗಿ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಕರೆಂಟ್ ಅಕೌಂಟಲ್ಲಿ ಕ್ರೈಸಿಸ್ ಆಗಿದೆ. ಆ ಕ್ರೈಸಿಸ್ ಉದ್ಭವಿಸಿದ್ದು ಇರಾನ್ ವಾರ್ನಿಂದ. ನಮ್ದು ಸ್ಮೂತ್ ಟ್ರಾನ್ಸಾಕ್ಷನ್ ಇತ್ತು, ಆದ್ರೆ ಇದೇನಾಗಿದೆ, ಈ ಕರೆಂಟ್ ಅಕೌಂಟ್, ಅದು ಹೆಸರೇ ಹೇಳುವ ಹಾಗೆ, ಚಾಲ್ತಿ ಖಾತೆಯಲ್ಲಿ ಅಂದ್ರೆ ದಿನನಿತ್ಯ ನಾವು ಖರೀದಿ ಮಾಡ್ತೇವೆ, ಟ್ರಾನ್ಸಾಕ್ಷನ್ ಮಾಡ್ತೇವೆ, ಫಾರಿನ್ ಎಕ್ಸ್ಚೇಂಜ್ ಪೇಮೆಂಟ್ ಮಾಡ್ತೀವಿ ಬರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಏನಾಗುತ್ತೆ, ಕರೆಂಟ್ ಅಕೌಂಟ್ ಕ್ರೈಸಿಸ್ ಬಂದಿದೆ. ಈ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇಮಿಡಿಯೇಟ್ ಸಮಸ್ಯೆ ಬರೋದಿಲ್ಲ, ಯಾಕಂದ್ರೆ ಅದು ದೀರ್ಘಾವಧಿಯ ಲೋನ್ಗಳನ್ನ ಒಂದೇಶದಿಂದ ಪಡ್ಕೊಂಡಿದ್ದೀವಿ, IMF ಇಂದ, IBRD ಇಂದ, ಏಷ್ಯನ್ ಡೆವಲಪ್. ಇದು ನಮಗೆ 20 ವರ್ಷ 25 ವರ್ಷ ಅದು ನಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಅನ್ನ ಮಾಡೋದಿಲ್ಲ. ಆದ್ರೆ ಇಂಥ ಕರೆಂಟ್ ಅಕೌಂಟ್ ಅಲ್ಲಿ ಇಮಿಡಿಯೇಟ್ ಡಿಸ್ಟ್ರಪ್ಷನ್ ಬಂದ್ಬಿಡುತ್ತೆ. ಇದು ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ, ಅಲ್ಲಿ ಏನಾಗುತ್ತೆ, ಟ್ರೇಡ್ ಡೆಫಿಸಿಟ್ ಕಾಣುತ್ತೆ, ಟ್ರೇಡ್ ಸರ್ಪ್ಲಸ್ ಇರೋದಿಲ್ಲ. ಇದು ನಮ್ಮ ಒಟ್ಟಾರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಮೇಲೆ ಕ್ರಿಟಿಕಲ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡಿಸೀಕ್ವಿಲಿಬ್ರಿಯಂ ಸ್ಟೇಟಿಗೆ ಹೋಗ್ತದೆ. ಇದು ಒಂದು ದೇಶದ ಕನ್ನಡಿ ಇದ್ದ ಹಾಗೆ, ನಮ್ಮ ದೇಶ ಎಷ್ಟು ಕರೆನ್ಸಿಯಲ್ಲಿ ಸ್ಟ್ರಾಂಗರ್ ಇದೆ, ಎಷ್ಟು ವೀಕರ್ ಇದೆ ಅಂತ ನೋಡೋದಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಕರಡನ್ನು ನೀವು ನೋಡಿದ್ರೆ, ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮೇ ಇಲ್ಲಿ ಇರುವಂಥದ್ದು. ನಾವು ಡೆಟೆಡ್ ನೇಷನ್ ಅಥವಾ ಕ್ರಿಯೇಟೆಡ್ ನೇಷನ್ ಅಂತ ನೋಡೋದಕ್ಕೆ ಬ್ಯಾಲೆನ್ಸ್ ಆಫ್ ಟ್ರೇಡನ್ನು ನಾವು ಒಮ್ಮೆ ನೋಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಸ್ಟ್ರಕ್ಚರನ್ನು ನೋಡಿಬಿಟ್ರೆ ಕರೆಕ್ಟ್ ಗೊತ್ತಾಗುತ್ತೆ. ಅದು ಉಳಿದ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧಗಳನ್ನು, ಮುಖ್ಯವಾಗಿ ಆರ್ಥಿಕ ಸಂಬಂಧಗಳನ್ನು, ನೈಜ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತೆ.
1: ಸಾಮಾನ್ಯ ಮನುಷ್ಯರು ನಾವು ನೋಡಕ್ಕಾಗುತ್ತಾ
0: ಆಗತ್ತೆ. ನಿಮಗೆ ಪ್ರತಿ ದೇಶ ಕೂಡ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬುಲೆಟಿನ್ ಅಲ್ಲಿ ನೀವು ನೋಡಿದ್ರೆ, ಆ ಬುಲೆಟಿನ್ ನೋಡಿದ್ರೆ ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅವ್ರು ಕೊಟ್ಟಿರ್ತಾರೆ. ಒಂದು ದೇಶ ಒಂದು ವರ್ಷಕ್ಕೆ, ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ನಮ್ಮ ದೇಶ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ಅಥವಾ ಜೊತೆಗೆ ಮಾಡಿರ್ತಕ್ಕಂತಹ ಅಂತಾರಾಷ್ಟ್ರೀಯ ವ್ಯಾಪಾರಗಳ ವಹಿವಾಟುಗಳ ಒಂದು ಚಿತ್ರಣ ಅದು. ನಿಮ್ಮ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್ ಇದೆ, ಡೆಟ್ ಬರುತ್ತೆ, ನಿಮ್ಗೆ ಕ್ರೆಡಿಟ್ ಕೂಡ ಬರುತ್ತೆ, ಟೋಟಲ್ ರಿಸಿಪ್ಟ್ಸ್ ನಿಮಗೆ ಎಕ್ಸ್ಪೋರ್ಟ್ ಇಂದ ಬರುತ್ತೆ, ಟೋಟಲ್ ಪೇಮೆಂಟ್ಸ್ ನೀವು ಇಂಪೋರ್ಟ್ಗೆ ಮಾಡ್ತೀರಿ. ಈಗ ಇಂಪೋರ್ಟ್ ಬಿಲ್ ನಮ್ದು ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ. ಸ್ವಾಭಾವಿಕವಾಗಿ ನಾವು ಈಗ ಹೇಳ್ಬೋದು ಏನಂದ್ರೆ, ಡೆಪ್ರಿಷಿಯೇಷನ್ ಆಗಿದೆ ಕರೆನ್ಸಿಯಲ್ಲಿ. ಈಗ ಉದಾಹರಣೆಗೆ ನಮ್ದು $1 ಅಂದ್ರೆ ನಮ್ದು ಸಾಮಾನ್ಯ 94.20 ಅಂತ ಹೇಳುವಾಗ ಮೊದಲು 60 ಈಗ 94 ಬಂದಾಗ ಅವರಿಗೆ ಲಾಭ ಅಲ್ವಾ ಅದು. ಈಗ ಅಮೆರಿಕ ಖರೀದಿ ಮಾಡುವಾಗ ನಾವು 2 ಗೂಡ್ಸ್ ಅನ್ನ ಕೊಡ್ತೇವೆ, ಆದ್ರೆ 2 ಗೂಡ್ಸ್ ಅನ್ನ ನಾವು ಕೊಟ್ಟದ್ದು ಯಾಕೆ, ಒಂದು ರೀತಿಯ ಕ್ರೈಸಿಸ್ ಇಂದ ಉದ್ಭವ ಆಗಿರತಕ್ಕಂತಹ ಸನ್ನಿವೇಶದಿಂದ ಎಕ್ಸ್ಪೋರ್ಟ್ಗೆ ಲಾಭ ಆಗಿದೆ, ಅದು ಒಳ್ಳೆಯ ಎಕ್ಸ್ಪೋರ್ಟ್ ಅಲ್ಲ ಅದು. ಇದೇನಾಗಿದೆ ಅಂತ ಕೇಳಿದ್ರೆ, ಅದು ಡಬಲ್ ಎಜ್ಡ್ ಸೋಲ್ಡ್, ಅದು ಎರಡೂ ಕಡೆ ಶಾರ್ಪ್ ಇದೆ. ಅದು ನಾವೀಗ ಏನ್ ಹೇಳ್ತೇವೆ, ನಮ್ಗೆ ಅವ್ರು ಸಕ್ಕರೆಯನ್ನ ಒಂದು 10 ಖರೀದಿ

0: ಮಾಡ್ತಾರೆ. ಮೊದಲು 25 ರೂಪಾಯಿ ಇತ್ತು, ಈಗ ಅವರಿಗೆ 25 ರೂಪಾಯಿಗೆ ಒಂದು 3 ಕಿಲೋ ಸಿಗುತ್ತೆ ಜಾಸ್ತಿ ಅಂತ ಹೇಳಿ ಡೆಪ್ರಿಷಿಯೇಷನ್ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಲಾಭ, ನಿಜವಾಗಿಯೂ ಲಾಭನೇ. ಆದ್ರೆ ಯಾವ ಕಾಸ್ಟ್ ಅಲ್ಲಿ ಲಾಭ ಆಗಿದೆ ಅವರಿಗೆ ನೋಡಿದ್ರೆ, ಆಕ್ಚುಲಿ ನಮ್ಮ ನಷ್ಟದ ಪ್ರಮಾಣ ತುಂಬಾ ಜಾಸ್ತಿ ಇದೆ ಅದರಲ್ಲಿ.
1: ಇದು ಯಾಕಾಗಿ ಡಾಲರ್ ವ್ಯಾಲ್ಯೂ ಮತ್ತೆ ರೂಪಿ ವ್ಯಾಲ್ಯೂಗೆ ಇಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಯಾಕಾಗಿ ಇಷ್ಟು ಡಿಫ್ರೆನ್ಸ್ ಬರುತ್ತೆ, ಯಾಕಂದ್ರೆ ಯೂನಿಫಾರ್ಮಿಟಿಯಾಗಿ ಮೇಂಟೈನ್?
0: ಒಳ್ಳೆಯ ಪ್ರಶ್ನೆ ಮೇಡಮ್ ಇದು. ಯಾಕಿಲ್ಲ ಅಂತ ಕೇಳಿದ್ರೆ, ಜಗತ್ತಿನ ಕರೆನ್ಸಿಗಳ ರೇಟ್ಸ್ ಬೇರೆ ಬೇರೆ ಇದೆ. ಡಾಲರ್ ಇಡೀ ಜಗತ್ತಲ್ಲಿ ತುಂಬಾ ಸ್ಟ್ರಾಂಗ್ ಕರೆನ್ಸಿ ಅದು, ಅಮೆರಿಕದ್ದು. ಆದ ಕಾರಣ ಹೆಚ್ಚಿನ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಮಾಡುವಾಗ ಡಾಲರ್ನಲ್ಲೇ ಮಾಡುತ್ತೆ. ಯಾಕಂತ ಕೇಳಿದ್ರೆ ಸ್ಟ್ರಾಂಗ್ ಕರೆನ್ಸಿ ಅಂತ ಹೇಳಿ ಜಗತ್ತಿನಲ್ಲಿ, ಅದು ಮೊದಲಿಂದಲೇ ಪರಿಪಾಠ ಬಂದ್ಕೊಂಡದ್ದು, ಅದು ಇವಾಗಲೂ ಕೂಡ ಅದೇ ಇದೆ. ಅದಕ್ಕೆ ನಾವು ಅದನ್ನು ಮೆಚ್ಚಬೇಕು. ಯಾಕಂದ್ರೆ ದೊಡ್ಡ ಇಕಾನಮಿ, ದೊಡ್ಡ ಅರ್ಥವ್ಯವಸ್ಥೆ ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದು ನಾವು ಒಪ್ಪತಕ್ಕಂಥ ವಿಷಯ. ಆದರೆ ಚಿಕ್ಕ ಚಿಕ್ಕ ಕರೆನ್ಸಿಗಳೇ, ಭಾರತದ ಕರೆನ್ಸಿ ರುಪಿ ಅಂತ ನಾವು ಹೇಳ್ತೀವಿ, ರುಪಿ ಅನ್ನುವಂಥದ್ದು ಸ್ಟ್ರಾಂಗ್ ಕರೆನ್ಸಿ ಅಲ್ಲ ಎಗೇನ್ಸ್ಟ್ ದ ಡಾಲರ್. ರುಪಿ ಅನ್ನೋದು ವೀಕ್ ಕರೆನ್ಸಿ.
1: ಅದು ಸ್ಟ್ರಾಂಗ್ ಕರೆನ್ಸಿ ಅಂತ ಯಾಕೆ ಡಿಸೈಡ್?
0: ಸ್ಟ್ರಾಂಗ್ ಕರೆನ್ಸಿ ಅಂತ ಡಿಸೈಡ್ ಆಗುವಂತದ್ದು ನಿಮ್ಮ ದೇಶದ GDP ಇದೆ ಅಲ್ವಾ, ಒಟ್ಟು ರಾಷ್ಟ್ರೀಯ ವರಮಾನ ಅಂತ ಹೇಳ್ತೇವೆ ನಾವು. ಈ GDP ಏನಾಗಿದೆ ಈಗ ನೀವು ನೋಡಿದ್ರೆ, ಇದಕ್ಕೆ ನಾನು ಲಿಂಕ್ ಮಾಡಿ ಹೇಳೋದಾದ್ರೆ, ನಮ್ಮ ಈ ಜಿಯೋಪೊಲಿಟಿಕಲ್ ಇರಾನ್ ವಾರ್ನಿಂದಾಗಿ ನಮ್ಮ GDP ಕಳೆದ ನೀವು ಒಂದೂವರೆ ತಿಂಗಳಲ್ಲಿ ನೀವು ನೋಡಿದ್ರೆ, ಸಾಮಾನ್ಯವಾಗಿ 1% ಕಡಿಮೆ ಆಗಿ ಆಯ್ತು. ಇವಾಗ ನಮ್ಮ GDP ಬಹಳ ಸ್ಟ್ಯಾಂಡರ್ಡ್ ಆಗಿತ್ತು. GDP ಅಂದ್ರೆ ಬ್ರಾಡ್ ಆಗಿ ಹೇಳಬೇಕಂದ್ರೆ ದೇಶದ ಪ್ರೊಡಕ್ಟಿವ್ ಪವರ್, ಅದು ಒಂದು ದೇಶದ ಸಮ್ಮಿಶ್ರವಾಗಿರ್ತಕ್ಕಂಥ ಒಂದು ಪ್ರೊಡಕ್ಟಿವ್ ಪವರ್. ಅದರಲ್ಲಿ ಲೇಬರ್ ಪವರ್ ಇದೆ, ಔಟ್ಪುಟ್ ಪವರ್ ಇದೆ, ಅಗ್ರಿಕಲ್ಚರಲ್ ಔಟ್ಪುಟ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಇಂಡಸ್ಟ್ರಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ, ಫಾರಿನ್ ಸೆಕ್ಟರ್ ಇದೆ, ಅದರ ಎಲ್ಲ ಟೋಟಲ್ ಮನಿ ವ್ಯಾಲ್ಯೂ ಇದೆ ಅಲ್ವಾ, ಅದನ್ನ ನಾವು ಪ್ರೈಸ್ ಮೂಲಕವಾಗಿ ನಾವು ಮೆಷರ್ ಮಾಡ್ತೀವಿ. ಅದನ್ನ ಒಂದು ದೇಶದ ವರಮಾನ ಅಂತ ನಾವು ಹೇಳ್ತೇವೆ. ಜಾಸ್ತಿ GDP ಇದ್ರೆ ದೇಶ ಪ್ರಬಲವಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ಅರ್ಥ, ಕಡಿಮೆ ಇದ್ರೆ ಕಡಿಮೆ ಅಂತ. ಈ GDPಗೆ ಎಫೆಕ್ಟ್ ಆಗ್ತದೆ ಹೇಗೆ ಅಂತ ಕೇಳಿದ್ರೆ, ನಿಮ್ಮ ಬೆಲೆ ಅಥವಾ ಧಾರಣೆಗಳಲ್ಲಿ ಜಾಸ್ತಿ ಆದ್ರೆ, ಕಾಮನ್ ಮ್ಯಾನ್ಗೆ ಇದರಿಂದ ಸಮಸ್ಯೆಗಳು ಜಾಸ್ತಿ ಆದ ಹೋದಾಗೆ, ಈಗ ಆಗ್ತಾ ಇರುವಂತಹ ಸಮಸ್ಯೆಗಳು, ಸ್ವಾಭಾವಿಕವಾಗಿ ನಿಮ್ಮ GDPಯ ಪ್ರೊಡಕ್ಟಿವ್ ಪವರ್ ನಿಜವಾದಂತಹ ಆರ್ಥಿಕ ಬೆಳವಣಿಗೆಯನ್ನ ರೆಪ್ಲಿಕೇಟ್ ಮಾಡೋದಿಲ್ಲ. ಅದು ರೆಪ್ಲಿಕೇಟ್ ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ, ನಾನು ಒಂದು ಉದಾಹರಣೆ ಆಗ ನಾನು ಕೊಟ್ಟೆ, ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಿದೆ. ಯಾವ್ದು ಡೆಪ್ರಿಶಿಯೇಷನ್ ಆಫ್ ಕರೆನ್ಸಿಯಿಂದ
1: ಇಂಪೋರ್ಟ್ ಜಾಸ್ತಿ ಆಗಿದೆ,
0: ಎಕ್ಸ್ಪೋರ್ಟ್ ಕೂಡ ಜಾಸ್ತಿ. ಯಾಕಂದ್ರೆ ಈಗ ಅಮೆರಿಕದವರು, ನಾವೇನ್ ಮಾಡ್ತೀವಿ ಅವರಿಗೆ, ಮೊದಲಿಗೆ 60 ರೂಪಾಯಿಗೆ $1 ಅಂತ ಇತ್ತು. ಸೊ 60 ರೂಪಾಯಿಯ ಉತ್ಪನ್ನ ಅವರು ತಗೊಳ್ತಾರೆ ಯಾವಾಗ, $1 ಖರೀದಿ ಮಾಡಿ ಅಥವಾ $1 ಅನ್ನ ಕೊಟ್ಟರೆ ನಮಗೆ, ಅವರಿಗೆ 60 ರೂಪಾಯಿ ವರ್ತ್ನಷ್ಟು ಗೂಡ್ಸ್ ಅನ್ನು ನಾವು ಕೊಡ್ತೀವಿ. ನಮ್ಮಿಂದ ಅವರು ಇಂಪೋರ್ಟ್ ಮಾಡುವಾಗ ಲಾಭ ಅವರಿಗೆ, ನಾವು ಎಕ್ಸ್ಪೋರ್ಟ್ ಮಾಡೋದು ಅದನ್ನು. ಆಯ್ತಾ, ಈಗ ಪ್ರಶ್ನೆ ಏನದು, ಈಗ ಏನಾಗಿದ್ರೆ 94 ರೂಪಾಯಿಗೆ ಬಂದಿದೆ. ಈಗ ಅವರು ಅದೇ 60 ರೂಪಾಯಿಯ ವಸ್ತುಗಳನ್ನೆಲ್ಲ, ಸಾಮಾನ್ಯ 94 ರೂಪಾಯಿಯ ಮೌಲ್ಯ ಅಂದ್ರೆ 60+ ಪುನಃ 1 30 ಅಂದ್ರೆ ಅಷ್ಟು ಪ್ರಮಾಣದ ಅಧಿಕ ವಸ್ತುವನ್ನ ಅವರು ಅದೇ $1 ಪಡೀತಾರೆ ಭಾರತದಿಂದ ಅವರು ಇಂಪೋರ್ಟ್ ಮಾಡುವಾಗ. ಈಗ ಉದಾಹರಣೆಗೆ ನಮ್ದು ಕರೆನ್ಸಿ ಅನ್ನೋದು 94 ರೂಪಾಯಿಯಿಂದ ಇಟ್ಕೊಳ್ಳಿ, ನೀವು ಸಾಮಾನ್ಯವಾಗಿ 200 ರೂಪಾಯಿಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಮೊದಲು ಅವರು $1 100 ರೂಪೀಸ್ನಷ್ಟು ಗೂಡ್ಸ್ ಅನ್ನ ಅವರು ಇಂಪೋರ್ಟ್ ಮಾಡಿದರೆ ಭಾರತದಿಂದ, ಈಗ ಅವರಿಗೆ ಅದೇ $1 200 ರೂಪಾಯಿಗಳಷ್ಟು ಮೌಲ್ಯದ ಗೂಡ್ಸ್ ಅನ್ನ ನಾವು ಕೊಡ್ತೇವೆ. ಅವರಿಗೆ ಲಾಭ ಅದು,
1: ಕರೆಕ್ಟ್.
0: ಎಕ್ಸ್ಪೋರ್ಟ್ ನಾವು ಮಾಡುವಾಗ ಅವರಿಗೆ ಲಾಭ, ಆದ್ರೆ ನಮ್ಗೆ ಯಾಕೆ ನಷ್ಟ ಅಂತ ಕೇಳಿದ್ರೆ, ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಡೆಪ್ರಿಶಿಯೇಷನ್ ಆದದ್ದು? ಈ ವಿದೇಶದ ಸಮಸ್ಯೆಗಳಿಂದ ನಮ್ಮ ಎಕ್ಸ್ಪೋರ್ಟ್ಗೆ ಬೂಸ್ಟ್ ಅಲ್ಲ ಅದು ಆಕ್ಚುಲಿ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಅದರ ಲಾಭವನ್ನ ಪಡ್ಕೊಂಡ್ರೆ ಹೊರತು, ನಮ್ಮ ಎಕ್ಸ್ಪೋರ್ಟ್ ಸೆಕ್ಟರ್ ಏನಾಗಿದೆ ಇಲ್ಲಿ ಇಂಟರ್ನಲಿ ನೀವು ಕೇಳಿದ್ರೆ, ಈ ಪರಿಸ್ಥಿತಿಗಳಿಂದಾಗಿ ಬೆಲೆಗಳಲ್ಲಿ ಜಾಸ್ತಿ ಆಗಿದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಸ್ಕಲೇಟ್ ಆಗಿದೆ. ಆ ಎಸ್ಕಲೇಟ್ ಆಗಿ ನಮ್ಮ ಉದ್ದಿಮೆದಾರರು ತಯಾರು ಮಾಡಿದಂತಹ ವಸ್ತುಗಳಿಗೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಅವರಿಗೆ ಎಕ್ಸ್ಪೋರ್ಟ್ ಬಂತು. ಆದ್ರೂ ಎಕ್ಸ್ಪೋರ್ಟ್ ಅಮೆರಿಕಗೆ ನಾವೀಗ ರಫ್ತು ಮಾಡುವಾಗ ಅಲ್ಲಿಯೂ ಕೂಡ ಟ್ಯಾರಿಫ್ನ ಸಮಸ್ಯೆಗಳು ಉಂಟು. ಟ್ಯಾರಿಫ್ಗೆ ಸಂಬಂಧಪಟ್ಟು, ಅಂತಾರಾಷ್ಟ್ರೀಯ ತೆರಿಗೆಗೆ ಸಂಬಂಧಪಟ್ಟು ನಾವು ಮತ್ತೆ ಅಮೆರಿಕ ಇನ್ನೂ ಕೂಡ ಒಂದು ಕನ್ಕ್ಲೂಸಿವ್ ಅಗ್ರಿಮೆಂಟ್ ಗೆ ಬರಲಿಲ್ಲ. ಬೇರೆ ರಾಷ್ಟ್ರಗಳು ಬಂದಿರಬಹುದು, ಅರ್ಲಿಯರ್ ಅದು 30%ನಷ್ಟು ಮಾಡಿದ್ರು, ಮತ್ತೆ 25%ನಷ್ಟು ಆಯ್ತು ನಮ್ಮ ಗೂಡ್ಸ್ಗೆ, ಈಗ 10%ನಷ್ಟು ಬಂದಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಮೆರಿಕದಲ್ಲಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕಡಿಮೆ ಮಾಡಬೇಕು ಅಂತ ಟ್ರಂಪ್ ಅವರಿಗೆ ಆರ್ಡರ್ ಮಾಡಿದೆ. ನೀವು ನೋಡಿದ್ರೆ ಇವಾಗ ಎರಡು ಡಬಲ್ ಸಮಸ್ಯೆಗಳಿಂದ ಒಂದು ಚಿಕ್ಕ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಉತ್ತಮ ಬೆನಿಫಿಟ್ ಅಲ್ಲ. ನಿಮ್ಮದೇ ಆದಂತ ರಫ್ತು ಕ್ಷೇತ್ರ ಈ ಸಮಸ್ಯೆಗಳಿಲ್ಲದೆ ಹೆಚ್ಚು ವಸ್ತುಗಳನ್ನು ಅವರಿಗೆ ನೀವು ರಫ್ತು ಮಾಡ್ತೀರಿ ಅಂತ ಹೇಳಿದ್ರೆ ಅದು ನಮಗೆ ಬೂಸ್ಟ್. ಅದು ಈಗ ನಾವು ಯಾಕೆ ಆಗಿದೆ, ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ

0: ಒಂದು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಒಂದು ಸಿಚುವೇಶನ್, ವಾರ್ಲೈಕ್ ಸಿಚುವೇಶನ್ ನಮ್ಮ ವಸ್ತುಗಳಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ ಬೂಸ್ಟ್ ಕೊಟ್ಟಿದೆ. ಎಲ್ಲಿ ಕೊಟ್ಟಿದೆ? ಅಮೆರಿಕಕ್ಕೆ ರಫ್ತು ಮಾಡುವಾಗ ಮಾತ್ರ. ಒಂದು. ಎರಡನೇದು, ಅಮೆರಿಕದ ಡಾಲರ್ನಲ್ಲಿ ಬೇರೆ ರಾಷ್ಟ್ರಗಳು ಖರೀದಿ ಮಾಡುವ ಕೂಡ ಅವುಗಳಿಗೆ ಲಾಭ ಬಡುತ್ತೆ. ಈಗ ಬೇರೆ ರಾಷ್ಟ್ರಗಳು ಅವ್ರದೇ ಕರೆನ್ಸಿಯಲ್ಲಿ ಟ್ರಾನ್ಸಾಕ್ಷನ್ಗೆ ಬಂದರೆ ಅವರಿಗೆ ಲಾಭ ಬರೋದಿಲ್ಲ. ಯಾಕಂದರೆ ನಾವು ಡೆಪ್ರಿಷಿಯೇಷನ್ ಆದದ್ದು ಯಾವುದಕ್ಕೆ? ಅಮೆರಿಕನ್ ಡಾಲರ್ಗೆ ಮಾತ್ರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ರಾಷ್ಟ್ರಗಳು ಅಮೆರಿಕದ ಡಾಲರ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುತ್ತೆ, ಆದರೆ ಕೆಲವು ರಾಷ್ಟ್ರಗಳು ಅವ್ರದೇ ಡಾಲರ್ ಅಥವಾ ಅವ್ರದೇ ಎನ್ನಲ್ಲೂ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆವಾಗ ಅವರ ಎದುರಲ್ಲಿ ನಾವು ಡಿಪ್ಲೀಟ್ ಆಗಲಿಲ್ಲ ಕರೆನ್ಸಿಯನ್ನು, ನಾವು ಆಗಿರುವಂಥದ್ದು ಅಮೆರಿಕನ್ ಡಾಲರಿಗೆ. ಸೊ ಅವರಿಗೆ ಅದು ನಮ್ಮ ರಫ್ತುಗಳ ಲಾಭ ಬರಬೇಕು ಅಂತ ಇಲ್ಲ, ಅಮೆರಿಕಕ್ಕೆ ಬರುತ್ತೆ. ಯಾಕಂದರೆ ಅಮೆರಿಕದ ಎಗೇನ್ಸ್ಟ್ ಆಗಿ ನಮ್ಮ ರುಪೀಸ್ ಏನಾಗಿದೆ? ಈರೋಡ್ ಆಗಿದೆ. ಈರೋಡ್ ಆಗಿ 60ರಿಂದದ್ದು 70 ಆಯಿತು, 75 ಆಯಿತು, 80 ಆಯಿತು. ಇವತ್ತು ನೀವು ಬೆಳಿಗ್ಗೆ ಚೆಕ್ ಮಾಡಿದರೆ ನಾನು ಹೇಳಿದ ಹಾಗೆ 94.20 to 94.30 ತನಕ ಬಂದಿದೆ. ಅಂದರೆ ಜಾಸ್ತಿ ಈ ಎಪ್ರಿಷಿಯೇಷನ್ ಅಂದರೆ ಏನಾಗುತ್ತೆ? ನಮ್ಮ ಕರೆನ್ಸಿ ಅಮೆರಿಕದ ಕರೆನ್ಸಿ ಮಧ್ಯೆ ಸ್ಟ್ರಾಂಗ್ ಆಗ್ತಾ ಹೋಗುವಂಥದ್ದು. ಅಂದರೆ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ? ಸ್ಟ್ರಾಂಗ್ ಆಗ್ತಾ ಹೋಗುವಂಥದ್ದು. 90ರಿಂದ 80 75, ಈಗ $1 ಅಂದರೆ $1 ಅನ್ನುವಂಥದ್ದು 25 ರೂಪಾಯಿ ಅಂತ ಹೇಳಿದ್ರೆ ನಮ್ಮದು ಭಾಳ ಸ್ಟ್ರಾಂಗೆಸ್ಟ್ ಕರೆನ್ಸಿ ಆಗಿರುತ್ತೆ. ಈಗ $1 ಇದ್ದದ್ದೇನಾಗಿದೆ ಇವತ್ತು? 60, 70, 67, 80 ಎಲ್ಲ ಹೋಗ್ಬಿಟ್ಟು ಇವತ್ತು 90, 100 ಹೋಗ್ಬೋದು. ಇದು ಪ್ರಿಡಿಕ್ಷನ್ ಉಂಟು, 120 ಹೋಗ್ಬೋದು. ಆಗ ಏನಾಯಿತು? ಇದು RBI ಮಾಡಿದ್ದಲ್ಲ, ಅಂತಾರಾಷ್ಟ್ರೀಯವಾಗಿ ಆಗಿರ್ತಕ್ಕಂಥ ಬೇಡದ ವಿದ್ಯಮಾನಗಳಿಂದ ನಮ್ಮ ಕರೆನ್ಸಿ ವೀಕ್ ಆಗಿರುವಂಥದ್ದು.
1: ಸರ್, ಇವಾಗ ಮತ್ತೂ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇವಾಗ ಉದಾಹರಣೆಗೆ ಅಮೆರಿಕದ್ದು $1 ನಾವು 60 ರೂಪಾಯಿ ಕೊಡ್ತಾ ಇದ್ದೀವಿ, ಇನ್ನೊಂದು ದೇಶದ ಒಂದು ಯೂನಿಟ್ ಕರೆನ್ಸಿಗೆ ನಾವು 30 ರೂಪಾಯಿ ಕೊಡ್ತಾ ಇದ್ದೀವಿ, ಇನ್ನೊಂದು ದೇಶದಕ್ಕೆ ನಾವು 20 ರೂಪಾಯಿ ಕೊಡ್ತಾ ಇದ್ದೀವಿ, ಇದ್ಯಾಕಾಗಿ ಈ ವ್ಯತ್ಯಾಸ? ಯಾತಕ್ಕಾಗಿ
0: ನೋಡಿ, ಇಲ್ಲಿಗೆ ಏನಾಗಿದೆ ಅಂತ ಕೇಳಿದ್ರೆ, ಈಗ ಎಲ್ಲಾ ರಾಷ್ಟ್ರಗಳ ಕರೆನ್ಸಿ ವ್ಯಾಲ್ಯೂಗಳು ಬೇರೆ ಬೇರೆ ಇರುತ್ತೆ. ಈ ಕರೆನ್ಸಿ ವ್ಯಾಲ್ಯೂಗಳು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ, ಆ ದೇಶದ ಕೇಂದ್ರೀಯ ಬ್ಯಾಂಕ್ ಅದನ್ನು ನಿರ್ಧಾರ ಮಾಡುವಂಥದ್ದು. ನಮ್ಮ ದೇಶದಲ್ಲಿ ಉದಾಹರಣೆಗೆ ಕೇಂದ್ರೀಯ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ನಿರ್ಣಯ ಮಾಡುತ್ತೆ ಅಂತ ಕೇಳಿದ್ರೆ, ಇಡೀ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನ ಕಂಟ್ರೋಲ್ ಇರುವಂತದ್ದು RBI ಹತ್ರ.
1: ಓಕೆ.
0: ಸೊ ನಮ್ಮಲ್ಲಿ ಇವಾಗ ಎಷ್ಟಿದೆ ಅಂತ ಕೇಳಿದ್ರೆ, ಸಾಮಾನ್ಯ 1.5 ತಿಂಗಳ ಹಿಂದೆ ನೀವು ಇದನ್ನ ನೋಡಿದ್ರೆ ನಮ್ಮ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬೇಕಾದಷ್ಟೇ ಇತ್ತು, ಈಗಲೂ ಬೇಕಾದಷ್ಟೇ ಉಂಟು. ಸಾಮಾನ್ಯವಾಗಿ ನೋಡಿದ್ರೆ $728 billion ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮ್ಮ RBI ಇದೆ. ಸೊ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ದ RBI ನಾವು ನೋಡಿದ್ರೆ, ಅದರ ಒಂದು ಕಾರ್ಯ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನು ಮೇಂಟೈನ್ ಮಾಡುವಂಥದ್ದು ಮತ್ತು ಕಾಯ್ದುಕೊಳ್ಳುವಂಥದ್ದು. ಮತ್ತು ಇಂತಹ ಸಂದರ್ಭಗಳಲ್ಲಿ, ಈಗ ವಾರ್ಲೈಕ್ ಸಿಚುವೇಶನಲ್ಲಿ ನೀವು ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತದೆ ನಿಮಗೆ, ಆವಾಗ ಈ ರಿಸರ್ವ್ಸಿಂದ ನೀವು ಪೇಮೆಂಟ್ ಮಾಡಲಿಕ್ಕೆ ಆಗತ್ತೆ. ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಾವು ಹೇಗೆ ಮಾಡಿದ್ದೇವೆ ಅಂದರೆ, ನಮ್ಮ ಎಕ್ಸ್ಪೋರ್ಟ್ ಆವಾಗ ಜಾಸ್ತಿ ಇತ್ತು, ಅದರಿಂದ ತುಂಬಾ ನಮಗೆ ವ್ಯಾಲ್ಯೂಸ್ ಎಲ್ಲ ಬಂದಿರುತ್ತೆ. ಇನ್ಶೂರೆನ್ಸ್ ಚಾರ್ಜಸ್ ಎಕ್ಸ್ಪೋರ್ಟ್, ಅದರಿಂದಾಗಿ ಒಳ್ಳೆಯ ಸುದೃಢವಾಗಿರ್ತಕ್ಕಂಥ ದೇಶ ಆದ ಕಾರಣ, ನಮ್ದು ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದ ಕಾರಣ, ಮೋದಿಜಿಯವರ ಮೆಷರ್ಸ್ ಮೇಕ್ ಇನ್ ಇಂಡಿಯಾ ಎಲ್ಲ, ನಮ್ಮ ರಿಸರ್ವ್ಸ್ ಅತ್ಯಧಿಕ ಸ್ಟೇಜಿಗೆ ಹೋಗಿದೆ. ನಾನು ಈಗ ತಾನೇ ಹೇಳಿದ ಹಾಗೆ $728 billion ರಿಸರ್ವ್ RBI ಹತ್ರ ಇದೆ.
1: ರಿಸರ್ವ್ಸ್ ಅಂದ್ರೆ ಯಾವ
0: ರಿಸರ್ವ್ಸ್ ಅಂತ ಹೇಳಿದ್ರೆ, ನೀವು ಅದು ನಮ್ಮಲ್ಲಿರುವಂತ ಒಂದು ನಿಧಿ, ಅದು ಆಪತ್ಕಾಲಕ್ಕೆ ನೀವು ಬಳಸ್ಕೊಳ್ಬೋದಾದಂತ ಒಂದು ನಿಧಿ. ಅದು ನಾವು ಮಾಡಿರುವಂತದನ್ನ ನಮ್ಮ ಒಳ್ಳೆಯ ಕೆಲಸಗಳಿಂದ, ಕಾರ್ಯಗಳಿಂದ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಪಡೆದಿರತಕ್ಕಂತ ರೆಪ್ಯುಟೇಷನ್ ಮತ್ತೆ ಟ್ರಸ್ಟ್ ಮತ್ತೆ ನಮ್ಮ ಗೂಡ್ಸಿಗೆ ಅಲ್ಲಿ ಇದ್ದಂತ ರೆಸ್ಪೆಕ್ಟ್, ಅದರಿಂದೆಲ್ಲಂದಾಗಿ ನಮ್ಮ ಎಕ್ಸ್ಪೋರ್ಟ್ ಮೌಲ್ಯ ಜಾಸ್ತಿಯಾಗಿ ನಾವು ಅದನ್ನ ಪಡ್ಕೊಂಡಿದ್ದೇವೆ. ದಿಸ್ ಇಸ್ ಕಾಲ್ಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಎಲ್ಲ ರಾಷ್ಟ್ರಗಳಲ್ಲೂ ಉಂಟು, RBI ನಮ್ಮ ದೇಶದಲ್ಲಿ ಆದರೆ ಫೆಡರಲ್ ರಿಸರ್ವ್ ಅಮೆರಿಕದಲ್ಲಿ ಅದನ್ನು ಮೇಂಟೈನ್ ಮಾಡುತ್ತೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಲ್ಲಿ ಮಾಡುತ್ತೆ, ಇಂಗ್ಲೆಂಡ್ನಲ್ಲಿ. ಬ್ಯಾಂಕ್ ಆಫ್ ಜಪಾನ್ನಲ್ಲಿ ಮಾಡುತ್ತೆ. ಇದು RBI ಮಾತ್ರ ಇರುವಂಥದ್ದು. ಅದಕ್ಕೆ ಅದರ ಒಂದು ಫಂಕ್ಷನ್ ಮೇಂಟೈನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಇದು ಯಾಕೆ ಉಪಯೋಗ ಆಗುತ್ತೆ ಅಂದರೆ, ಈಗ ಇಂಪೋರ್ಟ್ ಬಿಲ್ ಇವಾಗ ಜಾಸ್ತಿ ಆಯಿತು. ಯಾಕೆ ಆಯಿತು? ನಮ್ಮ ಕ್ರೂಡ್ ಆಯಿಲ್ ಬೆಲೆಗಳು ಜಾಸ್ತಿ ಆಯಿತು. ನೀವು ಇವತ್ತು ನೋಡಿದ್ರೆ ಎಷ್ಟು ಡಾಲರ್ ಅಂತ ಕೇಳಿದ್ರೆ, ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ ಇವತ್ತಿನ ದಿನ ನೀವು ರೇಟ್ ನೋಡಿದ್ರೆ $107 ಇದೆ. ಅದಕ್ಕೆ $107 ನೀವು ಕೊಟ್ಟರೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸಿಗಬಹುದು. ಸಿಗೋದು ಕೂಡ ಅಲ್ಲಿ ಹೊರಮುಜ್ಜಲ್ಲಿ ಎಲ್ಲ ಕಂಡೀಷನ್ಗಳೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ. ಒಂದು ಬ್ಯಾರಲ್ ಅಲ್ಲಿ ನಿಮಗೆ ಸಾಮಾನ್ಯ 160 ಲೀಟರ್ನಷ್ಟು ಕ್ರೂಡ್ ಆಯಿಲ್ ಸಿಗುತ್ತೆ. 160 ಲೀಟರ್ ಅಲ್ಲಿ ನೀವು ಮತ್ತೆ ಪ್ರೊಸೆಸಿಂಗ್ ಎಲ್ಲ ನೀವು ಮಾಡಿದ ನಂತರ ಅಲ್ಲಿ ಸಿಗುವಂಥದ್ದು, ಅಲ್ಲಿ ನಾಫ್ತಾ ಹೋಗುತ್ತೆ, ಏರ್ ಟರ್ಬೈನ್ ಫ್ಯೂಲ್ ಹೋಗುತ್ತೆ, ಪೆಟ್ರೋಲ್ ಹೋಗುತ್ತೆ, ಡೀಸೆಲ್ ಹೋಗುತ್ತೆ. ಪ್ರಪೋರ್ಷನ್ ಬಹಳ ಕಡಿಮೆ, ಕ್ರೂಡ್ ಅದು, ಯಾಕಂದ್ರೆ ಕಚ್ಚಾ ತೈಲ ಅಂತ ಹೇಳ್ತೇವೆ. ಅದಕ್ಕೆ ನಾವು ಕೊಡುವಂತಹ ಬೆಲೆಯನ್ನು ನಾನು ಈಗ ತಾನೇ ಹೇಳಿದೆ,

0: $107 ಅಂತ ಹೇಳಿದೆ.
1: ಇದು ಕ್ರೂಡ್ ಆಯಿಲ್ ಬರುವಂತದ್ದು ಯಾವ ದೇಶದಿಂದ?
0: ಕ್ರೂಡ್ ಆಯಿಲ್ ಮುಖ್ಯವಾಗಿ ಬರುವಂತದ್ದು ಇರಾನ್.
1: ಇರಾನ್ ಮತ್ತೆ ಯಾಕೆ ನಾವು ಅವರಿಗೆ ಡಾಲರ್ಸ್ ಅಲ್ಲಿ ಕೊಡಬೇಕು, ಅವರ ಕರೆನ್ಸಿಯಲ್ಲಿ ಕೊಡಬೇಕು?
0: ಅಲ್ಲ, ಈಗ ಇರಾನ್ ನ ಸಮಸ್ಯೆ ಅಂತ ಕೇಳಿದ್ರೆ, ಇರಾನ್ ನ ಮೂಲ 50% ನಷ್ಟು ನಮ್ಮ ಎನರ್ಜಿ ರಿಸೋರ್ಸ್ ಬರುವಂತದ್ದು ಇರಾನ್ ನಿಂದ ಒಂದು. ಅದರ ಜೊತೆಗೇನೆ ನಾವು ಇರಾನ್ ನಿಂದ ನಮ್ದು ನ್ಯಾಚುರಲ್ ಲಿಕ್ವಿಫೈಡ್ ಗ್ಯಾಸ್ ಉಂಟಲ್ವಾ, ನ್ಯಾಚುರಲ್ NLG, ಅದನ್ನ ನಾವು ಖರೀದಿ ಮಾಡ್ತೇವೆ ಇರಾನ್ ನಿಂದ. ಅದು ಕೂಡ ಮೊನ್ನೆ ಕೆಲವೆಲ್ಲ ಹಡಗುಗಳಲ್ಲಿ ಬಂತು ನೋಡಿ ಅಲ್ವಾ. ಅಲ್ಲಿ ಒಂದು ಇದಿದೆ, ಯಾವ ಜಲಸಂಧಿ ಅಂತ ಇದೆ, ಆ ಜಲಸಂಧಿಯ ಸಂಪೂರ್ಣವಾಗಿರತಕ್ಕಂಥ ಸ್ವಾಮ್ಯ ಇರುವಂಥದ್ದು ಇರಾನ್ ನ ಮೂಲಕ. ಈ ಎಲ್ಲಾ ದೇಶಗಳಿಂದ ಬರುವಂತದ್ದು, ಈ ಏಷ್ಯನ್ ರೀಜನ್ ಇಂದ, ಈಗ ಮಿಡ್ಲ್ ಈಸ್ಟ್ ಇಂದ ಬರುವಂತದ್ದು, ಆ ಸಂಧಿಯ ಮುಖಾಂತರವಾಗಿ ಶಿಪ್ಪುಗಳು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕು.
1: ಹಾರ್ಮೋಸ್, ಅದನ್ನ ಹೇಳಿ
0: ಹಾರ್ಮೋಸ್, ಎಕ್ಸಾಕ್ಟ್ಲಿ. ಇವ್ರು ಏನ್ ಮಾಡಿದ್ದಾರೆ, ಆ ಸಂಧಿಯನ್ನ ಅವರ ಕಕ್ಷೆಯಲ್ಲಿ ಇರುವ ಕಾರಣ ಅವರು ಅದನ್ನ ಬಂದ್ ಮಾಡಿದ್ದಾರೆ.
1: ಯಾರು?
0: ಯಾರು? ಇರಾನ್.
1: ಇರಾನ್ ಅವರು.
0: ಆಯ್ತಾ, ಇರಾನ್ ಅವ್ರು ಯಾಕೆ ಬಂದ್ ಮಾಡಿದ್ರೆ ಅಂತ ಕೇಳಿದ್ರೆ, ಅಮೆರಿಕದವರನ್ನ ಅಟ್ಯಾಕ್ ಮಾಡಿದೆ, ಅಮೆರಿಕ ಇರಾನಿಗೆ ಅಟ್ಯಾಕ್ ಆಗಿದೆ, ಇಸ್ರೇಲ್ ಅಮೆರಿಕ ಜೊತೆ ಸೇರಿಕೊಂಡು ಇರಾನ್ ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಹಾರ್ಮೋಸ್ ಸಂಧಿಯನ್ನು ಅವ್ರು ಬಂದ್ ಮಾಡಿಬಿಟ್ಟಿದ್ದಾರೆ. ಆದ ಕಾರಣ ಸಾವಿರಗಟ್ಟಲೆ ಶಿಪ್ಗಳು ಒಂದು ಬ್ಯಾಕ್ ಟು ದ ಪೋರ್ಟ್ ಹೋಗಬೇಕು, ಅವುಗಳು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗಬೇಕು, ಇಲ್ಲಾಂದ್ರೆ ಅಲ್ಲಿ ಕಾಯಬೇಕು ಯಾವಾಗಿರೂ ಓಪನ್ ಮಾಡ್ತಾರೆ ಅಂತ. ಅದೇನ್ ಮಾಡಿದ್ದಾರೆ, ಇಂಡಿಯಾದ ಕೆಲವು ಶಿಪ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ, ನಮ್ಮ ರಿಲೇಷನ್ ಇರಾನ್ ನಲ್ಲಿ ಚೆನ್ನಾಗಿದೆ, ಆದ ಕಾರಣ ಕೆಲವೊಂದು ಶಿಪ್ಗಳನ್ನ ಅಲ್ಲಿ ತುಂಬಿಸಿಕೊಂಡು ಬರಲಿಕ್ಕೆ ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಒಂದು ಈಗೇನಾಯ್ತು, ಇರಾನ್ ಅಲ್ಲಿ ಹಾಲ್ಟಿಂಗ್ ಮಾಡಿದ ಕಾರಣ ನಿಮಗೆ ಆ ಇಂಧನಗಳು ಭಾರತಕ್ಕೆ ಬರುವುದಿಲ್ಲ, ನಿಮಗೇನಾಗುತ್ತೆ ಬೇರೆ ಮೂಲಗಳು ತಕ್ಷಣ ಅಷ್ಟು ಗಾತ್ರದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ವೇಟಿಂಗ್ ಟೈಮ್ ಅಂತ ಉಂಟು. ಅಲ್ಲಿಂದ ಆ ಸಂಧಿಯಿಂದ ನಿಮ್ ದೇಶಕ್ಕೆ ಬರಬೇಕು, ಇಲ್ಲಿಂದ ಬಾಂಬೆಗೆ ಬರಬೇಕು, ಅಥವಾ ಇಲ್ಲಿ ವಿಶಾಖಪಟ್ಟಣ ಬರಬೇಕು, ಕೊಚ್ಚಿನ್ಗೆ ಮಂಗಳೂರಿಗೆ ಬರಬೇಕು ಅಂತ ಕೇಳಿದ್ರೆ ಕನಿಷ್ಠ ಒಂದು ವಾರ ಬೇಕು. ಆ ಒಂದು ವಾರ ಟೈಮ್ ಅಲ್ಲಿ ನೀವು ಕುಕಿಂಗ್ ಗ್ಯಾಸ್ ಅದಕ್ಕೆಲ್ಲ ನೀವು ಡಿಮಾಂಡ್ ಹೋಗ್ತಾ ಇರುತ್ತೆ. ಏಪ್ರಿಲ್ ಮೇ ತಿಂಗಳ ಇದು, ನಮಗೆ ತುಂಬಾ ಕುಕಿಂಗ್ ಗ್ಯಾಸ್ ಬೇಕಾಗುತ್ತೆ, ನಾವು ಆಲ್ಟರ್ನೇಟಿವ್ ಇಲ್ಲ. ಈಗ ನಾವೇನ್ ಮಾಡಿದ್ದೇವೆ, ನಾವು ಡೊಮೆಸ್ಟಿಕ್ ಪ್ರಯಾರಿಟಿ ಮಾಡಿದ್ದಾರೆ, ಕಮರ್ಷಿಯಲ್ ಎಲ್ಲ ಸೆಕೆಂಡ್ ಪ್ರಯಾರಿಟಿ ಮಾಡಿದ್ದಾರೆ, ಅಂದ್ರೆ ಹೋಟೆಲ್ಗಳು ಅಲ್ಲಿಗೆ ಎಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಒಂಥರ ಟೆನ್ಷನ್ ಶುರು ಆಗುತ್ತೆ, ಮನೆಗಳು ಬ್ಲ್ಯಾಕ್ ಮಾರ್ಕೆಟಿಂಗ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಈಗೇನಾಗುತ್ತೆ, ನಿಮಗೆ ಆ ವಸ್ತು ಸಿಗೋದಿಲ್ಲ, ನಿಮಗೆ ಬೇಡಿಕೆ ಇದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಬೆಲೆ ಜಾಸ್ತಿ ಆಗುತ್ತೆ. ಇದು ಸಿಂಪಲ್ ಇಕನಾಮಿಕ್ಸ್. ಇದು ಈಗ ಕರೆನ್ಸಿ ಕೂಡ ಒಂದು ಪ್ರಾಡಕ್ಟ್, ಅದು ಕರೆನ್ಸಿಗೆ ಅದರದ್ದೇ ಆಗಿರ್ತಕ್ಕಂಥ ಬೇಡಿಕೆ ಇದೆ, ಅದರದ್ದೇ ಆಗಿರ್ತಕ್ಕಂಥ ಪೂರೈಕೆ ಇದೆ. ಇಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರದಲ್ಲಿ ಹೇಳುವುದಾದರೆ, ಈಗ ಏನಾಗಿದೆ ಅಂತ ಕೇಳಿದರೆ, ನೀವೀಗ ಕರೆಂಟ್ ಅಕೌಂಟ್ ಡಿಫಿಸಿಟ್ ಜಾಸ್ತಿ ಆಗಿದೆ, ಈಗ ನಾನು ಆಗ್ತಾನೆ ಹೇಳಿದೆ ಅದು. ಇದರಿಂದಾಗಿ ಜಾಸ್ತಿಯಾದ ಕಾರಣಕ್ಕಾಗಿ ನಿಮಗೇನಾಗಿದೆ ಅಂದರೆ, ಫಿಸ್ಕಲ್ ಡೆಫಿಸಿಟ್ ಗೌರ್ಮೆಂಟಲ್ಲಿ ಜಾಸ್ತಿ ಆಗಿದೆ. ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ವಿತ್ತೀಯ ಕೊರತೆ, ಅಂದರೆ ಗೌರ್ಮೆಂಟಿನ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿ ರೆವೆನ್ಯೂ ಕಡಿಮೆ ಆಗುತ್ತೆ. ಈಗ ಫಿಸ್ಕಲ್ ಡೆಫಿಸಿಟ್ ಮುಖ್ಯವಾಗಿ ಬರುವಂತದ್ದು ಸರ್ಕಾರಿ ಪೇಮೆಂಟ್ಗಳು, ಸ್ಯಾಲ್ರಿಗಳು, ಈ ಡೆಟ್ಗಳು, ಅದೆಲ್ಲ ಫಿಸ್ಕಲ್ ಡೆಫಿಸಿಟ್ಗೆ ಸೇರುತ್ತೆ. ಈಗ ನಮ್ಮ GDPಯ ಒಂದು ಪ್ರಪೋರ್ಷನೇಟ್ ಫಿಸ್ಕಲ್ ಡೆಫಿಸಿಟ್ ಇರೋದು. ಈಗ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಯಿತು ಅಂತ ಕೇಳಿದ್ರೆ ಹೇಗೆ ಆಯಿತು ಅಂತ ಕೇಳಿದ್ರೆ, ನಿಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ, ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ನಿಮ್ಮ ಫಿಸ್ಕಲ್ ಡೆಫಿಸಿಟ್ ಕೂಡ ಜಾಸ್ತಿ ಆಗಿರುತ್ತೆ. GDP ಆ ಮಟ್ಟಕ್ಕೆ ಶ್ರಿಂಕ್ ಆಗಿದೆ, ಆಲ್ರೆಡಿ ಶ್ರಿಂಕ್ ಆಗಿ ನಾನು ಈಗ ತಾನೇ ಹೇಳಿದೆ 1 point ಕಡಿಮೆ ಆಗಿದೆ. ಇದೆಲ್ಲ ಚೈನ್ ಇಂಪ್ಯಾಕ್ಟ್ಗಳು, ಒಂದರಿಂದ ಕನೆಕ್ಷನ್ಗಳು. ಗ್ರೀಡಿ ಮೆಂಟಾಲಿಟಿಯಿಂದ ಸ್ಟಾರ್ಟ್ ಆದ್ದು ಒಂದು ಅರ್ಥವ್ಯವಸ್ಥೆಯನ್ನು ಹೇಗೆ ಶೇಕ್ ಮಾಡುತ್ತೆ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ.
1: ಓಕೆ ಸರ್, ಸಮಯದ ಅಭಾವದಿಂದ ಇವಾಗ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಬೇಕಾಗುತ್ತೆ. ಮುಂದಿನ ಮಾತುಕತೆಯನ್ನ ನಾಳೆಯ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ. ಅಲ್ಲಿವರೆಗೆ ನಮಸ್ಕಾರ. ಇದುವರೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ ನಿಟ್ಟೆ ವಿಶ್ವವಿದ್ಯಾನಿಲಯ. ಮಾತುಕತೆ ನಡೆಸಿಕೊಟ್ಟವರು ನಮಿತಾ ಆಂತರ್ಯ ಶೆಟ್ಟಿ. ಮುಂದಿನ ಭಾಗ ನಾಳೆ ಪ್ರಸಾರವಾಗಲಿದೆ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಏನು ಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಅತುಲ್ ಕಾಮತ್, ಕಣ್ಣಿನ ತಜ್ಞರು ಏನಪೋಯ ಆಸ್ಪತ್ರೆ ದೇರಳಕಟ್ಟೆ. ವಿಷಯ ಕಣ್ಣಿನ ಪೊರೆ ಚಿಕಿತ್ಸೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999. STD ಕೋಡ್ 0824. ಮೊಬೈಲ್ ಸಂಖ್ಯೆ 8

0: 2 7 7 0 3 8 0 0 0. ತಪ್ಪದೇ ಕರೆ ಮಾಡಿ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಆಕಾಶವಾಣಿ ಮಂಗಳೂರು. ಸಹಜಂ ಸೌಂದರ್ಯ ಸುಂದರಂ, ಡಾಕ್ಟರ್ ಭುವನೇಶ್ವರಿ ಹೆಗಡೆಯವರಿಂದ ಲಘು ದಾಟಿಯ ಭಾಷಣ.
2: ಮಾದಲಜಡ್ಡು ಅನ್ನೋ ಹಳ್ಳಿಗೆ ಒಂದು ಸ್ಟುಡಿಯೋ ಬರೋ ತನಕನೂ ಅಲ್ಲಿದ್ದ ಕುಟುಂಬಗಳು ಒಂದು ಬಗೆಯ ಗ್ರಾಮೀಣ ದಿನಚರಿಯನ್ನು ಅಳವಡಿಸಿಕೊಂಡು ನೆಮ್ಮದಿಯಿಂದ ದಿನ ತಳ್ಳಿಕೊಂಡಿದ್ದು. ಅಡಿಕೆ ಕೃಷಿ, ಭತ್ತ, ಕಬ್ಬು, ಕೊಟ್ಟಿಗೆ, ದನಕರು, ಆಳುಕಾಳು, ಹೀಗೆ ಪುರುಸೊತ್ತಿಲ್ಲದ ಮಲೆನಾಡ ದುಡಿಮೆ. ಗಂಡಸರು ಎಲೆ ಅಡಿಕೆ ತಿಂತ ತೋಟದಲ್ಲಿ ದುಡಿದು ಮನೆಗೆ ಬಂದು ತಂಬಿಗೆಗಟ್ಟಲೆ ಮಜ್ಜಿಗೆ ಕುಡಿದು ದನಕರುಗಳ ಮೈ ತೊಳೆದು ತಾವೂ ಮೈ ತೊಳೆದುಕೊಂಡು ಪೂಜೆ ಪುನಸ್ಕಾರ ನೋಡಿಕೊಂಡಿರ್ತಿದ್ರು. ಹೆಂಗಸರಿಗೂ ಕೆಲಸ ಕೆಲಸ, ಅಡುಗೆ ಕೆಲಸ, ಕೊಟ್ಟಿಗೆ ಕೆಲಸ, ಅತಿಥಿ ಸತ್ಕಾರ, ಮೈಮುರಿ ದುಡಿತ, ಒಳ್ಳೆಯ ನಿದ್ದೆ, ಶುದ್ಧ ಆಹಾರ, ಶೀತಪಾತ, ಸಣ್ಣ ಸಣ್ಣ ಕಾಯಿಲೆಗೆ ಮನೆ ಮದ್ದು, ಅಲಂಕರಿಸಿಕೊಂಡರೆ ಎಲ್ಲ ಮಹಿಳೆಯರು ಆರೋಗ್ಯವಂತ ಕಳೆಯ ಲಕ್ಷಣ ಗೃಹಿಣಿಯರು. ಹೆಚ್ಚಿನ ಗೃಹಿಣಿಯರು ಏಳು ಮೊಳದ ಸೀರೆ ಉಟ್ಟು, ತಲೆ ಬಾಚಿ, ತುರುಬು ಕಟ್ಟಿ, ಮನೆ ಅಂಗಳದಲ್ಲೇ ಬೆಳೆದ ಸೇವಂತಿಗೆ, ಅಬ್ಬಲಿಗೆ, ಮಲ್ಲಿಗೆ, ಗೆಂಟಿಗೆ, ಹೀಗೆ ಯಾವುದಾದರೂ ಹೂವಿನ ದಂಡೆಯನ್ನು ಮುಡಿದು ನಿತ್ಯಕ್ಕಾದರೆ ಪವನುಸರ, ಎಳೆಕಟಾಣಿ ಧರಿಸಿ ಗಾಜಿನ ಬಳೆಗಳ ಕಿಣಿಕಿಣಿ ನಾದದೊಂದಿಗೆ ಓಡಾಡಿಕೊಂಡಿದ್ದರು. ಹಳ್ಳಿಯ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ಮನೆಗೆ ಬಂದ ಬಳಿಕ ಮಗ್ಗಿ ಬಾಯಿ ಪಾಠ, ಭಜನೆ, ಆಟ ಎಲ್ಲದರಲ್ಲೂ ತೊಡಗಿಸಿಕೊಂಡ ಹಿರಿಯರು ಒಟ್ಟಾರೆಯಾಗಿ ನೆಮ್ಮದಿಯಿಂದ ಇದ್ದರು. ಒಂದು ಶಾಲೆ, ಒಂದು ಗ್ರಾಮ ಪಂಚಾಯಿತಿ ಮಾತ್ರ ಇದ್ದ ಹಳ್ಳಿಗೆ ಪೋಸ್ಟ್ ಆಫೀಸು, ಬ್ಯಾಂಕು, ಜೂನಿಯರ್ ಕಾಲೇಜು, ಒಂದು ಸಲೂನು, ಸ್ಟುಡಿಯೋ ಹಾಗೂ ಒಂದು ಬ್ಯೂಟಿ ಪಾರ್ಲರ್ಗಳು ಒಂದಾದರ ಮೇಲೊಂದು ಆಗಮಿಸಿ ಹಳ್ಳಿಯನ್ನು ಅಕ್ಕಪಕ್ಕದ ಊರಿಗೆ ಜೋಡಿಸಿದವು. ಒಂದು ಭಟ್ಟರ ಹೋಟೆಲ್ಲು, ಶೆಟ್ಟರ ಅಂಗಡಿ, ಧನ್ವಂತರಿ ವೈದ್ಯರು, ಔಷಧಿ ಅಂಗಡಿ, ಸುಧಾರಿತ ಸುಸಜ್ಜಿತ ಹಳ್ಳಿಯಾಗಿ ಮಾದಲಜಡ್ಡು ಮಿಂಚತೊಡಗಿತು. ಸ್ಟುಡಿಯೋದ ಉದ್ಘಾಟನೆಗೆ ಪಟೇಲರನ್ನೇ ಕರೆಸಿದ್ರು. ಪಟೇಲರ ಮೊಮ್ಮಗಳ ಫೋಟೋ ತೆಗೆದು ಕೈಯಲ್ಲಿಟ್ಟಿದ್ದ ಸ್ಟುಡಿಯೋ ಮಾಲೀಕ ಸುಬ್ಬು. ಎರಡು ದಪ್ಪ ಜಡೆ, ತುಂಬಿದ ಗಲ್ಲ, ಉದ್ದ ನೆರಿಗೆಯ ಲಂಗ, 5ನೇ ಕ್ಲಾಸಿನ ಪಟೇಲರ ಮೊಮ್ಮಗಳು ಅಕ್ಷತಾಳ ಫೋಟೋ ಸ್ಟುಡಿಯೋದಲ್ಲಿ ಕಂಗೊಳಿಸುತ್ತಿತ್ತು. ಹಳ್ಳಿಯವರು ಮೆಲ್ಲ ಮೆಲ್ಲನೆ ಸ್ಟುಡಿಯೋಕ್ಕೆ ಹೋಗಿ ತಾವು ಸಾಕಿಕೊಂಡ ಜೋಡೆತ್ತು, ಗಾಡಿ, ನೊಗ, ನೇಗಿಲುಗಳ ಫೋಟೋ ತೆಗೆಸಿ ಮನೆಯ ಗೋಡೆಗೆ ನೇತಾಡಿಸಿಕೊಳ್ಳತೊಡಗಿದರು. ಹೈಸ್ಕೂಲ್ ಹುಡುಗಿಯರು ಗ್ರೂಪ್ ಫೋಟೋ ತೆಗೆಸಲು ಸ್ಟುಡಿಯೋಕ್ಕೆ ಹೊಕ್ಕು ಹೊರಟು ಮಾಡತೊಡಗಿದರು. ಅಷ್ಟೇ ಅಲ್ಲ, ಊರಲ್ಲಿದ್ದ ಏಕಮೇವ ಟೇಲರ್ ಗಂಗಣ್ಣನ ಬಳಿ ಲಂಗದ ಉದ್ದ, ಪಲ್ಕದ ಗಿಡ್ಡ ಇವುಗಳ ಕುರಿತು ತಕರಾರು ತೆಗೆಯತೊಡಗಿದವು. ಸ್ಟುಡಿಯೋಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ಹಾಗೂ ಹೆಂಗಸರಿಗೆ ಸ್ಟುಡಿಯೋ ಸುಬ್ಬಣ್ಣ ಹೊಸ ವರಸೆ ಶುರು ಮಾಡಿದ್ದ. ಒಂಚೂರು ಆ ಬ್ಯೂಟಿ ಪಾರ್ಲರಿಗೆ ಹೋಗಿ ಬನ್ನಿಯಾ, ಮೇಡಮ್ ನಿಮ್ಮನ್ನು ಚಂದ ಕಾಣೋ ಹಂಗೆ ಮಾಡ್ತರು, ಆಮೇಲೆ ನಾ ತೆಗೀತೆ ಫೋಟೋನ ಎನ್ನುತ್ತಿದ್ದ. ಹೀಗಂತ ಪುಸಲಾಯಿಸಿ ಬ್ಯೂಟಿ ಪಾರ್ಲರನ್ನು ಆ ಹಳ್ಳಿಯ ಹಾಗೂ ಸುತ್ತಮುತ್ತಲಿನ ಯುವತಿಯರ ಆಪ್ತ ತಾಣವಾಗಿ ಪರಿಚಯಿಸತೊಡಗಿದ. ಈ ನಡುವೆ ತುದಿಮನೆ ನಾರಾಯಣಪ್ಪನವರ ಮಗಳಿಗೆ ಒಂದು ಗಂಡು ಬಂತು. ಇಡೀ ಹಳ್ಳಿಯವರ ಸಮಕ್ರಮದಲ್ಲಿ ಹೆಣ್ಣು ತೋರಿಸಿ ಎರಡೂ ಮನೆಯವರು ಒಪ್ಪಿ ನಿಶ್ಚಿತಾರ್ಥವೂ ನೆರವೇರಿತು. ಶಹರಿನಲ್ಲಿರುವ ಹುಡುಗ ಹಳ್ಳಿ ಹುಡುಗಿಯನ್ನು ಒಪ್ಪಿದ್ದಾನೆ, ಹುಡುಗಿಯ ಅದೃಷ್ಟ ಎಂದೆಲ್ಲ ಹಳ್ಳಿಯವರು ಹೊಗಳತೊಡಗಿದರು. ಊರಿಗೆ ಹೋದ ಹುಡುಗ, ನನ್ನ ಸ್ನೇಹಿತರೆಲ್ಲ ಹುಡುಗಿಯ ಫೋಟೋ ಕೇಳುತ್ತಿದ್ದಾರೆ, ನೋಡಬೇಕಂತೆ, ಹುಡುಗಿಯ ಒಂದು ಫೋಟೋ ಕಳಿಸಿ ಎಂದು ಪತ್ರ ಬರೆದ. ಕ್ಷಮಿಸಿ, ಇದು ಪತ್ರದ ಕಾಲದ ಘಟನೆಗಳು. ಹುಡುಗಿ ಯಥಾಪ್ರಕಾರ ಮೊದಲು ಪಾರ್ಲರಿಗೆ, ನಂತರ ಸ್ಟುಡಿಯೋಕ್ಕೆ ಹೋಗಿ ಫೋಟೋ ತೆಗೆಸಿದಳು. ಮೊಬೈಲುಗಿ ಬಯಲು ಬರುವ ಪೂರ್ವದ ಕತೆ ಇದು ಎಂದು ನಿಮಗೆ ಈಗಾಗಲೇ ತಿಳಿದಿರುತ್ತದೆ. ಫೋಟೋ ಹುಡುಗನ ಕೈ ಸೇರಿತು. ಮರುದಿನ ಬೆಳಿಗ್ಗೆ ಅವನ ಹಾಸಿಗೆಯ ಮೇಲೊಂದು ಕಾಗದ, ಮೇಲ್ಗಡೆ ಹುಡುಗಿಯ ಫೋಟೋ. ನನ್ನನ್ನು ಹುಡುಕಿಸುವ ಪ್ರಯತ್ನ ಮಾಡಬೇಡಿ, ಹುಡುಗಿಗೆ ಬೇರೆಯವರ ಹುಡುಕಿ, ಮದುವೆ ಮಾಡಿ ಎಂದು ಬರೆದಿತ್ತು. ವಿಷಯ ತಿಳಿದ ಹಳ್ಳಿಯ ಹಿರಿಯರೆಲ್ಲ ಸ್ಟುಡಿಯೋದಾತನಿಗೆ ಛೀ ಮಾರಿ ಹಾಕತೊಡಗಿದರು. ನೀವು ನಮ್ಮ ಹುಡುಗಿಯರು ಹೇಗಿದ್ದಾರೋ ಹಾಗೆ ತೆಗೀರಿ, ಪಾರ್ಲರಿಗೆ ಕಳಿಸಿ ಅಂದಗೆಡಿಸಿ ಫೋಟೋ ಕಳಿಸಿ ಆಮೇಲೆ ಅವಾಂತರವಾಯಿತು ನೋಡು ಎಂದು ದಬಾಯಿಸಿದರು. ಪಾರ್ಲರಿನ ಮೀನಾಕ್ಷಿ ಆಂಟಿಗೆ ಅವತ್ತಿಡೀ ಬಾಗಿಲು ತೆಗೆಯುವ ಧೈರ್ಯವಾಗಲಿಲ್ಲ.

ಪಾರ್ಲರಿಗೆ ಹೋಗಲು ಹಿಂಜರಿಯತೊಡಗಿದ ಹುಡುಗಿಯರು ಇಡೀ ಹಳ್ಳಿಯ ಪಟೇಲರ ಮನೆಗೊಂದೇ ಬರುತ್ತಿದ್ದ ಪೇಪರಿನಲ್ಲಿ ಬರುವ ಬ್ಯೂಟಿ ಟಿಪ್ಸ್ಗಳನ್ನು ಗುಟ್ಟಾಗಿ ವೀಕ್ಷಿಸಿ ಬಳಸತೊಡಗಿದರು. ಪರಿಣಾಮ ಪೇಪರುಗಳು ಬರುತ್ತಿದ್ದಂತೆ ಪಟೇಲರ ಮೊಮ್ಮಗಳು ಎತ್ತಿಡತೊಡಗಿದ್ದಳು. ಮೊಮ್ಮಗಳು ತನಗೆ ತನ್ನ ಗೆಳತಿಯರಿಗೆ ಬೇಕಾದ ಸೌಂದರ್ಯವರ್ಧಕ ಸಾಮಗ್ರಿಗಳನ್ನು ಒದಗಿಸಲು ತನ್ನ ಅಜ್ಜಿಯನ್ನೇ ಆಶ್ರಯಿಸುತ್ತಿದ್ದಳು. ಮೊಮ್ಮಗಳ ಬೇಡಿಕೆಗೆಲ್ಲ ಅಜ್ಜಿಯ ಬೆಂಬಲವಿತ್ತು. ಮುಖದ ಕಾಂತಿ ಹೆಚ್ಚಿಸಲು ಒಂದು ದಿನ ಕೆಜಿಗಟ್ಟಲೆ ಹೆಸರುಕಾಳು, ಹಿಟ್ಟು, ಹಾಲು, ಬಾಳೆಹಣ್ಣು, ಜೇನುತುಪ್ಪ, ಮೊಸರು, ಸಕ್ಕರೆ, ತುಪ್ಪ, ಎಣ್ಣೆ, ಬೆಲ್ಲ ಹೀಗೆ ಏನೇನೋ ಐಟಮನ್ನು ಕೇಳಿ ಕೇಳಿ ರೂಮಿನಲ್ಲಿ ಶೇಖರಿಸಿಟ್ಟು ಕಾಲೇಜಿಗೆ ಹೋದಳು ಮೊಮ್ಮಗಳು. ಬರುವಾಗ ಸ್ನೇಹಿತೆಯರೆಲ್ಲರನ್ನ ಕರೆತಂದು ಮನೆಯಲ್ಲೇ ಸೌಂದರ್ಯ ವೃದ್ಧಿಸಿಕೊಳ್ಳಿ, ತರಗತಿ ನಡೆಸುವುದು ಎಂದುಕೊಂಡಿದ್ದಳು. ದುರದೃಷ್ಟವಶಾತ್ ಮಗಳ ರೂಮಿಗೆ ಏಕೋ ಹೋದ ಪಟೇಲರು ಸತ್ಯನಾರಾಯಣ ಕಥೆಗೆ ಬೇಕಾದ ಸಾಮಾನೆಲ್ಲ

ತನ್ನ ಅಜ್ಜಿಯನ್ನೇ ಆಶ್ರಯಿಸುತ್ತಿದ್ದಳು. ಮೊಮ್ಮಗಳ ಬೇಡಿಕೆಗೆಲ್ಲ ಅಜ್ಜಿಯ ಬೆಂಬಲವಿತ್ತು. ಮುಖದ ಕಾಂತಿ ಹೆಚ್ಚಿಸಲು ಒಂದು ದಿನ ಕೆಜಿಗಟ್ಟಲೆ ಹೆಸರುಕಾಳು, ಹಿಟ್ಟು, ಹಾಲು, ಬಾಳೆಹಣ್ಣು, ಜೇನುತುಪ್ಪ, ಮೊಸರು, ಸಕ್ಕರೆ, ತುಪ್ಪ, ಎಣ್ಣೆ, ಬೆಲ್ಲ, ಹೀಗೆ ಏನೇನೋ ಐಟಮನ್ನು ಕೇಳಿ ಕೇಳಿ ರೂಮಿನಲ್ಲಿ ಶೇಖರಿಸಿಟ್ಟು ಕಾಲೇಜಿಗೆ ಹೋದಳು ಮೊಮ್ಮಗಳು. ಬರುವಾಗ ಸ್ನೇಹಿತೆಯರೆಲ್ಲರನ್ನ ಕರೆತಂದು ಮನೆಯಲ್ಲೇ ಸೌಂದರ್ಯ ವೃದ್ಧಿಸಿಕೊಳ್ಳಿ, ತರಗತಿ ನಡೆಸುವುದು ಎಂದುಕೊಂಡಿದ್ದಳು. ದುರದೃಷ್ಟವಶಾತ್ ಮಗಳ ರೂಮಿಗೆ ಏಕೋ ಹೋದ ಪಟೇಲರು ಸತ್ಯನಾರಾಯಣ ಕಥೆಗೆ ಬೇಕಾದ ಸಾಮಾನೆಲ್ಲ ಜೋಡಿಸಿದ್ದನ್ನು ಕಂಡರು. ಯಾರು ಇದನ್ನೆಲ್ಲ ಜೋಡಿಸಿದ್ದು ಎಂದು ಹೆಂಡತಿಯನ್ನು ಕೇಳಲಾಗಿ ದೊರೆತ ಉತ್ತರದಿಂದ ಕೆಂಡಾಮಂಡಲರಾಗಿ ಆ ಎಲ್ಲ ವಸ್ತುಗಳನ್ನು ಕೊಟ್ಟಿಗೆಗೆ ಒಯ್ದು ಅಕ್ಕಚ್ಚಿನ ಬಾನಿಯಲ್ಲಿ ಸುರಿದರು. ಸಂಜೆ ಬಂದ ಮಗಳ ಸ್ನೇಹಿತರಿಗೆ ಅರ್ಧ ಗಂಟೆ ಕ್ಲಾಸ್ ತಗೊಂಡರು. ನೀವೆಲ್ಲ ನಿಮ್ಮಷ್ಟಕ್ಕೆ ಚೆಂದ ಇದ್ದೀರಿ, ಇನ್ನು ಅದು ಇದು ಹಚ್ಚಿ ಇದ್ದ ರೂಪವನ್ನು ಕಳ್ಕೊಳ್ಳೋದು ಬೇಡ ಎಂದು ಬಿಟ್ಟರು. ಸ್ವಲ್ಪ ಕಪ್ಪಗಿದ್ದ ಕುಸುಮ ಮತ್ತಷ್ಟು ಕಪ್ಪಾಗಿ ಹೋಯಿತು ಮುಖ. ತೆಳ್ಳಗಿದ್ದ ಕಮಲ ಕೆರಳಿ ಬಿಟ್ಟಳು. ಎಲ್ಲರೂ ಪಟೇಲರ ಮಗಳ ಜೊತೆ ಟೂ ಬಿಟ್ಟರು. ಪಾರ್ಲರಿನ ಆಂಟಿಗೆ ವಿಷಯ ತಿಳಿಯಿತು. ಪಾರ್ಲರಿಗೆ ಬರದಿದ್ದರೂ ಪರವಾಗಿಲ್ಲ, ನಾನೇ ಸೌಂದರ್ಯ ವರ್ಧಕಗಳನ್ನು ನಿಮ್ಮ ಮನೆಗೆ ತಲುಪಿಸುತ್ತೇನೆ, ಹಣ ಕೊಡಿ ಎಂದು ಧೈರ್ಯ ತುಂಬಿದಳು. ಅಮ್ಮಂದಿರ ಜೊತೆ ಗುಸುಗುಸು ಪಿಸುಪಿಸು ಮಾತಾಡಿ ಹುಡುಗಿಯರು ಸಮ್ಮತಿ ಸೂಚಿಸಿದವು. ಕೆಲವು ಅಮ್ಮಂದಿರು ಆರ್ಡರ್ ನೀಡಿದರು. ಬರುಬರುತ್ತಾ ಎಲ್ಲ ಹುಡುಗಿಯರಿಗೂ ಅಮ್ಮಂದಿರು ತಲೆಗೆ ಪೂಸುತ್ತಿದ್ದ ಕೊಬ್ಬರಿ ಎಣ್ಣೆ ತಟ್ಟೆ ಮಾಯವಾಗಿ ಕೇಶವರ್ಧಿನಿ ತೈಲದ ಬಾಟಲಿಗಳು ಪ್ರಕಟವಾದವು. ಕೇಶಕಾಂತಿ, ಕೇಶವೃಷ್ಟಿ, ಕೇಶ ಸಮೃದ್ಧಿ ಶಾಂಪುಗಳು ಮೂಲೆ ಮೂಲೆಯಲ್ಲಿ ಕಾಣತೊಡಗಿದವು. ಚಳಿಗಾಲದಲ್ಲಿ ಒಡೆದ ತುಟಿಗಳಿಗೆ ಬೆಣ್ಣೆ ಸವರಿಕೊಳ್ಳುವ ಪದ್ಧತಿಗೆ ವಿದಾಯ ಹೇಳಿ ಲಿಪ್ ಬಾಮ್ಗೆ ಶರಣಾದರು. ಚರ್ಮ ಎನ್ನುವವರೆಲ್ಲ ತ್ವಚೆಯನ್ನು ತೊಡಗಿದ್ದರು. ಹಲ್ಲಿಗೆ ಮಂಕಿ ಬ್ರ್ಯಾಂಡ್ ಇಜ್ಜಲು ಪುಡಿ ಹೋಗಿ ಟೂತ್ಪೇಸ್ಟ್ಗಳು ಬಂದು ತುಂಬ ದಿನಗಳಾಗಿದ್ದರೂ ಈಗೀಗ ನಿಮ್ಮ ನಗುವನ್ನು ಮಾದಕಗೊಳಿಸುವ ಪೇಸ್ಟ್, ಹಲ್ಲುಗಳಿಗೆ ಹೊಳಪು ತರುವ ಪೇಸ್ಟ್ ಎಂದು ಜಾಹೀರಾತಿನ ಪೇಸ್ಟುಗಳಿಗೆ ಜೋತು ಬಿದ್ದರು. ಪೇಪರಿನಿಂದ ಟಿವಿಗಳಿಗೆ ಮೊಬೈಲುಗಳಿಗೆ ಸ್ಥಿತ್ಯಂತರ ಹೊಂದಿದ ಸಮಸ್ತ ಮಾದಲ ಜಡ್ಡಿನ ಹಳ್ಳಿ ಹುಡುಗ ಹುಡುಗಿಯರು ಕಾಲೇಜಿಗೆ ಹೋಗಿ ಬರುತ್ತಾ ವೈವಿಧ್ಯಮಯ ಕೇಶ ಶೈಲಿಗೆ ಮೊದಲಿಟ್ಟರು. ಗಂಡು ಹುಡುಗರು ಸೌಂದರ್ಯವರ್ಧಕಗಳ ಬಳಕೆ ಶುರು ಮಾಡಿದರು. ತಾವು ಕಾಲೇಜಿಗೆ ಹೋಗುತ್ತಿರುವ ನಗರಗಳಲ್ಲಿ ಹೇರ್ ಕಟ್ ಮಾಡಿಸಿ ಬಂದು ಹಿರಿಯರಿಂದ ಬಯಸಿಕೊಂಡ ಮೇಲೆ ಮಾದಲ ಜಡ್ಡಿನ ಏಕಮೇವ ನಾಪಿತ ಬಕ್ಕ ಬಾಬಣ್ಣನನ್ನು ಟ್ರೈನಿಂಗ್ ಪಡೆದು ಬರಲು ನಗರಕ್ಕೆ ಕಳಿಸಿದರು. ಆಮೇಲಿನದು ಅವನು ಮಾಡಿದ್ದೇ ವಿನ್ಯಾಸ, ತಲೆ ಬುಡ ಅರ್ಥವಾಗದ ತಲೆ ಹೊತ್ತು ತಲೆ ಎತ್ತಿ ನಡೆದಾಡತೊಡಗಿತ್ತು ಯುವಜನತೆ. ಹಳ್ಳಿಗರಿಗೆ ವಿಸ್ಮಯ. ಹುಡುಗಿಯರಂತೂ ಎಳೆ ಸೌತೆಕಾಯಿ, ಉಪ್ಪು, ಮೆಣಸು ತಿನ್ನುವ ಹಳ್ಳಿಯ ರಿಕ್ರಿಯೇಷನ್ ಕ್ಲಬ್ಬನ್ನೇ ಮುಚ್ಚಿಬಿಟ್ಟರು. ಸೌತೆಕಾಯಿ ಕಂಡ ಕೂಡಲೇ ಗಾಲಿ ಮಾಡಿ ಕಣ್ಣುಗಳ ಮೇಲೆ ಇಡಲು ಅಡಗಿಸಿ ಇಡತೊಡಗಿದರು. ಸಗಣಿಯೊಂದನ್ನು ಬಿಟ್ಟು ಅದರಂತೆ ಕಾಣುವ ಅನೇಕಾನೇಕ ದ್ರಾವಣಗಳನ್ನು, ಪದಾರ್ಥಗಳನ್ನು ಮುಖಕ್ಕೆ ಬಳಿದಿಟ್ಟು ಭಯಾನಕವಾಗಿ ದೃಶ್ಯ ನಿರ್ಮಾಣ ಮಾಡತೊಡಗಿದ್ದರು. ಪಟೇಲರ ಮನೆಗೆ ಬಂದ ನೆಂಟರ ತೀರಾ ಸಣ್ಣ ಪಿಳ್ಳೆಯೊಂದು ಅಕ್ಕನ ರೂಮೊಳಗೆ ಹೋಗಿಬಿಟ್ಟಿತು. ಅಲ್ಲಿ ಕೂತಿದ್ದ ಇಬ್ಬರು ಹೆಣ್ಣುಮಕ್ಕಳು ಮುಖಕ್ಕೆ ಮೈದಾ ಪ್ಯಾಕ್ ಹಾಕಿ ಕಣ್ಣ ಮೇಲೆ ಸೌತೆಕಾಯಿ ಪೀಸನ್ನು ಇಟ್ಟು ಕಾಲುಗಳನ್ನು ಬಕೆಟಲ್ಲಿ ಇಳಿಬಿಟ್ಟು ಕೂತ ಆಕೃತಿಗಳು ಎರಡೆರಡು. ಕೆಂಪು ತುಟಿ ಮಾತ್ರ ಕಂಡು ಭಯವಾದ ಮಗು ಕಿಟಾರನೆ ಕಿರಿಚಿದಾಗ ಅವಳ ತಾಯಿ ರೂಮೊಳಗೆ ಓಡಿದ್ದಳು. ಬಯ್ಯುವಂತೆಯೂ ಇಲ್ಲ, ಅದು ತನ್ನ ಮನೆಯಲ್ಲ. ಆಮೇಲೂ ಆ ಮಗು ರಾತ್ರಿ ಆಗಾಗ ಕಿರಿಚಾಡುತ್ತಿತ್ತಂತೆ. ಮಾದಲ ಜಡ್ಡಿನ ಹುಡುಗಿಯರ ಅನೇಕರು ಈಗ ನಗರಗಳಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಿದ್ದಾರೆ. ಹಳ್ಳಿಯ ಆರೈಕೆಯಲ್ಲಿ ನಳನಳಿಸುತ್ತಿದ್ದ ನಳಿನಾಕ್ಷಿಯರೆಲ್ಲ ಸೋತು ಸೊರಗಿ ರಜೆಗೆ ಊರಿಗೆ ಬಂದಾಗ ಪಟೇಲರ ಹೆಂಡತಿ ಅವರ ಬಳಚಲು ಕೂದಲು ಬಾಚುತ್ತಾ, ನಮ್ಮನೆ ಮಕ್ಕಳೇ ಸೈ ನೀವೆಲ್ಲ, ಒಂದು ಮಾತು ಹೇಳ್ತೇನೆ ತಿಳ್ಕೊಂಬಿಡಿ, ಆರೋಗ್ಯದಷ್ಟು ಸುಂದರವಾದ ಆಸ್ತಿ ಇನ್ನೊಂದಿಲ್ಲ. ಆದಷ್ಟು ಆರೋಗ್ಯಕರ ಆಹಾರ, ವಿಹಾರ, ಚಿಂತನೆ, ಪ್ರಾರ್ಥನೆ, ಧ್ಯಾನ, ಒಳ್ಳೆಯ ನಿದ್ದೆ, ವ್ಯಾಯಾಮ ಇಷ್ಟು ಮಾಡಿ ಮಕ್ಕಳೇ, ನಿಮ್ಮ ಸೌಂದರ್ಯ ಇಮ್ಮಡಿಸಿದ್ರೆ ಹೇಳಿ ಎನ್ನುತ್ತಾರೆ. ಹುಡುಗಿಯರು ಹೌದೆಂದು ಗೋಣಾಡಿಸುತ್ತಾರೆ. ರಜೆ ಮುಗಿಸಿ ನಗರಗಳಿಗೆ ತೆರಳಿ ಪಿ ಜಿ ರೂಮುಗಳಿಗೆ ಮರಳಿದ ಹುಡುಗಿಯರಲ್ಲಿ ಈಗೀಗ ಜ್ಞಾನೋದಯವಾದಂತಿದೆ. ಪಿ ಜಿ ರೂಮುಗಳಲ್ಲಿಯೂ ಸೌತೆಕಾಯಿ, ಜೇನುತುಪ್ಪದ ಬಾಟಲಿಗಳು ಕಾಣತೊಡಗಿವೆ. ಮಲೆನಾಡ ಮಾದಲ ಜಡ್ಡಿನ ಹುಡುಗಿಯರು ತಮ್ಮ ಸಹಜ ಸೌಂದರ್ಯ ಸಾಧನೆಗೆ ಸುತ್ತ ಇರುವ ಜೊತೆಗಾರ್ತಿಯರನ್ನು ಜೋಡಿಸಿಕೊಳ್ಳತೊಡಗಿದ್ದಾರೆ.

0: ಹೀಗೆ ಸಹಜಂ ಸೌಂದರ್ಯ ಸುಂದರಂ ಎಂಬುದು ಜನಜನಿತವಾಗತೊಡಗಿದೆ.
1: ಸಹಜಂ ಸೌಂದರ್ಯ ಸುಂದರಂ, ಡಾಕ್ಟರ್ ಭುವನೇಶ್ವರಿ ಹೆಗ್ಡೆ ಅವರಿಂದ ಲಘು ದಾಟಿಯ ಭಾಷಣ ಕೇಳಿದಿರಿ.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
1: ಪ್ರೀತಿದ ಶ್ರೋತೃಲೆ, ಹಲೋ, ನಮ್ಮ ಪಾತೆರ್ಗ ನೇರ ಫೋನಿನ ಕಾರ್ಯಕ್ರಮ ಉಂದುವೆ ಸುಕ್ರಾರ ಕಾಂಡೆ ಪತ್ತರೆಕ್ ಪ್ರಸಾರ ಆಯ್ರೆ ಉಂಡು. ಅಪ್ಪೆನ ಕೈಡ್ದ ತಿಂದನ ಪೆಟ್ಟದ ರುಚಿತ ಬಗೆಟ್ ಈ ಸರ್ತಿ ನಮ್ಮ ಪಟ್ಟನ್ಗ ಶ್ರೋತೃಲೆ. ಲೆಪ್ಪು ಕೊರಡಾಗಿನ ಎಂಕ್ಲೆನ ಫೋನ್ ನಂಬರ್ಲು ಇಂಚ ಉಂಡು. ರಡ್ಡು ರಡ್ಡು ಒಂಜಿ ಒಂಜಿ ಒರಂಬಾ ಒರಂಬಾ ಒರಂಬಾ ಎಸ್ಟೇಡಿ ಕೋಡ್ 08244. ಮೊಬೈಲ್ 8272703800. ಅಪಗಂಡ ಶ್ರೋತೃಲೆ, ಅಪ್ಪನ ಕೈಡ್ದು ತಿಂದಿನ ಪೆಟ್ಟದ ರುಚಿತ ಬಗೆಟ್ ಎಂಕ್ಲಿನೊಟ್ಟಿಗೂ ಪಟ್ಟನ್ಲೆ ಉಂದುವೆ ಸುಕ್ರಾರ ಕಾಂಡೆ ಪತ್ತರೆಕ್.
2: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
3: 100.3 FM ಫೋನ್ ಇನ್ ಟೆಲಿಕ್ವಿಜ್.
2: May 19th ಪ್ರತಿ ಮಂಗಳವಾರ ರಾತ್ರಿ 9:30 10:30
4: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
2: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
3: ಕರೆ ಮಾಡಿ, ಸರಿ ಉತ್ತರ ನೀಡಿ, ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 ಎಸ್ಟಿಡಿ ಕೋಡ್ 0824 ಮೊಬೈಲ್ ಸಂಖ್ಯೆ 8277038000.
2: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
4: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಆಕಾಶವಾಣಿ ಮಂಗಳೂರು, ಸಮಯ 9:30. ಚಿತ್ರಗೀತೆಗಳು. ಮೊದಲಿಗೆ ಗಂಗಾ ಯಮುನಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಆರ್ ಎನ್ ಜೈಗೋಪಾಲ್ ಅವರ ರಚನೆ, ಸಂಗೀತ ವಿದ್ಯಾಸಾಗರ್.

ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಮನು ಹಾಡಿರುವ ಗೀತೆ, ಕೆ ವಿ ರಾಜು ಅವರ ಸಾಹಿತ್ಯಕ್ಕೆ ಸಂಗೀತ ಉಪೇಂದ್ರ ಕುಮಾರ್.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಪರಮಾತ್ಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಸೋನು ನಿಗಮ್ ಅವರೇ ಹಾಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಸಂಗೀತ ಮನೋಮೂರ್ತಿ.

ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಅತುಲ್ ಕಾಮತ್, ಕಣ್ಣಿನ ತಜ್ಞರು ಏನಪೋಯ ಆಸ್ಪತ್ರೆ ದೇರಳಕಟ್ಟೆ. ವಿಷಯ ಕಣ್ಣಿನ ಪೊರೆ ಚಿಕಿತ್ಸೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆಟೋ ರಾಜ ಚಿತ್ರದ ಗೀತೆಯನ್ನು ಕೇಳಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಕೊನೆಯದಾಗಿ ಕೇಳಿ ಗೀತಾ ಚಿತ್ರದ ಗೀತೆ ಹಾಡಿರುವ ಗಾಯಕ ಜೋಡಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಚಿ ಉದಯಶಂಕರ್ ಅವರದ್ದೇ ಸಾಹಿತ್ಯ ಸಂಗೀತ ಇಳೆಯರಾಜಾ.

ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೇಳುಗರೆ 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 10:00. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಗಂಧ ಕಾಲಮೇಘಂ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಕೆಎಚ್ ರವಿಕುಮಾರ್. ಮೊದಲಿಗೆ ಶಂಕರಾಭರಣರಾಗ ಮಿಶ್ರ ಛಾಪುತಾಳ ತ್ಯಾಗರಾಜರ ಕೃತಿ ಮನಸ್ಸು ಸ್ವಾಧೀನಮಯಿ

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಸುಗಂಧ ಕಾಲಮೇಘಂ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್ ನುಡಿಸಿದವರು ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಕೆಎಚ್ ರವಿಕುಮಾರ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 10:30:25 ಹಿಂದಿ ಚಿತ್ರಗೀತೆಗಳು. ಅನುರಾಧ ಪೌದ್ವಾಲ್ ಹಾಡಿರುವ ಸಾಜನ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ನದೀಮ್ ಶ್ರವಣ್.

ಅನುರಾಧ ಪೌದ್ವಾಲ್ ಅವರ ಧ್ವನಿಯಲ್ಲಿ ಸಾಜನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದೆ ಕೇಳಿ ಹಮ್ ಆಪ್ಕೆ ಹೇ ಕೌನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ದೇವ್ ಕೋಹ್ಲಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಮ್ ಲಕ್ಷ್ಮಣ್.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಕ್ರಿಮಿನಲ್ ಚಿತ್ರದ ಗೀತೆ. ಇಂದೀವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಂ ಎಂ ಕೀರವಾಣಿ.

ಆಶಿಕಿ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅನುರಾಧ ಪೌದ್ವಾಲ್ ಹಾಡಿರುವ ಗೀತೆಯನ್ನು ಕೇಳಿದಿರಿ. ರಾಣಿ ಮಲ್ಲಿಕ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ತ್ರಿದೇವ್ ಚಿತ್ರಕ್ಕಾಗಿ ಮನ್ಹರ್ ಉದಾಸ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಆನಂದ್ ಭಕ್ಷಿ ಅವರ ರಚನೆ, ಸಂಗೀತ ಕಲ್ಯಾಣ್ಜಿ ಆನಂದ್ಜಿ.

0: ಹಿಂದಿ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್ ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
0: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಮೀನಾಕ್ಷಿ ರಾಮಚಂದ್ರ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನರೇಂದ್ರ ಕುಮಾರ್, ರೈತರಿಗೆ ಸಲಹೆ 6:50, 7:15 ಸಂಗೀತ ಬಾಲಚಂದ್ರ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಕಾವ್ಯಯಾನ, 56ನೆಯ ಸಂಚಿಕೆ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ, ವಾಚನಕಾರರು ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಯಶೋಧ ಕುಮಾರಿ, 8:45 ಹಿಂದಿ ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಚಿತ್ರಗೀತೆಗಳು, 9:30 ನಯೇತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ನಾಳೆ ಬೆಳಗ್ಗೆ 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ, 11:00 ವನಿತಾವಾಣಿ, ವಸಂತಿ ಶೆಟ್ಟಿ ಬ್ರಹ್ಮಾವರ ಅವರ ಸತ್ಯಕಂಬ ಕಾದಂಬರಿ ಓದು, ಪ್ರಸ್ತುತಿ ಮಮತಾ ನವೀನ್ ಶೆಟ್ಟಿ, 11:30 ಶಾಸ್ತ್ರೀಯ ಸಂಗೀತ, ಬಿ ಡಿ ವೇಣುಗೋಪಾಲ್ ಅವರ ಜಲತರಂಗವಾದನ.

0: ಮಧ್ಯಾಹ್ನ 12:05 ವನಿತಾ ವಿಹಾರ. ಬಾಡಿದ ಹೂವುಗಳಿಗೆ ಜೀವ ತುಂಬುವ ಚಿತ್ರಕಲಾವಿದೆ ರೂಪಾ ವಸುಂಧರಾ ಆಚಾರ್ಯ ಅವರೊಂದಿಗೆ ಸಂದರ್ಶನ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಕಣ್ಣಿನ ಸಮಸ್ಯೆಗೆ ವಿವಿಧ ಪರೀಕ್ಷೆಗಳು, ಈ ಕುರಿತು ಡಾಕ್ಟರ್ ಭಾನುಮತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಪಿಎಂ ಸವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 1:20 ಸ್ವರಮಾಧುರ್ಯದಲ್ಲಿ ಕಾಶಿನಾಥ್ ಪತ್ತಾರ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಕೇಳುಗರೆ, ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ. ವಿಲ್ ನೋಂದಣಿ ಸಂಪನ್ಮೂಲ ವ್ಯಕ್ತಿ ಮೆಲ್ವಿಲ್ ಡಿಸೋಜಾ ಬಜ್ಪೆ ಕರಂಬಾರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ. ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ, ಈ ಬಗ್ಗೆ ಡಾಕ್ಟರ್ ಸುಧೀರ್ ರಾಜ್ಕೆ ಅವರೊಂದಿಗೆ ಮಾತುಕತೆಯ ಮುಂದುವರಿದ ಭಾಗ. ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 6:10 ಭಕ್ತಿಗೀತೆಗಳು. ನಾಳೆ ಸಂಜೆ 6:30 ರಸವಾರ್ತೆ. 6:50 ಕೃಷಿರಂಗ. ಪಾಲಕ್ ಕೃಷಿ ಕುರಿತು ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. 7:45 ಚಿತ್ರಗೀತೆಗಳು. 8:00 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಎನೊಪೊಯ ಆರೋಗ್ಯ ದೀಪ. ಭಾಗವಹಿಸುವ ತಜ್ಞರು ಡಾಕ್ಟರ್ ಅತುಲ್ ಕಾಮತ್, ಕಣ್ಣಿನ ತಜ್ಞರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನೊಪೊಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ. ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ನ ಸ್ಥಾಪಕರು ಹಾಗೂ ಜಿಮ್ನಾಸ್ಟಿಕ್ ಕೋಚ್ ಮನೋಹರ್ ಕಾಮತ್ ಅವರೊಂದಿಗೆ ಮಾತುಕತೆ. ವಿಷಯ, ಭಾರತದಲ್ಲಿ ಜಿಮ್ನಾಸ್ಟಿಕ್ ಬೆಳವಣಿಗೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ಇದು. ಕೇಳುಗರೆ, ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: The Union Cabinet has approved the Mission for Cotton Productivity, Kapas Kranti, with an outlay of over 5,600 crore rupees to address bottlenecks, declining growth and quality concerns in India's cotton sector. Addressing a press briefing in New Delhi, Information and Broadcasting Minister Ashwini Vaishnaw said the mission aligns with the government's 5F vision, farm to fiber, to factory, to fashion, to foreign. And focuses on enhancing cotton productivity.
2: 5,660 crore rupees ka.
1: This project is worth 5,660 crore rupees and consists of three components. The first component is research. The second is enhancing production technologies. And the third is encouraging farmers towards new age fibers. This reflects the Prime Minister's 5F vision, creating fiber from the farm, moving from fiber to the factory, from factory to fashion, and maintaining the entire cotton supply chain from fashion to foreign shores.
2: Foreign shores tak cotton ka puri supply chain ko maintain karna.
1: The Union Cabinet has also approved the Emergency Credit Line Guarantee Scheme 5.0. Under the scheme, a 100% credit guarantee will be provided for MSMEs, while a 90% guarantee will be extended to non-MSMEs and the airline sector. The Union Cabinet has also approved two more semiconductor projects under the India Semiconductor Mission. These include the country's first commercial mini micro LED display facility based on gallium nitride technology, along with a semiconductor packaging facility. Mr. Vaishnaw said the approved proposals will establish semiconductor manufacturing units in Gujarat with a cumulative investment of around 3,936 crore rupees.

ಗಣೇಶ ಚೌತಿಯ ಶುಭ ದಿನವಿಂದು ಜಯ ಜಯ ಗಣನಾಥ ಗಣೇಶ ಚೌತಿ

0: ಅಣ್ಣಪ್ಪ ಸ್ವಾಮಿಯು ನಿನ್ನ ಆಜ್ಞೆಗೆ ನಿಂತಿದನು.
1: ಟೈಮ್ ಟೆಕ್ 5:23 57 58 0 1 2 3